ಆತ್ಮೀಯ ಕೇಳುವರೇ ನಮಸ್ಕಾರ. ಇದು 101.8 ಮೆಗಾಹರ್ಟ್ಸ್ ಕಂಪನಾಂಕದ ಮೇಲೆ ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸವಿ ಸೆಪ್ಟೆಂಬರ್ ತಿಂಗಳು 28ನೇ ತಾರೀಕು ಸೋಮವಾರ. ಈಗ ಸಮಯ 5:58 ಇಪ್ಪತ್ತು ಸೆಕೆಂಡುಗಳು.

ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6 ಗಂಟೆ. ಇನ್ನು ಮುಂದೆ ಕೇಳಿ, ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೇಗಿವೆ? ಈ ಬೆಳಗ್ಗೆ 6:10 ವಂದನ ಕನ್ನಡ ಭಕ್ತಿಗೀತನ ತಾವು ಕೇಳುವರಿ. 6:30 ಚಿಂತನ ಗಾಯತ್ರಿ ವಿಶ್ವೇಶ್ವರ್ ಹೆಗಡೆ ಅವರಿಂದ ಕೇಳುವರಿ. 6:35 ರೈತರಿಗೆ ಸಲಹೆ ಮತ್ತು 6:40 ಜಾನಪದ ಸಂಗೀತ ಕಾರ್ಯಕ್ರಮ ಕೇಳುತ್ತೀರಿ. 7 ಗಂಟೆಗೆ ಸೇವಾ ಮಾಹಿತಿ. ಇನ್ನು ಬೆಳಗ್ಗೆ 7:15 ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಮುಂಚೆನೆ 7:45 ಹಾಗೂ 9:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ. ಈ ಬೆಳಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. 8:35 ಚಜ್ಜೆ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ ಕಾರ್ಯಕ್ರಮ ಕೇಳಬಹುದು. ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜನಪದ ಗೀತೆಯನ್ನು ತಾವು ಕೇಳುವಿರಿ. ಆತ್ಮರೇ, ಈ ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಕುರಿತು ಕಾರ್ಯಕ್ರಮ ಸರಣಿ ಕೇಳುವಿರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ. ಹತ್ತು ಗಂಟೆಗೆ ಬ್ರಾಡ್ಕಾಸ್ಟ್ ಕೇಳಿವರಿ ಏಷ್ಯನ್ ಗೇಮ್ಸ್ ಆಟೋಟಗಳ ಕಾರ್ಯಕ್ರಮದ ಮುಖ್ಯಾಂಶಗಳನ್ನು ತಾವು ಕೇಳಿವರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳಾ ಸಶಕ್ತೀಕರಣ ಡಾಕ್ಟರ್ ಹೇಮಲತಾ ಎನ್ ಅವರೊಂದಿಗೆ ಸಂದರ್ಶನ. ನಂತರ ಆರೋಗ್ಯಕರ ಆಹಾರ ಪದ್ಧತಿ, ಸ್ನೇಹ ದೇಶಪಾಂಡೆ ಅವರಿಂದ ಭಾಷಣ, ಪ್ರಸ್ತುತಿ, ಸಂದರ್ಶಕರು ಮಾಲಾ ಸಾಂಬ್ರಾಣಿಯವರು. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ರೇಬಿಸ್ ಕಾಯಿಲೆ ಹಾಗೂ ಅದರ ವಿರುದ್ಧದ ಲಸಿಕೆ ಕುರಿತು ಮಾತನಾಡುತ್ತಾರೆ ಸೂಕ್ಷ್ಮಾಣು ರೋಗ ತಜ್ಞರಾದ ಡಾಕ್ಟರ್ HS ಕವಿತಾ, ಭಾಗವಹಿಸುತ್ತಾರೆ ಬೇಂದ್ರೆ ಮಂಜುನಾಥ್. ಅನಂತರ ರಾಸ್ನಲ್ ಆಂಟಿಬಯೋಟಿಕ್ ಜಾಗೃತಿ ದಿನದ ಸಂದರ್ಭದಲ್ಲಿ ಆಂಟಿಬಯೋಟಿಕ್ಗಳ ಮಹತ್ವ ಈ ಕುರಿತು ಭಾರತೀಯ ಶಿಶು ವೈದ್ಯ ವೇದಿಕೆಯ ಮೈಸೂರು ಘಟಕದ ನಿಯೋಜಿತ ಅಧ್ಯಕ್ಷರು ಹಾಗೂ ಹಿರಿಯ ಮಕ್ಕಳ ತಜ್ಞರು, ಮಕ್ಕಳ ಅಲರ್ಜಿ ಹಾಗೂ ಅಸ್ತಮಾ ತಜ್ಞರಾದ ಡಾಕ್ಟರ್ ಬಾಲಾಜಿ MD ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್ ಅವರು. 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಕೇಳುವರಿ ಸರೋಜಿನಿ ಅವರಿಂದ. ಮಧ್ಯಾಹ್ನ 2:40 ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮರೇ, ಇನ್ನು ನಿಲಯದ ಈ ಸಂಜೆ ಪ್ರಸಾರ ಕಾರ್ಯಕ್ರಮದಲ್ಲಿ ಸಂಜೆ 5 ಗಂಟೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ ಕೇಳಿವರಿ. 6 ಗಂಟೆಗೆ ನಿಲಯದಿಂದ ಈ ಸಂಜೆಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ಪರಿಚಯ ಮಾಡಿಕೊಳ್ಳುವರಿ. 6:10 ಚಜ್ಜೆ ರೊಟ್ಟಿ ಜವಳಿಕೆಯ ಕಾರ್ಯಕ್ರಮ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ ಕೇಳಿವರಿ. ಹಾಗೂ ಸಂಜೆ 6:50 ಕೃಷಿರಂಗ ವಿಶ್ವ ರೇಬಿಸ್ ದಿನದ ವಿಷಯ ಕಾರ್ಯಕ್ರಮ ಡಾಕ್ಟರ್ ಸಾಗರ್ RS ಅವರೊಂದಿಗೆ ಸಂದರ್ಶನ. ಸಂದರ್ಶಕರು

ಈ ರಾತ್ರಿ 7:45ಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಹುದು. 8 ಗಂಟೆಗೆ ಸವಿ ನೆನಪು, ಇದರಲ್ಲೂ ಕೂಡ ಹಳೆಯ ಕನ್ನಡ ಚಿತ್ರಗೀತೆನ ಕೇಳಿಬರಿ. 8:30ಕ್ಕೆ ಪುಷ್ಪಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೂ 9:15ಕ್ಕೆ ಸ್ಪಾಟೆಡ್ ಕಾರ್ಯಕ್ರಮ ಕೇಳುತ್ತಿರಿ. ಈ ರಾತ್ರಿ 9:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಾಯನ ಚಿನ್ಮಯ ಜೋಶಿ ಅವರಿಂದ ಕೇಳಿಬರಿ. ರಾತ್ರಿ 10:00ಗೆ ಏಷ್ಯನ್ಸ್ ಗೇಮ್ಸ್ 2026 ಕಾರ್ಯಕ್ರಮದ ಆಟೋಟಗಳ ಮುಖ್ಯಾಂಶಗಳನ್ನು ತಾವು ಕೇಳಿಬರಿ. ಹಾಗೂ ರಾತ್ರಿ 10:20ಕ್ಕೆ ಮೆಲೋಡಿ ಟೈಮ್ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿಬರಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ. ಆತ್ಮರೆ, ಈ ಸಂಜೆ 6:50ಕ್ಕೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿಶ್ವ ರೇಬಿಸ್ ದಿನದ ವಿಷಯ ಕಾರ್ಯಕ್ರಮ ಡಾಕ್ಟರ್ ಸಾಗರ್ ಆರ್ ಎಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕೆವಿ ಕೃಷ್ಣಪ್ಪ. ಆತ್ಮರೆ, ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:05. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರದಲ್ಲಿ.

ಆತ್ಮರೆ, ಈ ಕಾರ್ಯಕ್ರಮದ ಕೊನೆಗೆ ತಲುಪೋಣ ಒಂದು ದೇಶಭಕ್ತಿ ಗೀತೆಯನ್ನು ರುಂದಗಾಯನದಲ್ಲಿ. ರಚನೆ HS ವೆಂಕಟೇಶ್ ಮೂರ್ತಿ ಅವರದ್ದು.

ಆತ್ಮರೇ, ಇದುವರೆಗೆ ವಂದನ ಕನ್ನಡ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿ ಚಿಂತನವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಸರಿಯಾಗಿ 6:30 ಸಹ ಪ್ರಸಾರದಲ್ಲಿ.

0: ಆರಂಭ. ಆಕಾಶವಾಣಿ ಚಿಂತನ, ಗಾಯತ್ರಿ ಹೆಗಡೆ ಅವರಿಂದ.
1: ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆಯಲ್ಲಿ ಭಗತ್ ಸಿಂಗ್ ಅಚ್ಚಳಿಯದ ಹೆಸರು. ಪ್ರತಿಯೊಬ್ಬರ ಬಾಯಲ್ಲಿ ಮೊದಲು ಬರುವ ಹೆಸರು ಇವರದಾಗಿದೆ. ತನ್ನ ಅಸಾಧಾರಣ ಧೈರ್ಯದಿಂದಲೇ ಬ್ರಿಟಿಷರ ಎದೆ ನಡುಗಿಸಿದ ಕ್ರಾಂತಿಕಾರಿ, ಮಹಾನ್ ದೇಶಭಕ್ತ, ಸ್ವಾತಂತ್ರ್ಯ ಹೋರಾಟಗಾರರು ಭಗತ್ ಸಿಂಗ್. ಭಗತ್ ಸಿಂಗ್ ಜನಿಸಿದ್ದು 1907 ಸೆಪ್ಟೆಂಬರ್ 28 ಇಂದಿನ ಪಾಕಿಸ್ತಾನದ ಪಂಜಾಬ್ ಪ್ರಾಂತದ ಫೈಸಲಾಬಾದ್ ಜಿಲ್ಲೆ

0: ಅತ್ತಯ್ಯ ಬಾಂಗಾ ಗ್ರಾಮದಲ್ಲಿ ಜನಿಸಿದರು. ಭಗತ್ ಸಿಂಗ್ ತಂದೆ ಕಿಶಾನ್ ಸಿಂಗ್, ತಾಯಿ ವಿದ್ಯಾವತಿ. ಅವರ ಕುಟುಂಬಸ್ಥರು ಸದಾ ರಾಜಕೀಯವಾಗಿ ಸಕ್ರಿಯರಾಗಿದ್ದರು. ವಿದ್ಯಾವತಿ ದೇವಿ ಮಗನಲ್ಲಿ ಧೈರ್ಯ, ಸಾಹಸ, ಬುದ್ಧಿ, ಕೆಚ್ಚನ್ನು ತುಂಬಿದಳು. ಕಷ್ಟ ಸಹಿಷ್ಣುವಾದ ಅವಳು ಯಾವುದೇ ಸಮಯದಲ್ಲಿ ಬಂದರೂ ಊಟ ನೀಡುತ್ತಿದ್ದಳು. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಉಗ್ರಗಾಮಿ ಪಂಥಕ್ಕೆ ಸೇರಿದ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜಗುರು ಸುಖದೇವರನ್ನು ಸೇರಿಸಿಕೊಂಡು ಬ್ರಿಟಿಷರಿಗೆ ತೊಂದರೆ ಕೊಡುವ ಕಾರ್ಯವನ್ನು ಮಾಡಿದರು. ಭಗತ್ ಸಿಂಗ್ ಭಾರತವನ್ನು ಬ್ರಿಟಿಷ್ ಮುಕ್ತ ದೇಶವನ್ನಾಗಿ ಮಾಡಲು ಕ್ರಾಂತಿಕಾರಿ ನಾಯಕರಾಗಿ ಹೊರಹೊಮ್ಮಿದರು. 1926 ನವಜವಾನ್ ಭಾರತ ಸಭೆ ಸ್ಥಾಪಿಸಿದರು. ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಅವರ ಘೋಷವಾಕ್ಯ ಅಂದಿಗೂ ಇಂದಿಗೂ ಪ್ರಸಿದ್ಧವಾಗಿದೆ. ಅವರು 13 ವಯಸ್ಸಿನಲ್ಲಿ ತಮ್ಮ ಶಾಲೆಯನ್ನು ತೊರೆದು ಹಾಗೂ ತಮ್ಮ ಇಡೀ ಜೀವನ ಸ್ವಾತಂತ್ರ್ಯ ಪಡೆಯುವುದಕ್ಕಾಗಿ ಬ್ರಿಟಿಷ್ ವಿರುದ್ಧ ಹೋರಾಡಿದರು. ಮಹಾತ್ಮ ಗಾಂಧಿಯವರ ಅಹಿಂಸಾವಾದದ ಬಗ್ಗೆ ಭಗತ್ ಸಿಂಗ್ಗೆ ಹೆಚ್ಚು ನಂಬಿಕೆ ಇರಲಿಲ್ಲ. ಸೈಮನ್ ಕಮಿಷನ್ ಭಾರತ ಪ್ರವೇಶಿಸಿ ನಡೆದ ಹೋರಾಟದಲ್ಲಿ ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದರು. ಆಗ ತೀವ್ರ ಏಟಿನಿಂದ ಲಾಲಾ ಲಜಪತ್ ರಾಯ್ ಇಹಲೋಕ ತ್ಯಜಿಸಿದರು. ಲಾಲಾ ಅವರ ಹತ್ಯೆಗೆ ಪ್ರತೀಕಾರವಾಗಿ ಸ್ಯಾಂಡರ್ಸ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ಪೊಲೀಸ್ ಠಾಣೆ ಎದುರಿನಲ್ಲಿ ಗುಂಡಿಟ್ಟು ಹತ್ಯೆಗೈದ ಕ್ರಾಂತಿಕಾರಿಗಳಲ್ಲಿ ಭಗತ್ ಸಿಂಗ್ ಕೂಡ ಒಬ್ಬರು. 1928 ಬ್ರಿಟಿಷ್ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿದ್ದ ಕಾರ್ಮಿಕ ಕಾನೂನು ಮತ್ತು ಇತರ ಜನವಿರೋಧಿ ಕಾನೂನುಗಳನ್ನು ವಿರೋಧಿಸಿ ಭಗತ್ ಸಿಂಗ್ ಮತ್ತವರ ಸಂಗಡಿಗ ಭಟುಕೇಶ್ವರ್ ದತ್ ಸಂಸತ್ತಿನಲ್ಲಿ ಬಾಂಬ್ ಎಸೆದು ಶರಣಾದರು. ಸ್ಯಾಂಡರ್ಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 1931 ಮಾರ್ಚ್ 23 ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಅವರನ್ನು ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಈ ಮೂವರು ಯುವ ಕ್ರಾಂತಿಕಾರಿಗಳ ಆದರ್ಶ, ಅವರು ತೋರಿಸಿಕೊಟ್ಟ ದಾರಿ ಇಂದಿಗೂ ಕೋಟ್ಯಾಂತರ ಭಾರತೀಯರಿಗೆ ದಾರಿದೀಪವಾಗಿದ್ದು ಭಗತ್ ಸಿಂಗ್ ಅವರನ್ನು ಭಾರತ ಎಂದಿಗೂ ಮರೆಯುವುದಿಲ್ಲ. ಭಗತ್ ಸಿಂಗ್ ನಿಜವಾದ ದೇಶಭಕ್ತರಾಗಿದ್ದರು. ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಯುವ ಸೇನಾನಿ. ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಲು ಹಿಂಜರಿಯಲಿಲ್ಲ. ಅವರ ಮರಣವು ಅಂದು ದೇಶದಾದ್ಯಂತ ಹೆಚ್ಚಿನ ದೇಶಭಕ್ತಿಯ ಭಾವನೆಗಳನ್ನು ತಂದಿತು. ಅವರ ಧೈರ್ಯ, ಸಾಹಸ, ದೇಶಭಕ್ತಿ ಇಂದಿನ ಯುವ ಪೀಳಿಗೆಗೆ ಆದರ್ಶಮಯ.
1: ಗಾಯತ್ರಿ ಹೆಗಡೆ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ನಾವು ನಿಯಮಿತವಾಗಿ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಬೇಕು. ನಮಗೆ ಎದುರಾಗುವ ತೊಂದರೆಗಳ ಬಗೆಗೆ ಸುಮ್ಮನೆ ತಲೆ ಕೆಡಿಸ್ಕೊಳ್ಬಾರ್ದು. ಇದರಿಂದಾಗಿ ನಮ್ಮ ಕೆಲಸ ಇನ್ನಷ್ಟು ಕೆಡುತ್ತೆ. ಶಾಂತವಾಗಿ ಸಮತೋಲನದಿಂದ ತೊಂದರೆಗಳನ್ನು ನಿವಾರಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು. ಸಾಧ್ಯವಾದಷ್ಟು ಅವುಗಳನ್ನು ಹಿಡಿತದಲ್ಲಿಟ್ಕೊಳ್ಬೇಕು. ಸಾಮಾನ್ಯವಾಗಿ ಕಷ್ಟಗಳು ಬಂದಾಗ ಜನ ಆಧ್ಯಾತ್ಮಿಕ ಸಾಧನೆಯನ್ನು ಬಿಟ್ಟು ಬಿಡ್ತಾರೆ. ಆದರೆ ಯಾವತ್ತೂ ಹಾಗೆ ಮಾಡಬಾರದು. ಶರೀರದ ಅಸ್ವಸ್ಥತೆ, ಮನಸ್ಸಿನ ಚಂಚಲತೆ, ಜಡತ್ವ ಇಂತಹ ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ಆಧ್ಯಾತ್ಮಿಕ ಸಾಧನೆಯನ್ನು ತಪ್ಪದೇ ಮಾಡಿಕೊಂಡು ಹೋಗಬೇಕು. ಇದರಿಂದ ನಮ್ಮ ಮನಸ್ಸು ಹಗುರಾಗುತ್ತೆ.

0: ಕೇಳುಗರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:35:20. ಬನ್ನಿ ಕೇಳೋಣ ರೈತರಿಗೆ ಸಲಹೆ ಕಾರ್ಯಕ್ರಮವನ್ನು.
1: ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ.
2: ನಮಸ್ಕಾರ, ನಾನು ಡಾಕ್ಟರ್ ಸತೀಶ್ ಮುಂಡಾಸ್ ಅಂತ, ಮುಖ್ಯ ಪಶುವೈದ್ಯಾಧಿಕಾರಿ ಪಶು ಆಸ್ಪತ್ರೆ ವಿಜಯಪುರ. ಇವತ್ತು ರೇಬಿಸ್ ಎಂಬ ರೋಗದ ಬಗ್ಗೆ ನಾನು ಮಾತಾಡಲು ಇಚ್ಛಿಸ್ತೀನಿ. ರೇಬಿಸ್ ರೋಗ ಎಂಬುದು ಒಂದು ಝೂನಾಟಿಕ್ ಇಂಪಾರ್ಟೆನ್ಸ್ ಡಿಸೀಸ್, ಅಂದರೆ ಪ್ರಾಣಿಯಿಂದ ಮನುಷ್ಯರಿಗೆ ಬರುವಂಥ ಒಂದು ರೋಗ. ಇದು ಹೆಂಗೆ ಬರ್ತದಪ್ಪ

0: ಅಂತಂದ್ರೆ ಮುಖ್ಯವಾಗಿ ಹುಚ್ಚು ನಾಯಿ ಕಡತದಿಂದ ಅಥವಾ ಬೆಕ್ಕು ಕಡತದಿಂದ ಅಥವಾ ಯಾವುದಾದರೂ ಕಾಡು ಪ್ರಾಣಿಗಳು ಮನುಷ್ಯನಿಗೆ ಕಚ್ಚಿದಾಗ ಅಲ್ಲಿಂದ ಬರುವಂತ ಒಂದು ರೋಗ. ಇದರಿಂದ ರೋಗದ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಮನುಷ್ಯನೊಳಗೆ ಹೈಡ್ರೋಫೋಬಿಯಾ ಅಂತ ಹೇಳ್ತೀವಿ, ಅಂದ್ರೆ ನೀರು ಕಂಡ ತಕ್ಷಣನೇ ಅವನು ಹೆದರ್ಕೊಂಡು ದೂರ ಹೋಗ್ತಾನೆ, ಫೋಟೋಫೋಬಿಯಾ ಅಂತ ಹೇಳ್ತೀವಿ. ಬೆಳಕು ಕಂಡ ತಕ್ಷಣನೇ ಮನುಷ್ಯ ಅದಕ್ಕೆ ಹೆದರ್ಕೊಂತಾನೆ. ಆಮೇಲೆ ಸಲೈವೇಷನ್ ಅಂತ ಹೇಳ್ತೀವಿ. ಸಲೈವೇಷನ್ ಅಂತಂದ್ರೆ ಆ ರೋಗ ಇದ್ದ ಮನುಷ್ಯನಿಗೆ ಜ್ವಲ ಸುರಿತಾ ಇರ್ತದೆ, ಆಮೇಲೆ ಪ್ಯಾರಲಿಸಿಸ್ ಆಗುತ್ತೆ, ಆಮೇಲೆ ಡ್ರಾಪ್ಡ್ ಜಾ. ಇವು ಮುಖ್ಯವಾಗಿ ಮನುಷ್ಯನಲ್ಲಿ ಕಂಡುಬರುವಂಥ ರೋಗದ ಲಕ್ಷಣಗಳು. ಇನ್ನು ಪ್ರಾಣಿಗಳಲ್ಲಿನೂ ಕೂಡ ಈ ರೋಗ ಕಂಡುಬರ್ತದೆ. ಅದರ ಮುಖ್ಯವಾಗಿ ಲಕ್ಷಣಗಳು ಅಂತಂದರೆ ಏಮ್ಲೆಸ್ ರನಿಂಗ್ ಅಂತ ಹೇಳ್ತೀವಿ. ಈಗ ಹುಚ್ಚು ನಾಯಿಗೆ ಬಂದಿರುವಂಥ ರೋಗ ನಾಯಿಗೆ ಅದು ಎಲ್ಲಿ ಬೇಕಾದಲ್ಲಿ ಹುಡ್ಕೊಂತ ಹೋಗ್ತಿರ್ತೈತೆ, ಅದಕ್ಕೆ ದಿಕ್ಕ ದಿಶೆ ಅನ್ನೋದು ಏನೂ ಇರೋಂಗಿಲ್ಲ. ಆಮೇಲೆ ಅದಕ್ಕೂ ಕೂಡ ಏನದಲ್ಲ ನಾಯಿ ಅಥವಾ ಬೆಕ್ಕುಗಳಲ್ಲೂ ಕೂಡ ಏನದಲ್ಲ ಸಲೈವೇಷನ್ ಕಂಡು ಬರ್ತಿರ್ತದೆ, ಅಂದರೆ ಜ್ವಲ ಸುರಿತಾ ಇರ್ತದೆ, ಕಂಟಿನ್ಯೂಸ್ ಜ್ವರ ಇರುತ್ತೆ. ಆಮೇಲೆ ಡ್ರಾಪ್ಡ್ ಜಾ ಅಂತ ಹೇಳ್ತೀವಿ, ಆಗಲೇ ಹೇಳ್ದಂಗೆ ಅದನ್ನು ಪ್ಯಾರಲಿಸಿಸ್ ಆಗಿರುತ್ತದೆ ಜಾ. ಮತ್ತು ಎಂಡ್ ಸ್ಟೇಜ್ ಒಳಗೆ ಏನದಲ್ಲ ಅದು ಎಲ್ಲಿ ಏನು ಕಾಣ್ತದೆ ಅದಕ್ಕೆ ಕಲ್ಲು ಕಂಡ್ರೆ ಕಲ್ಲಿಗೆ ಕಡಿತಾ ಇರ್ತದೆ, ಮನುಷ್ಯ ಬಂದರೆ ಮನುಷ್ಯನೇ ಕಡಿತಾ ಇರ್ತದೆ, ಲಾಸ್ಟಿಗೆ ಏನದಲ್ಲ ಸಾವು ಬರ್ತದೆ. ಇನ್ನು ಇದಕ್ಕೆ ಚಿಕಿತ್ಸೆ ಏನಪ್ಪ ಅಂತಂದರೆ ಇದು ವೈರಾಣುವಿಂದ ಬರುವಂಥ ರೋಗ ಇರೋದ್ರಿಂದ ಇದಕ್ಕೆ ಆದಂಥ ಚಿಕಿತ್ಸೆ ಇರುವುದಿಲ್ಲ, ಯಾವುದೇ ಯಾವುದೇ ಖಚಿತವಾದ ಚಿಕಿತ್ಸೆ ಇರುವುದಿಲ್ಲ. ಆದರೆ ಈ ರೋಗ ಯಾವುದಾದ್ರೂ ಹುಚ್ಚು ನಾಯಿಯಿಂದ ಏನಾದರೂ ಕಚ್ಚಿದಾಗ ಮನುಷ್ಯನಿಗಾಗಲಿ ಅಥವಾ ಪ್ರಾಣಿಗಳಿಗಾಗಲಿ ತಕ್ಷಣ ಆ ಯಾವ ಜಾಗದ ಕಚ್ಚಿರುತ್ತಲ್ಲ ಒಂದು 10-15 ನಿಮಿಷ ಅದನ್ನು ನಾವು ನಳದ ಕೆಳಗೆ ಅಂದರೆ ರನ್ನಿಂಗ್ ಟ್ಯಾಪ್ ವಾಟರ್ ಅಂತ ಏನು ಹೇಳ್ತೀವಿ ನಾವು, ಆ ರನ್ನಿಂಗ್ ಟ್ಯಾಪ್ ವಾಟರ್ ಕೆಳಗೆ ಆ ಕಡದಿದ್ದ ಭಾಗವನ್ನು ನಾವು ಏನದಲ್ಲ ಅದನ್ನು ಒಂದು 10-15 ನಿಮಿಷ ನೀರು ಹಾಸ್ಬೇಕು. ಅದ್ರ ಮೇಲೆ ನೀರು ಹೊಯ್ದ ಮೇಲೆ ಏನಾಗುತ್ತಲ್ಲ ಅದನ್ನು ಅದಾದಮೇಲೆ ಒಂದು ಒಳ್ಳೆ ಕಾಟನ್ನು ಅಥವಾ ಏನಾದ್ರು ತೊಗೊಂಡು ಸ್ವಚ್ಛ ಮಾಡಿ, ಸ್ವಚ್ಛ ಮಾಡಿದ ತಕ್ಷಣ ಆಂಟಿಸೆಪ್ಟಿಕ್ ಲೋಷನ್ಗಳನ್ನು ಹಚ್ಚಿ ಆದಷ್ಟು ಬೇಗ ಬೆಟರ್ ಅಂದರೆ ವಿದಿನ್ 24 ಅವರ್ಸ್ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಅಂತ ಹೇಳ್ತೀವಿ PEP, ಆ ಚುಚ್ಚುಮದ್ದುಗಳನ್ನು ರೇಬಿಸ್ ಚುಚ್ಚುಮದ್ದುಗಳನ್ನು ಇಮ್ಮಿಡಿಯೇಟ್ ಆಗಿ ನಾವು ತಗೋಬೇಕಾಗತ್ತೆ. ಇದೇ ಇದಕ್ಕೆ ಕೊಡುವಂಥ ಚಿಕಿತ್ಸೆ. ಇದು ಬಿಟ್ಟು ಮತ್ತೆ ಯಾವುದೂ ಇಲ್ಲ. ನಾವು ಆದಷ್ಟು ಬೇಗ ಇದರಲ್ಲಿ ನಾವು ಕ್ಯಾಟಗರಿ 1, 2, 3 ಅಂತ ಮಾಡ್ತೀವಿ. ಅಂದರೆ ಊಂಡು ಎಷ್ಟು ಭಾಗ ಬರೀ ನೆಕ್ಕಿದೆಯಾ, ಗಾಯ ಆಗಿದೆಯಾ, ಅಥವಾ ಪೂರಾ ತೊಗಲುಗಿಲ್ ಹರಿದಿದೆಯಾ ಅಂತ. ಸೊ ಕ್ಯಾಟಗರಿ 3 ಊಂಡು ಏನಾದರೂ ಇದ್ದರೆ ಅದಕ್ಕೆ ನಾವೇನದಲ್ಲ RIG ಅಂತ ಹೇಳ್ತೀವಿ, ರೇಬಿಸ್ ಇಮ್ಯುನೋಗ್ಲೋಬಿನ್ ಥೆರಪಿ ಅಂತ ಹೇಳ್ತೀವಿ. ಅದನ್ನು ಜೊತೆ ಜೊತೆಗೆ ರೇಬಿಸ್ ಪೋಸ್ಟ್ ಎಕ್ಸ್ಪೋಸರ್ ಪ್ರೊಫಿಲಾಕ್ಸಿಸ್ ಜೊತೆ ಜೊತೆಗೇ ರೇಬಿಸ್ ಇಮ್ಯುನೋಗ್ಲೋಬಿನ್ ಕೂಡ ನಾವು ತಗೋಬೇಕಾಗುತ್ತೆ. ಯಾಕಂತಂದರೆ ಇದಕ್ಕೆ ಯಾವುದೇ ಆದಂಥ ಖಚಿತವಾದ ಚಿಕಿತ್ಸೆ ಇರದೇ ಇರೋದಕ್ಕೋಸ್ಕರ ಇದನ್ನು ಏನದಲ್ಲ ನಾವು ವ್ಯಾಕ್ಸಿನೇಷನ್ ತಗೋಬೇಕಾಗತ್ತೆ. ಧನ್ಯವಾದಗಳು.
1: ಇದುವರೆಗೆ ರೈತರಿಗೆ ಸಲಹೆ ಕಾರ್ಯಕ್ರಮ ಕೇಳಿದ್ರಿ.

0: ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.
1: ಆತ್ಮರೇ, ಈ ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಕುರಿತು ಕಾರ್ಯಕ್ರಮ ಸರಣಿ ಕೇಳಿವರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ. ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:40. ಬನ್ನಿ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಈ ಗೀತೆಯನ್ನು ಹಾಡಿದ ಡಿ ನಾರಾಯಣಸ್ವಾಮಿ ಹಾಗೂ ಸಂಗಡಿಗರು.

ಆತ್ಮರೇ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:55 ಆಗಲಿದೆ. ಇನ್ನು ಮುಂದೆ ಕೇಳಿ ಸಂಸ್ಕೃತ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರದಲ್ಲಿ.

0: ಸಮಯ 6:55 ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಭಾರತಂ ಅದ್ಯ ಸರ್ಜಿಕಲ್ ಪ್ರಹಾರಸ್ಯ ದಶಮೀಂ ವಾರ್ಷಿಕೀಂ ಆಮಾನಯತಿ. ಯಃ ವಿಶ್ವಸ್ಯ ಸಮಕ್ಷಂ ನರೇಂದ್ರ ಮೋದಿ ಪ್ರಶಾಸನಸ್ಯ ಉಗ್ರವಾದ ವಿರೋಧಿ ನೀತೇಃ ನವೀನಂ ಉದಾಹರಣಂ ಪ್ರಾದರ್ಶಯತ್. ಷೋಡಶೋತ್ತರ 2000 ವರ್ಷೆ ಸಿದಂಬರ ಮಾಸಸ್ಯ 28-29 ದಿನಾಂಕಯೋಃ ಭಾರತೀಯ ಸೈನ್ಯಬಲಂ

ಆತ್ಮರೆ ಇನ್ನು ಮುಂದೆ ಕೇಳಿ. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಸರಿಯಾಗಿ 7:02 ಕ್ಕೆ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ: ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಜನಗಣತಿ ದೇಶದ ನಿಖರ ಭವಿಷ್ಯ ಚಿತ್ರೀಕರಿಸಲು ಸಹಕಾರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭೌಗೋಳಿಕ ಮಾನ್ಯತೆ ಪಡೆದಿರುವ ಕಲಬುರಗಿಯ ತೊಗರಿ ಬೇಳೆ ಮಾಲ್ಡೀವ್ಸ್ ದೇಶಕ್ಕೆ ರಫ್ತು, ವೋಕಲ್ ಫಾರ್ ಲೋಕಲ್ ಉಪಕ್ರಮದಲ್ಲಿ ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ. ಸೇವಾ ಸಂಕಲ್ಪ ಅಭಿಯಾನ, ಕೃಷಿ ಪಂಪ್ಸೆಟ್ಗಳ ವಿದ್ಯುತ್ ಪೂರೈಕೆಗೆ ಸೌರ ವಿದ್ಯುತ್ ಭದ್ರಬುನಾದಿ. ಸಹಕಾರಿ ಸಂಘ ಸಂಸ್ಥೆಗಳ ಪ್ರಮುಖ ಮಾಹಿತಿ ಕ್ಯೂಆರ್ ಕೋಡ್ ಮೂಲಕ ಸಾರ್ವಜನಿಕರಿಗೆ ಒದಗಿಸಲು ಚಿಂತನೆ, ಸಚಿವ ಲಕ್ಷ್ಮಣ ಸವದಿ. ಈಗ ವಾರ್ತೆಗಳ ವಿವರ. ಜನಗಣತಿ ಪೋರ್ಟಲ್ನಲ್ಲಿ

0: अधिक परिवारों की जानकारी दर्ज की जा चुकी है। जनगणना हम सबका राष्ट्रीय दायित्व है। अब तक मोबाइल से 2,60,00,000 से ज्यादा लोग जनगणना पोर्टल पर अपनी जानकारी भर चुके हैं, स्वगणना कर चुके हैं। आपका भी इसमें थोड़ा सा समय खर्च होगा, लेकिन देश के लिए बहुत महत्वपूर्ण है, क्योंकि आपकी सही जानकारी, आपके परिवार की सही जानकारी देश के भविष्य की सही तस्वीर तैयार करने में मदद करती है।
1: ನಾವು ಪರಿಸರವನ್ನು ರಕ್ಷಿಸಿದಾಗ ಕೇವಲ ಮರಗಳು, ಸಸ್ಯಗಳು ಅಥವಾ ವನ್ಯಜೀವಿಗಳನ್ನು ಮಾತ್ರ ಸಂರಕ್ಷಿಸುವುದಿಲ್ಲ, ಹೊರತಾಗಿ ಆ ಸಂಪೂರ್ಣ ಜೀವಿಗಳ ಪರಿಸರ ವ್ಯವಸ್ಥೆಯನ್ನೇ ಬಲಪಡಿಸುತ್ತೇವೆ. ಪ್ರಕೃತಿಯೊಂದಿಗಿನ ನಮ್ಮ ಅನುಬಂಧ ಕೇವಲ ಅದನ್ನು ಸಂರಕ್ಷಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹಲವು ಬಾರಿ ನಾವು ಪ್ರಕೃತಿಯನ್ನು ರಕ್ಷಿಸಿದಾಗ ಅದೇ ಪ್ರಕೃತಿ ನಮ್ಮ ಜೀವನದ ಆಧಾರವಾಗುತ್ತದೆ ಎಂದು ಪ್ರಧಾನಮಂತ್ರಿ ಹೇಳಿದರು. ಒಂದು ಜಿಲ್ಲೆ ಒಂದು ಉತ್ಪನ್ನ, ಇವುಗಳ ವಿಶೇಷತೆಗಳನ್ನು ಮುನ್ನೆಲೆಗೆ ತರಲು ವೋಕಲ್ ಫಾರ್ ಲೋಕಲ್ ಅಭಿಯಾನ ಸಹಕಾರಿಯಾಗಿದೆ. ನಮ್ಮ ಗ್ರಾಮಗಳು ಮತ್ತು ಸಣ್ಣ ನಗರಗಳ ಗುರುತು ಕೇವಲ ಸ್ಥಳೀಯ ಮಾರುಕಟ್ಟೆಗಳಿಗೆ ಮಾತ್ರ ಸೀಮಿತವಾಗದೆ ಅವು ದೇಶದ ಇತರ ಭಾಗಗಳಿಗೆ ಹಾಗೂ ವಿಶ್ವದ ಮಾರುಕಟ್ಟೆಗಳವರೆಗೂ ತಲುಪಬೇಕು ಎಂದರು.
0: ಹಮಾರೆ ದೇಶ ಕೆ ಹರ್ ಕ್ಷೇತ್ರ ಮೇ ಐಸಿ ಕೋಯಿ ನ ಕೋಯಿ ವಿಶೇಷತಾ ಜರೂರ್ ಹೈ, ಕಹೀ ಕೋಯಿ ಖಾಸ್ ಫಲ ಹೈ, ಕಹೀ ಕೋಯಿ ಪಾರಂಪರಿಕ ಕಲಾ ಹೈ, ತೋ ಕಹೀ ಕೋಯಿ ಅನೋಖಾ ಹುನರ್ ಹೈ. वन डिस्ट्रिक्ट वन प्रोडक्ट, इन्हीं विशेषताओं को आगे बढ़ाने का अभियान है। हमारा प्रयास यही होना चाहिए कि हमारे गांव और छोटे शहरों की पहचान सिर्फ स्थानीय बाजार तक सीमित ना रहे, वे देश और दूसरे हिस्सों तक पहुंचे और दुनिया के बाजारों तक भी पहुंचे। इससे वोकल फॉर लोकल अभियान को भी बल मिलता है, ये देश को आत्मनिर्भर बनाने की भी प्रेरणा देता है। आने वाले त्योहारों में भी हमें ವೋಕಲ್ ಫಾರ್ ಲೋಕಲ್ ವಾಲೆ ಮಂತ್ರ ಕೋ ತೋ ಕಭಿ ಭಿ ಭೂಲ್ನಾ ನಹೀ ಹೈ.
1: ಭೌಗೋಳಿಕ ಮಾನ್ಯತೆ, ಜಿಐ ಟ್ಯಾಗ್ ಪಡೆದಿರುವ, ಅಸಾಧಾರಣ ರುಚಿಗೆ ಹೆಸರುವಾಸಿಯಾಗಿರುವ ರಾಜ್ಯದ ಕಲಬುರಗಿಯ ತೊಗರಿ ಬೇಳೆಯನ್ನು ಮಾಲ್ಡೀವ್ ದೇಶಕ್ಕೆ ರಫ್ತು ಮಾಡಲಾಗಿದೆ. ಕೇಂದ್ರ ಸರ್ಕಾರದ ವೋಕಲ್ ಫಾರ್ ಲೋಕಲ್ ಉಪಕ್ರಮದಲ್ಲಿ ಸ್ಥಳೀಯ ಉತ್ಪನ್ನಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಈ ಕುರಿತು ಒಂದು ವರದಿ.
2: ಕಲಬುರಗಿ ಜಿಲ್ಲೆಯ ವಿಶೇಷತೆಗಳಲ್ಲಿ ಒಂದಾಗಿರುವ ಉತ್ತಮ ಗುಣಮಟ್ಟದ ದ್ವಿದಳ ಧಾನ್ಯ ತೊಗರಿ ಬೇಳೆಯ 1 ಮೆಟ್ರಿಕ್ ಟನ್ ಉತ್ಪನ್ನವನ್ನು ಮಾಲ್ಡೀವ್ಸ್ಗೆ ರಫ್ತು ಮಾಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ನಲ್ಲಿ ದೇಶದ ಸಣ್ಣ ಗ್ರಾಮಗಳು ಹಾಗೂ ಸಣ್ಣ ನಗರಗಳ ಗುರುತು ಕೇವಲ ಸ್ಥಳೀಯ ಮಾರುಕಟ್ಟೆಗಳಿಗೆ ಸೀಮಿತವಾಗಬಾರದು, ಅವು ವಿಶ್ವದ ಮಾರುಕಟ್ಟೆಗಳವರೆಗೂ ತಲುಪಬೇಕು ಎಂದು ಹೇಳಿದ್ದಾರೆ. ಇದರಿಂದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೂಡ ಉತ್ತೇಜನ ದೊರೆತು ದೇಶ ಸ್ವಾವಲಂಬಿಯಾಗಲು ಪ್ರೇರಣೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಅಮೆರಿಕ ಹಾಗೂ ಇಂಗ್ಲೆಂಡ್ ದೇಶಗಳಿಂದಲೂ ರಫ್ತು ಬೇಡಿಕೆ ಇರುವ ಕಲಬುರಗಿ ಜಿಲ್ಲೆಯ ಸ್ವಾದಿಷ್ಟ ತೊಗರಿ ಬೇಳೆ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿ ಜಿಲ್ಲೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಸಮದ್ ಪಟೇಲ್.
3: ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸರಿಸುಮಾರು 600,000 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬಿತ್ತನೆ ಆಗ್ತದೆ. 90% ಮಳೆ ಆಶ್ರಿತ ಪ್ರದೇಶದಲ್ಲಿ ತೊಗರಿ ಬರ್ತಾ ಇದ್ದು, ನಮ್ಮ ಕಲಬುರಗಿ ಜಿಲ್ಲೆಯ ಈ ಒಂದು ಸುಣ್ಣದ ಕಲ್ಲಿನ ಒಂದು ವಿಶೇಷತೆ ಇರುವಂತಹ ಈ ಬ್ಲಾಕ್ ಕಾಟನ್ ಸಾಯಿಲ್ ಅಲ್ಲಿ ಪೊಟ್ಯಾಸಿಯಂ ಮತ್ತು ಕ್ಯಾಲ್ಸಿಯಂ ರಿಚ್ ಸಾಯಿಲ್ ಇರೋದ್ರಿಂದ ಕಲಬುರಗಿ ಜಿಲ್ಲೆಯ ತೊಗರಿ ಅದರಲ್ಲಿ 18-23% ಪ್ರೋಟೀನ್ ಬರ್ತದೆ. ಈಗ ಈ ಒಂದು ಪ್ರೋಟೀನ್ ಇರುವಂತಹ ತೊಗರಿ ಬೇಳೆ ಏನಿದಲ್ಲ, ಅದಕ್ಕೆ ಭೌಗೋಳಿಕ ಸೂಚ್ಯಂಕ ಗ್ಲೋಬಲ್ ಇಂಡಿಕೇಶನ್ ಏನದಲ್ಲ ಜಿಐ ಟ್ಯಾಗ್ ಸಿಕ್ಕಿದ್ದು, ನಮ್ಮ ಕಲಬುರಗಿ ಬೇಳೆಯಲ್ಲಿ ಕೆಲವೊಂದು ವಿಶೇಷತೆಗಳಿದೆ. ಒಂದನೇದು ನಾನು ಹೇಳಿದಂಗೆ ಅತಿ ಹೆಚ್ಚು ಪ್ರೋಟೀನ್ ಕಂಟೆಂಟ್, ಎರಡನೇದು ನಮ್ಮ ಕಲಬುರಗಿ ಜಿಲ್ಲೆಯ ತೊಗರಿಯ ಒಂದು ಟೇಸ್ಟ್, ಇದು ಟೇಸ್ಟ್ ನಲ್ಲಿ ಬೇರೆ ತೊಗರಿ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಇರ್ತದೆ. ಮೂರನೇದು ಇದರದ್ದು ಅರೋಮಾ, ಅಡಿಗೆ ಮಾಡಿದ್ಮೇಲೆ ಇದರದೊಂದು ಸ್ಮೆಲ್, ಒಂದು ಒಳ್ಳೆ ಸ್ಮೆಲ್ ಬರ್ತದೆ. ನಾಲ್ಕನೇದು ಅಡಿಗೆ ಮಾಡಿದ್ಮೇಲೆ ಕೀಪಿಂಗ್ ಕ್ವಾಲಿಟಿ, ಬೆಳಿಗ್ಗೆ ಅಡಿಗೆ ಮಾಡಿದ್ರು ಆ ಬ್ಯಾಳೆಯನ್ನ ಸಾಯಂಕಾಲ ತನಕ ಊಟ ಮಾಡಬಹುದು. ಈ ಜಿಐ ಟ್ಯಾಗ್ ಯೂಸರ್ಶಿಪ್ ಅನ್ನ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 1100 ಜನ ರೈತ ಬಾಂಧವರು, 5 ಜನ ದಾಲ್ ಮಿಲ್ ದವರು ಮತ್ತು ಎಫ್ಪಿಎಸ್ ಗೆ ಕೊಟ್ಟಿದೀವಿ. ಇದನ್ನ ಬಳಸಿ ಈಗ ಆಲ್ರೆಡಿ ಮಾಲ್ಡೀವ್ಸ್ ಗೆ ಏನದಲ್ಲ ಮೊದಲನೇ ಕನ್ಸೈನ್ಮೆಂಟ್ 1 ಟನ್ ಟ್ರಯಲ್ ಬೇಸಿಸ್ ಮೇಲೆ ಹೋಗಿದೆ, ಅದನ್ನ ಅಷ್ಟಮ್ ಟ್ರೇಡರ್ಸ್ ನವರು ಸ್ಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ನಮಗೆ ಯುಎಸ್ ಗೆ ಯುಕೆ ಗೆ ರಿಕ್ವೈರ್ಮೆಂಟ್ ಇದೆ, ಬಟ್ ಅವೆಲ್ಲ ಕ್ವಾಲಿಟಿ ಸರ್ಟಿಫಿಕೇಶನ್ ಪೈಪ್ ಲೈನ್ ಅಲ್ಲಿ ಇದೆ. ಈ ರೀತಿಯ ಒಂದು ಬೆಳೆ ಎಕ್ಸ್ಪೋರ್ಟ್ ಆಗೋದ್ರಿಂದ ಏನಾಗುತ್ತೆ, ನಮ್ಮ ಭಾಗದ ರೈತ ಬಾಂಧವರಿಗೆ ಪ್ರೋತ್ಸಾಹ ಸಿಗ್ತದೆ. ಕಲಬುರಗಿ ಪಲ್ಸಸ್ ಅನ್ನೋ ಬ್ರ್ಯಾಂಡ್ ಅಲ್ಲಿ ಸಹಿತ ಮಾರ್ಕೆಟ್ ಮಾಡ್ತಾ ಇದೀವಿ. ಇದರಿಂದ ವೋಕಲ್ ಫಾರ್ ಲೋಕಲ್, ಈಗ ಲೋಕಲ್ ಇದ್ದವರಿಗೆಲ್ಲ ಪ್ರೋತ್ಸಾಹ ಸಿಗ್ತದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯೋದು.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು

0: ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಭಾರತ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಾಧಿಸಿದ್ದು ದೇಶದ ಒಟ್ಟು ಸ್ಥಾಪಿತ ಸೌರ ವಿದ್ಯುತ್ ಸಾಮರ್ಥ್ಯ ಹೊಸ ಮೈಲಿಗಲ್ಲನ್ನು ತಲುಪಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯನ್ನಾಗಿ ಹೊರಹೊಮ್ಮಿಸಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ರಾಜ್ಯದಲ್ಲಿಯೂ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆ ಹೆಚ್ಚಾಗುತ್ತಿದೆ. ವರ್ಷಕ್ಕೆ ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ. ಕೇಂದ್ರ ಸರ್ಕಾರದ ಈ ಸೌರ ನೀತಿಯಿಂದ ರಾಜ್ಯದಲ್ಲಿ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ತಡೆರಹಿತ ಹಗಲು ವಿದ್ಯುತ್ ಪೂರೈಕೆಗೆ ಭದ್ರ ಬುನಾದಿ ಹಾಕಿದೆ. ಸಹಕಾರ ಕ್ಷೇತ್ರದಲ್ಲಿ ಪಾರದರ್ಶಕತೆ ಹಾಗೂ ಬಲವರ್ಧನೆಗೆ ಆದ್ಯತೆ ನೀಡಲಾಗುವುದು ಎಂದು ಸಹಕಾರ ಖಾತೆ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರಿಗೆ ಶೂನ್ಯ ಬಡ್ಡಿದರದ ಸಾಲದ ಯೋಜನೆ ಕರ್ನಾಟಕದಿಂದಲೇ ಆರಂಭವಾಗಿದ್ದು 32 ಲಕ್ಷ ಕುಟುಂಬಗಳಿಗೆ ಇದರಿಂದ ನೆರವಾಗಿದೆ. ಹೈನುಗಾರಿಕೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಇನ್ನಷ್ಟು ಯೋಜನೆಗಳನ್ನು ನೀಡುವ ಉದ್ದೇಶವಿದೆ ಎಂದರು. ನಿರುದ್ಯೋಗಿ ಯುವಕರಿಗೆ ತರಬೇತಿ ನೀಡಿ ಸಹಕಾರಿ ಸಂಘ ಸಂಸ್ಥೆಗಳ ಲೆಕ್ಕ ಪರಿಶೋಧನೆಗೆ ಬಳಸಿಕೊಳ್ಳುವ ಯೋಜನೆ ರೂಪಿಸಲಾಗುತ್ತಿದೆ. ಬಿಬಿಎ, ಎಂಬಿಎ ಹಾಗೂ ಬಿಕಾಂ ಪದವೀಧರರಿಗೆ 6 ತಿಂಗಳ ಕಾಲ ತರಬೇತಿ ನೀಡಿ ಆಡಿಟ್ ಕಾರ್ಯದಲ್ಲಿ ತೊಡಗಿಸಲಾಗುವುದು. ಪ್ರತಿ ಸಂಘ ಸಂಸ್ಥೆಯ ಲೆಕ್ಕ ಪರಿಶೋಧನೆ ಪ್ರತಿ ವರ್ಷ ನಡೆಯುವಂತೆ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಸಹಕಾರಿ ಸಂಘ ಸಂಸ್ಥೆಗಳ ವ್ಯಾಪಾರ ವಹಿವಾಟು ಸೇರಿದಂತೆ ಪ್ರಮುಖ ಮಾಹಿತಿಯನ್ನು ಕ್ಯೂಆರ್ ಕೋಡ್ ಮೂಲಕ ಸಾರ್ವಜನಿಕರಿಗೆ ಒದಗಿಸುವ ಯೋಜನೆಯೂ ಇದೆ. ಎಲ್ಲ ಸಂಘ ಸಂಸ್ಥೆಗಳ ಎದುರು ಕ್ಯೂಆರ್ ಕೋಡ್ ಅಳವಡಿಸುವ ಮೂಲಕ ಮಾಹಿತಿ ಪಡೆಯಲು ಅನುಕೂಲ ಕಲ್ಪಿಸಲಾಗುವುದು ಎಂದು ಸಚಿವ ಸವದಿ ಹೇಳಿದರು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ವತಿ ಇಂದಿನಿಂದ 2 ದಿನಗಳ ಕಾಲ ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಗಣತಿ ದೇಶದ ನಿಖರ ಭವಿಷ್ಯ ಚಿತ್ರೀಕರಿಸಲು ಸಹಕಾರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭೌಗೋಳಿಕ ಮಾನ್ಯತೆ ಪಡೆದಿರುವ ಕಲಬುರಗಿಯ ತೊಗರಿ ಬೇಳೆ ಮಾಲ್ಡೀವ್ಸ್ ದೇಶಕ್ಕೆ ರಫ್ತು, ವೋಕಲ್ ಫಾರ್ ಲೋಕಲ್ ಉಪಕ್ರಮದಲ್ಲಿ ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ. ಸೇವಾ ಸಂಕಲ್ಪ ಅಭಿಯಾನ, ಕೃಷಿ ಪಂಪ್ಸೆಟ್ಗಳ ವಿದ್ಯುತ್ ಪೂರೈಕೆಗೆ ಸೌರ ವಿದ್ಯುತ್ ಭದ್ರ ಬುನಾದಿ. ಸಹಕಾರಿ ಸಂಘ ಸಂಸ್ಥೆಗಳ ಪ್ರಮುಖ ಮಾಹಿತಿ ಕ್ಯೂಆರ್ ಕೋಡ್ ಮೂಲಕ ಸಾರ್ವಜನಿಕರಿಗೆ ಒದಗಿಸಲು ಚಿಂತನೆ, ಸಚಿವ ಲಕ್ಷ್ಮಣ ಸವದಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
3: ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:15:30. ಬನ್ನಿ ಕೇಳೋಣ ಭಾವಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ರೇವತಿ ಬಗಲ್ ಅವರಿಂದ ಈ ಒಂದು ಭಾವಗೀತೆಯನ್ನು.

0: ಆತ್ಮರೇ, ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಆಕಾಶವಾಣಿ
0: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
17: ಆಕಾಶವಾಣಿ
18: ಆಕಾಶವಾಣಿ
19: ಆಕಾಶವಾಣಿ
7: ಆಕಾಶವಾಣಿ
0: ಆಕಾಶವಾಣಿ
16: ಆಕಾಶವಾಣಿ
14: ಆಕಾಶವಾಣಿ
4: ಆಕಾಶವಾಣಿ.
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.
8: ಹೆಚ್ಚಾಗುತ್ತಿದೆ ಧರೆಗೆ ಬಿಸಿಲು, ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ

0: ಈ ಭೂಮಿ ಸಿಗುತ್ತಿಲ್ಲ, ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
1: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ಬಿರುಸೇ ಸೊಗಸು.
0: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.

0: ಏ ಬಸ್ಯಾ ಬಸ್ಯಾ, ಹಿಂಗ ನೆಲ ಒರೆಸುದು ಕೈಯಾಗೇನದು? ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೋ, ಒಗಿ ಅದನ್ನ ಅತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
1: ಅವರೇ, ನಾನು ಸಾಲಿಗೆ ಹೋಗ್ತೀನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನಿ ರೀ. ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನಿ, ಓದ್ಕೋತೀನಿ.
0: ನಿನಗೆ ಯಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕುರಿ ತಗೊಂಡ್ ಹೋಗ್ಯಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ ಹುಷಾರ್.
1: ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ. ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ. ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ.
2: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.
3: ಆತ್ಮರೇ, ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ, ಸಮಯ 7:34. ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಎರಡು ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಭಾರತದ ವಿರುದ್ಧ ಭಯೋತ್ಪಾದನೆ ಪ್ರೋತ್ಸಾಹಿಸುವ ಯಾವುದೇ ದೇಶದೊಂದಿಗೆ ಮಾತುಕತೆ ಇಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಗೆ ದಶಕ, ಭಯೋತ್ಪಾದನೆ ವಿರುದ್ಧ ಭಾರತದ ದಿಟ್ಟ ಪ್ರತ್ಯುತ್ತರಕ್ಕೆ ಮುನ್ನುಡಿ. ಹಾಗೂ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ ಭಾರತಕ್ಕೆ 8 ವಿಕೆಟ್ಗಳ ಭರ್ಜರಿ ಜಯ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ರಬಿ ಅಭಿಯಾನ 2026 ಕುರಿತಾದ ಎರಡು ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಲಿದ್ದಾರೆ. ಮುಂಬರುವ ಹಿಂಗಾರು ಬೆಳೆಯ ಹಂಗಾಮಿಗೆ ಸಂಬಂಧಿಸಿದ ಪ್ರಮುಖ ಆದ್ಯತೆಗಳು ಮತ್ತು ಸಿದ್ದತೆಗಳ ಕುರಿತು ಚರ್ಚಿಸಲು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ಈ ಸಮ್ಮೇಳನವನ್ನು ಆಯೋಜಿಸುತ್ತಿದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಮನ್ವಯ ಬಲಪಡಿಸುವುದು ಹಾಗೂ ಕೃಷಿ ಉತ್ಪಾದನೆ, ಉತ್ಪಾದಕತೆ, ಸುಸ್ಥಿರತೆ ಮತ್ತು ರೈತರ ಆದಾಯ ಹೆಚ್ಚಿಸಲು ಸಮನ್ವಯಯುತ ಹಾಗೂ ಫಲಿತಾಂಶ ಆಧಾರಿತ ಕಾರ್ಯತಂತ್ರವನ್ನು ರೂಪಿಸುವುದರ ಮೇಲೆ ಈ ಸಮ್ಮೇಳನ ಗಮನಹರಿಸಲಿದೆ ಎಂದು ಕೇಂದ್ರ ಕೃಷಿ ಸಚಿವಾಲಯ ತಿಳಿಸಿದೆ. ಸಮ್ಮೇಳನದ ಮೊದಲ ದಿನದಂದು

0: ಕೃಷಿ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆ, ಉತ್ಪಾದನಾ ಬೆಳವಣಿಗೆ, ಸುಸ್ಥಿರತೆ ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಕೃಷಿ, ಡಿಜಿಟಲ್ ಕೃಷಿ, ಮೂಲಸೌಕರ್ಯ, ಹಣಕಾಸು ಮತ್ತು ಅಪಾಯ ನಿರ್ವಹಣೆ ಕುರಿತು ಚರ್ಚೆಗಳು ನಡೆಯಲಿವೆ. ಎರಡನೇ ದಿನದಂದು ಪ್ರಾದೇಶಿಕ ಸಮ್ಮೇಳನಗಳ ಪ್ರಮುಖ ವಿಷಯಗಳು ಮತ್ತು ಮೊದಲ ದಿನ ನಡೆದ ವಿಷಯಾಧಾರಿತ ಚರ್ಚೆಗಳ ಫಲಿತಾಂಶಗಳ ಮೇಲೆ ಗಮನಹರಿಸಲಾಗುವುದು. ಕೃಷಿ ಅಭಿವೃದ್ಧಿ ಮತ್ತು ಹಿಂಗಾರು ಬೆಳೆ ಹಂಗಾಮಿನ ಸಿದ್ದತೆಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯಗಳು, ಅನುಭವಗಳು, ರಾಜ್ಯದ ಆದ್ಯತೆಗಳು ಮತ್ತು ಸಲಹೆಗಳನ್ನು ಹಂಚಿಕೊಳ್ಳಲು ರಾಜ್ಯಗಳ ಕೃಷಿ ಸಚಿವರಿಗೆ ಈ ಸಮ್ಮೇಳನ ಅವಕಾಶವನ್ನು ಕಲ್ಪಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಯಾವುದೇ ದೇಶದ ಭೂಭಾಗವನ್ನು ವಶಪಡಿಸಿಕೊಳ್ಳುವ ಉದ್ದೇಶವನ್ನು ಭಾರತ ಹೊಂದಿಲ್ಲ. ಆದರೆ ದೇಶದ ಭದ್ರತೆಗೆ ಬೆದರಿಕೆ ಎದುರಾದರೆ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಆಯೋಜನೆಯಾಗಿದ್ದ ರಕ್ಷಣಾ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ವಿರುದ್ದ ಭಯೋತ್ಪಾದನೆಯನ್ನು ಪ್ರೋತ್ಸಾಹಿಸುವ ಯಾವುದೇ ದೇಶದೊಂದಿಗೆ ಮಾತುಕತೆಗೆ ಅವಕಾಶವಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಷ್ಟೀಯ ಏಕತೆ ದೇಶದ ಭದ್ರತೆಯ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಸಚಿವರು ಒತ್ತಿ ಹೇಳಿದರು. ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯತ್ತ ಭಾರತ ಗಮನಾರ್ಹ ಪ್ರಗತಿ ಸಾಧಿಸಿದ್ದು 2013-14 686 ಕೋಟಿ ರೂಪಾಯಿಗಳಷ್ಟಿದ್ದ ಭಾರತದ ರಕ್ಷಣಾ ರಫ್ತು 2025-26 ದಾಖಲೆಯ 38,424 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಮಾಹಿತಿ ನೀಡಿದರು. ಯುದ್ಧದ ಸ್ವರೂಪ ತ್ವರಿತವಾಗಿ ಬದಲಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಕ್ಷೇತ್ರಗಳಾಚೆಗೆ ಸೈಬರ್, ಬಾಹ್ಯಾಕಾಶ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ಯುದ್ಧ ಸೇರಿದಂತೆ ಉದಯೋನ್ಮುಖ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭವಿಷ್ಯಕ್ಕೆ ಸಜ್ಜಾದ ಸಾಮರ್ಥ್ಯಗಳನ್ನು ಭಾರತ ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಎಂದು ಸಚಿವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕುರಿತ ಒಂದು ನೋಟ ಇಲ್ಲಿದೆ. 2015 ಪ್ರಾರಂಭವಾದ ಪಿಎಂ ಮುದ್ರಾ ಯೋಜನೆಯು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಬಲಪಡಿಸಲು ನಿಧಿ ಇಲ್ಲದವರಿಗೆ ಹಣಕಾಸು ಒದಗಿಸುತ್ತದೆ. ಈ ಉಪಕ್ರಮವು ಸಣ್ಣ ಉದ್ಯಮಗಳಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು, ಉಳಿಸಿಕೊಳ್ಳಲು ಮತ್ತು ಬೆಳೆಸಲು ಬಂಡವಾಳ ಒದಗಿಸುತ್ತದೆ. ಮೇಲಾಧಾರ ಮುಕ್ತ ಸಾಲ, ಕೋಟ್ಯಾಂತರ ಸಣ್ಣ ಉದ್ಯಮಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಗೆ ಒಳಪಡಿಸಲಾಗಿದೆ. ಶೇಕಡ 68% ಸಾಲಗಳು ಮಹಿಳೆಯರಿಗೆ ಮತ್ತು ಶೇಕಡ 51% ಸಾಲಗಳು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದ ಸಣ್ಣ ಉದ್ಯಮಗಳಿಗೆ ನೀಡಲಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಮೀಕ್ಷೆಯ ಪ್ರಕಾರ ಮುದ್ರಾ 2015 ಮತ್ತು 2018 ನಡುವೆ 1.12 ಕೋಟಿ ನಿವ್ವಳ ಹೆಚ್ಚುವಳಿ ಉದ್ಯೋಗಗಳನ್ನು ಸೃಷ್ಟಿಸಿದೆ. 2024 ಮುದ್ರಾ ಸಾಲದ ಮಿತಿಯನ್ನು 10 ಲಕ್ಷ ರೂಪಾಯಿಗಳಿಂದ 20 ಲಕ್ಷ ರೂಪಾಯಿಗಳಿಗೆ ದ್ವಿಗುಣಗೊಳಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಯ 10ನೇ ವಾರ್ಷಿಕೋತ್ಸವವನ್ನು ಇಂದು ಭಾರತ ಆಚರಿಸುತ್ತಿದೆ. 2016 ಸೆಪ್ಟೆಂಬರ್ 28-29 ಪಾಕಿಸ್ತಾನದ ಅಧೀನದಲ್ಲಿರುವ ಭಯೋತ್ಪಾದಕರ ನೆಲೆಗಳ ಮೇಲೆ ಭಾರತೀಯ ಸೇನೆಯು ನಿಖರವಾದ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಅದೇ ತಿಂಗಳ ಆರಂಭದಲ್ಲಿ ನಡೆದ ಉರಿ ಭಯೋತ್ಪಾದಕ ದಾಳಿಯಲ್ಲಿ 19 ಭಾರತೀಯ ಯೋಧರು ಹುತಾತ್ಮರಾಗಿದ್ದರು. ಅದಕ್ಕೆ ನೇರ ಮತ್ತು ನಿರ್ಣಾಯಕ ಮಿಲಿಟರಿ ಪ್ರಕ್ರಿಯೆಯಾಗಿ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು. ಈ ವಾರ್ಷಿಕೋತ್ಸವವು ಕಳೆದ 1 ದಶಕದಲ್ಲಿ ವಿಕಸನಗೊಂಡಿರುವ ರಾಷ್ಟೀಯ ಭದ್ರತಾ ಕ್ರಮಗಳನ್ನು ಎತ್ತಿ ತೋರಿಸುತ್ತದೆ. 2016 ತೋರಿದ ದೃಢ ಸಂಕಲ್ಪವು 2019 ಬಾಲಾಕೋಟ್

0: ವೈಮಾನಿಕ ದಾಳಿ ಮತ್ತು 2025 ಆಪರೇಷನ್ ಸಿಂಧೂರ ಸೇರಿದಂತೆ ನಂತರದ ದಿಟ್ಟ ಕ್ರಮಗಳಿಗೆ ಭದ್ರ ಬುನಾದಿ ಹಾಕಿತು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಅನುಭವಿಸಿದ ಸುದೀರ್ಘಕಾಲದ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್ ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಕಳೆದ ದಶಕದಲ್ಲಿ ಬಾಲಾಕೋಟ್ ವೈಮಾನಿಕ ದಾಳಿಯಿಂದ ಆಪರೇಷನ್ ಸಿಂಧೂರದವರೆಗೆ ಭಯೋತ್ಪಾದಕರು ಭಾರತದತ್ತ ದೃಷ್ಟಿ ಹಾಯಿಸುವ ಧೈರ್ಯ ಮಾಡಿದರೆ ಅವರಿಗೆ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಭಾರತ ಪದೇ ಪದೇ ಸ್ಪಷ್ಟ ಸಂದೇಶ ನೀಡಿದೆ. ಇಂದು ಆರಂಭವಾಗಬೇಕಿದ್ದ 3 ದಿನಗಳ ರಾಷ್ಟ್ರವ್ಯಾಪಿ ಬ್ಯಾಂಕ್ ಮುಷ್ಕರ ಮುಂದೂಡಲಾಗಿದೆ. ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಈ ವಿಷಯವನ್ನು ಖಚಿತಪಡಿಸಿದೆ. ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಜೊತೆಗಿನ ಒಪ್ಪಂದದ ನಂತರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮುಷ್ಕರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಮತ್ತು ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ನಡುವೆ ನಿನ್ನೆ ರಾತ್ರಿ ನಡೆದ ಸಭೆಯ ನಂತರ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಎಐಬಿಇಎ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದೆ. ತಿರುವನಂತಪುರದಲ್ಲಿ ನಿನ್ನೆ ರಾತ್ರಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ದದ ಸರಣಿಯ ಮೊದಲ ಪುರುಷರ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ಅವರ ಆಕರ್ಷಕ ಶತಕಗಳ ನೆರವಿನಿಂದ ಭಾರತ ವೆಸ್ಟ್ ಇಂಡೀಸ್ ವಿರುದ್ದ 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ವೆಸ್ಟ್ ಇಂಡೀಸ್ ನೀಡಿದ್ದ 296 ರನ್ಗಳ ಗುರಿ ಬೆನ್ನಟ್ಟಿದ ಭಾರತ 41.4 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 300 ರನ್ ಗಳಿಸುವ ಮೂಲಕ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಿತು. ವಿರಾಟ್ ಕೊಹ್ಲಿ 139 ರನ್ಗಳೊಂದಿಗೆ ಅಜೇಯರಾಗಿ ಉಳಿದರೆ ನಾಯಕ ಶುಭ್ಮನ್ ಗಿಲ್ ಕೂಡ 110 ರನ್ ಗಳಿಸುವ ಮೂಲಕ ಗುರಿ ತಲುಪಲು ಪ್ರಮುಖ ಪಾತ್ರ ವಹಿಸಿದರು. ಇದು ವಿರಾಟ್ ಕೊಹ್ಲಿ ಅವರ ಏಕದಿನ ಕ್ರಿಕೆಟ್ನ 55ನೇ ಶತಕವಾಗಿದೆ. ಅಲ್ಲದೆ ಈ ಇನ್ನಿಂಗ್ಸ್ನಲ್ಲಿ 15,000 ಏಕದಿನ ರನ್ಗಳ ಮೈಲಿಗಲ್ಲನ್ನು ತಲುಪುವ ಮೂಲಕ ಸಚಿನ್ ತೆಂಡೂಲ್ಕರ್ ನಂತರ ಈ ಸಾಧನೆ ಮಾಡಿದ 2ನೇ ಭಾರತೀಯ ಕ್ರಿಕೆಟರ್ ಎನಿಸಿಕೊಂಡರು. ಇದಕ್ಕೂ ಮೊದಲು ವೆಸ್ಟ್ ಇಂಡೀಸ್ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ಗೆ 295 ರನ್ ಗಳಿಸಿತು. ಜಸ್ಟಿನ್ ಗ್ರೀವ್ಸ್ 101 ರನ್ಗಳೊಂದಿಗೆ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ ಜಾನ್ ಕೇಂಬೆಲ್ 62 ರನ್ ಗಳಿಸಿದರು. ಭಾರತದ ಪರ ಕುಲ್ದೀಪ್ ಯಾದವ್ 4 ವಿಕೆಟ್ ಪಡೆದರೆ ಪ್ರಸಿದ್ ಕೃಷ್ಣ 2 ವಿಕೆಟ್ ಪಡೆದರು. ನಿತೀಶ್ ಕುಮಾರ್ ರೆಡ್ಡಿ 1 ವಿಕೆಟ್ ಪಡೆದರು. ಕುಲ್ದೀಪ್ ಯಾದವ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. 2026 ಏಷ್ಯನ್ ಗೇಮ್ಸ್ನ ಪುರುಷರ ಕ್ರಿಕೆಟ್ನ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ಇಂದು ಆಫ್ಘಾನಿಸ್ತಾನ ತಂಡವನ್ನು ಎದುರಿಸಲಿದೆ. ಪಂದ್ಯ ನಿಶಿನ್ನ ಕರೋಗಿ ಸ್ಪೋರ್ಟ್ಸ್ ಪಾರ್ಕ್ನಲ್ಲಿ ಭಾರತೀಯ ಕಾಲಮಾನ ಪ್ರಕಾರ ಬೆಳಗ್ಗೆ 10:30 ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು 2 ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಭಾರತದ ವಿರುದ್ದ ಭಯೋತ್ಪಾದನೆ ಪ್ರೋತ್ಸಾಹಿಸುವ ಯಾವುದೇ ದೇಶದೊಂದಿಗೆ ಮಾತುಕತೆ ಇಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಗೆ ದಶಕ, ಭಯೋತ್ಪಾದನೆ ವಿರುದ್ದ ಭಾರತದ ದಿಟ್ಟ ಪ್ರತ್ಯುತ್ತರಕ್ಕೆ ಮುನ್ನುಡಿ. ಹಾಗೂ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ ಭಾರತಕ್ಕೆ 8 ವಿಕೆಟ್ಗಳ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:35. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಭಕ್ತ ಸಿರಿಯಾಳ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ರವರು.
2: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
3: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
2: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ KYC
3: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.

0: ವಿಳಾಸವದು ಸಿಗದಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಇನ್ನು ಮುಂದೆ ಕೇಳಿ, ಶ್ರೀ ಮಂಜುನಾಥ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಶಂಕರ್ ಮಹಾದೇವನ್ ರವರು.

ಆತ್ಮರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಸರಿಯಾಗಿ 8 ಗಂಟೆಗೆ.

0: ಸಮಯ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಆಯುರ್ವೇದ ಔಷಧಿಗಳ ಸೇವನೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ತಿಳಿಸುತ್ತಾರೆ ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಫಾರ್ಮಾ ವಿಜಿಲೆನ್ಸ್ ಕೇಂದ್ರದ ಡಾಕ್ಟರ್ ಅಶ್ವಿನಿ ಎಸ್ ಪೈ. ಕೇಳಿ ಆಯುಷ್ವಾಣಿ.
2: ನಮಸ್ಕಾರ. ವೈದ್ಯರು ಸೂಚಿಸಿದ ಆಯುರ್ವೇದ ಔಷಧಿಯನ್ನ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯಕ್ಕೆ, ಹಾಗೆ ಸರಿಯಾದ ಅವಧಿಗೆ ಸೇವಿಸೋದು ಕೂಡ ಅಷ್ಟೇ ಮುಖ್ಯ. ಇದರಲ್ಲಿ ಯಾವುದಾದ್ರೂ ವಿಷಯದ ಬಗ್ಗೆ ನಿಮ್ಗೆ ಅನುಮಾನ ಇದ್ರೆ ನಿಮ್ಮಷ್ಟಕ್ಕೆ ನಿರ್ಧಾರ ತೆಗೆದುಕೊಳ್ಳದೆ ನಿಮ್ಮ ವೈದ್ಯರನ್ನು ಕೇಳಿ ಸರಿಯಾದ ಮಾಹಿತಿ ಪಡೆದುಕೊಂಡ ನಂತರನೆ ಆಯುರ್ವೇದ ಔಷಧಿಗಳನ್ನ ಸೇವಿಸಿ. ಹಾಗೆ ಯಾವಾಗ್ಲೂ ನಿಮ್ಮ ಪ್ರಿಸ್ಕ್ರಿಪ್ಷನ್, ಮೆಡಿಕಲ್ ರಿಪೋರ್ಟ್ಸ್ ಮತ್ತು ಔಷಧಿಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಹಾಳಾಗಿರುವ ಅಥವಾ ಬಳಸಲು ಯೋಗ್ಯವಿಲ್ಲದ ಔಷಧಿಗಳನ್ನು ಸರಿಯಾಗಿ ವಿಲೇವಾರಿ ಮಾಡಿ ಮತ್ತು ಔಷಧಿಗಳನ್ನ ಮಕ್ಕಳ ಕೈಗೆ ಸಿಗದಂತೆ ನೋಡ್ಕೊಳ್ಳಿ. ಎರಡನೆಯದು ಸ್ವಯಂ ಚಿಕಿತ್ಸೆ, ಅಂದ್ರೆ ಸೆಲ್ಫ್ ಮೆಡಿಕೇಶನ್. ವೈದ್ಯರ ಸಲಹೆ ಇಲ್ಲದೆ ನಮ್ಮಷ್ಟಕ್ಕೆ ನಾವೇ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದು ಕೂಡ ಅಪಾಯಕಾರಿ ಆಗಬಹುದು. ಯಾರೋ ಹೇಳಿದ್ರು ಅಂತ, ಅಥವಾ ನಮ್ಮ ಪರಿಚಯದವರಿಗೆ ಈ ಔಷಧಿ ಚೆನ್ನಾಗಿ ಕೆಲಸ ಮಾಡ್ತು ಅಂತ, ಅಥವಾ ಇಂಟರ್ನೆಟ್, ನ್ಯೂಸ್ ಪೇಪರ್, ಜಾಹೀರಾತುಗಳಲ್ಲಿ ನೋಡಿದ್ವಿ ಅಂತ ನಮ್ಮಷ್ಟಕ್ಕೆ ನಾವೇ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದು ಸೂಕ್ತವಲ್ಲ. ಯಾಕಂದ್ರೆ ಒಬ್ಬರಿಗೆ ಸೂಕ್ತವಾದ ಆಯುರ್ವೇದ ಔಷಧಿ ಮತ್ತೊಬ್ಬರಿಗೂ ಸಹ ಸೂಕ್ತ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಹೀಗೆ ಸ್ವಯಂ ಚಿಕಿತ್ಸೆಯಿಂದ ನಾವು ಈಗಾಗಲೇ ಸೇವಿಸುತ್ತಿರುವಂತಹ ಬೇರೆ ಔಷಧಿಗಳ ಜೊತೆ ರಿಯಾಕ್ಷನ್ಸ್ ಆಗಬಹುದು. ಅಷ್ಟೇ ಅಲ್ಲದೆ ಇದು ನಾವು ಅನುಭವಿಸುತ್ತಿರುವ ಅನಾರೋಗ್ಯದ ನಿಜ ಕಾರಣವನ್ನು ಸಹ ಮರೆಮಾಚಬಹುದು ಮತ್ತು ಸರಿಯಾದ ಚಿಕಿತ್ಸೆಯನ್ನ ಪಡೆಯೋಕೆ ವಿಳಂಬ. ಹಾಗಾಗಿ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೆ, ವೈದ್ಯರ ಸಲಹೆ ಪಡೆದೇನೆ ನೀವು ಆಯುರ್ವೇದ ಔಷಧಿಗಳನ್ನ ಸೇವಿಸಿ. ಮೂರನೆಯದು ಪಂಚಕರ್ಮ. ಪಂಚಕರ್ಮ ಆಯುರ್ವೇದದಲ್ಲಿರುವ ಕೆಲವು ಚಿಕಿತ್ಸಾ ವಿಧಾನಗಳನ್ನ ಒಳಗೊಂಡಿದೆ. ಇವು ಸೂಕ್ತವಾದ ವ್ಯಕ್ತಿಗೆ ಸೂಕ್ತವಾದ ವಿಧಾನವನ್ನು ಆಯ್ಕೆ ಮಾಡಿ ಸರಿಯಾದ ಕ್ರಮದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ನಡೆಸಿದಾಗ ಬಹಳ ಪ್ರಯೋಜನಕಾರಿಯಾಗಿರುತ್ತೆ. ಆದರೆ ಯಾರೋ ಶಿಫಾರಸು ಮಾಡಿದ್ದಾರೆ ಎಂಬ ಕಾರಣಕ್ಕೆ ಮಾತ್ರ ಪಂಚಕರ್ಮವನ್ನು

0: ಪ್ರಾರಂಭಿಸುವುದು ಸರಿಯಲ್ಲ. ಅರ್ಹ ಆಯುರ್ವೇದ ವೈದ್ಯರಿಂದ ಸರಿಯಾದ ಸಲಹೆ ಪಡೆದು ಪಂಚಕರ್ಮ ನಿಮಗೆ ಸೂಕ್ತವೇ ಅನ್ನೋದನ್ನ ತಿಳಿದು ಚಿಕಿತ್ಸೆಯ ವಿಧಾನ ಮತ್ತು ಅದಕ್ಕೆ ಸಂಬಂಧಿಸಿದ ಇತರ ವಿವರಗಳ ಬಗ್ಗೆಯೂ ವೈದ್ಯರಿಂದ ಸರಿಯಾದ ಮಾಹಿತಿ ಪಡ್ಕೊಳ್ಳಿ. ವೈದ್ಯರು ನಿಮಗೆ ಪಂಚಕರ್ಮ ಚಿಕಿತ್ಸೆಯನ್ನು ಸೂಚಿಸಿದ್ರೆ ಚಿಕಿತ್ಸೆಗೆ ಮುನ್ನ, ಚಿಕಿತ್ಸೆಯ ಸಮಯದಲ್ಲಿ ಮತ್ತು ಚಿಕಿತ್ಸೆಯ ನಂತರ ಅವರು ನೀಡುವ ಸಲಹೆಗಳನ್ನು ತಪ್ಪದೇ ಪಾಲಿಸಿ. ಯಾಕೆಂದ್ರೆ ಇದನ್ನ ಸರಿಯಾಗಿ ಪಾಲಿಸದಿದ್ರೆ ತೊಡಕುಗಳು ಅಂದ್ರೆ ಕಾಂಪ್ಲಿಕೇಶನ್ಸ್ ಉಂಟಾಗುವ ಸಾಧ್ಯತೆ ಇರುತ್ತೆ. ನಾಲ್ಕನೆಯದಾಗಿ, ಆಯುರ್ವೇದ ಔಷಧಿ, ಪಂಚಕರ್ಮ ಅಥವಾ ಬೇರೆ ಆಯುರ್ವೇದ ಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ಯಾವ್ದಾದ್ರೂ ತೊಂದರೆ ಉಂಟಾದ್ರೆ ಏನ್ ಮಾಡಬೇಕು? ನೀವು ಆಯುರ್ವೇದ ಔಷಧಿ ಸೇವಿಸುವಾಗ ಅಥವಾ ಆಯುರ್ವೇದ ಚಿಕಿತ್ಸೆ ಪಡೆಯುವಾಗ ನಿಮಗೆ ಯಾವುದೇ ಹೊಸ ತೊಂದರೆ ಕಂಡು ಬಂದ್ರೆ ಅದನ್ನ ನೀವು ನಿರ್ಲಕ್ಷ್ಯ ಮಾಡಬಾರದು. ಉದಾಹರಣೆಗೆ, ತೀವ್ರ ದೌರ್ಬಲ್ಯ, ಮೂರ್ಛೆ, ವಾಂತಿ, ಉಸಿರಾಟಕ್ಕೆ ತೊಂದರೆ, ತಲೆ ಸುತ್ತು, ಚರ್ಮದ ಮೇಲೆ ದದ್ದು ಅಥವಾ ತುರಿಕೆ, ಮುಖ ಅಥವಾ ತುಟಿಯಲ್ಲಿ ಊತ ಅಥವಾ ಬೇರೆ ಯಾವುದೇ ಹೊಸ ಮತ್ತು ಅಸಾಮಾನ್ಯ ಲಕ್ಷಣ ಕಂಡು ಬಂದ್ರೆ ತಕ್ಷಣ ನಿಮ್ಮ ವೈದ್ಯರಿಗೆ ತಿಳಿಸಿ. ತೊಂದರೆ ಸಣ್ಣದಾದ್ರೂ ಸಹ ಅದರ ಬಗ್ಗೆ ವೈದ್ಯರಿಗೆ ನೀವು ತಿಳಿಸೋದು ಒಳ್ಳೆಯದು. ವೈದ್ಯರಿಗೆ ಮಾಹಿತಿ ನೀಡುವಾಗ ಯಾವ ಆಯುರ್ವೇದ ಔಷಧಿಯನ್ನ ಎಷ್ಟು ಪ್ರಮಾಣದಲ್ಲಿ ಯಾವಾಗ ಸೇವಿಸಿದ್ದೀರಾ, ಹಾಗೆ ಯಾವ ತೊಂದರೆ ಉಂಟಾಯಿತು ಅನ್ನೋದನ್ನ ಸರಿಯಾಗಿ ತಿಳಿಸಬೇಕು. ನೀವು ಬೇರೆ ಯಾವ ಔಷಧಿ, ಪೂರಕಗಳು, ಮನೆ ಮದ್ದು ಹಾಗೂ ಪಥ್ಯವನ್ನ ಸೇವಿಸುತ್ತಿದ್ದೀರಾ ಅಂತ ಸಹ ತಿಳಿಸಬೇಕು. ಈ ಮಾಹಿತಿ ನಿಮ್ಮ ತೊಂದರೆಗೆ ಕಾರಣ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮತ್ತೆ ನಿಮಗೆ ಸೂಕ್ತವಾದ ಚಿಕಿತ್ಸೆ ನೀಡಕ್ಕೆ ವೈದ್ಯರಿಗೆ ಸಹಾಯ ಮಾಡುತ್ತೆ. ಕೊನೆಯದಾಗಿ, ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ, ಆಯುರ್ವೇದ ಔಷಧಿಯನ್ನು ತೆಗೆದುಕೊಳ್ಳುವ ಮೊದಲು ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಯಾವುದೇ ಅನುಮಾನ ಇದ್ರೂ ಸಹ ನಿಮ್ಮ ವೈದ್ಯರನ್ನು ಕೇಳಿ. ಚಿಕಿತ್ಸೆ ಪಡೆಯುವಾಗ ಯಾವ್ದಾದ್ರೂ ತೊಂದರೆ ಕಂಡು ಬಂದ್ರೆ ಅದನ್ನ ನಿರ್ಲಕ್ಷ್ಯ ಮಾಡದೆ ನಿಮ್ಮ ವೈದ್ಯರಿಗೆ ತಿಳಿಸಿ. ನಿಮ್ಮ ಒಂದು ಪ್ರಶ್ನೆ, ಒಂದು ವರದಿ ಆಯುರ್ವೇದ ಔಷಧಿಗಳ ಸುರಕ್ಷತೆಯನ್ನು ಹಾಗೂ ಪೇಷಂಟ್ ಸೇಫ್ಟಿ ಇದನ್ನ ಇನ್ನಷ್ಟು ಉತ್ತಮಗೊಳಿಸಲು ಸಹಾಯ ಮಾಡುತ್ತೆ. ಸ್ನೇಹಿತರೆ, ನಿಮ್ಮ ಸುರಕ್ಷತೆ ನಿಮ್ಮಿಂದಲೇ ಆರಂಭವಾಗಲಿ. ಧನ್ಯವಾದಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಯುರ್ವೇದ ಔಷಧಿಗಳ ಸೇವನೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ತಿಳಿಸಿದವರು ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಫಾರ್ಮಾ ವಿಜಿಲೆನ್ಸ್ ಕೇಂದ್ರದ ಡಾಕ್ಟರ್ ಅಶ್ವಿನಿ ಎಸ್ ಪೈನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಈಗ ಸಮಯ 8:35:16. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ವಿಜಯಪುರ ಕೇಳಿ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ. ವಿದ್ಯಾರ್ಥಿಗಳೇ, ಇವತ್ತು ಸೆಪ್ಟೆಂಬರ್ 27 ಅಂದ್ರೆ ಈ ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮ ದಿನ ಅಂಥೇಳಿ ಇಡೀ ವಿಶ್ವದಲ್ಲೆಡೆಯೆಲ್ಲ ಆಚರಣೆ ಮಾಡಲಾಗ್ತದೆ. ಮನುಷ್ಯ ಮೊದಲಿಂದನ ಸಂಘಜೀವಿ ಅಲ್ಲ, ಬರ್ಬರ್ತ ಅವ ಸಂಘಜೀವಿ ಆದ. ಸಂಘಜೀವಿ ಅಂತಂದ್ರೆ ಏನು ಅಂದ್ರೆ ಕೂಡಿ ಇರೋದು. ಸಮಾಜದಾಗ ಇವತ್ತು ನಾವು ಹೆಂಗೆ ಕೂಡ್ಯದೇವಲ್ಲ, ಹಂಗೆ ಹಿಂದೊಂದು ದಿನ ಮನುಷ್ಯ ಕೂಡೇ ಇರ್ತಿದ್ದಿಲ್ಲ, ಅಂದ್ರೆ ಅಲೀತಿದ್ದ. ಇವತ್ತಿನಂಗೆ ಜನಸಂಖ್ಯಾನೂ ಭಾಳ ಇದ್ದಿದ್ದಿಲ್ಲ, ಮತ್ತು ಭೂಮಿ ಮ್ಯಾಗ ಕಾಡು ಭಾಳ ಇತ್ತು. ಅದಕ್ಕಾಗಿ ತನ್ನ ಜೀವನದ ನಿರ್ವಹಣೆಯನ್ನು ಮಾಡುವುದಕ್ಕೋಸ್ಕರ ಮನುಷ್ಯ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಇಡೀ ಪೃಥ್ವಿಯನ್ನೆಲ್ಲ ಅಲಿತಾ ಇದ್ದ, ಅಂದ್ರೆ ಕಾಡು ಪ್ರಾಣಿಯಾಗಿದ್ದ ಅಂತ ಅನ್ಬಹುದು ನಾವು. ಪ್ರಯಾಣ ಭೂಮಿಯ ಮೇಲಿನ ಮಾನವ ಕುಲದಷ್ಟೇ ಹಳಿದು. ತನ್ನ ಅಸ್ತಿತ್ವದ ಆರಂಭದಲ್ಲಿ ಮನುಷ್ಯ ಆಹಾರ, ಆಶ್ರಯ, ಭದ್ರತೆ ಮತ್ತ ಉತ್ತಮ ಆವಾಸ ಸ್ಥಾನವನ್ನ ಹುಡುಕ್ತಾ ಪೃಥ್ವಿಯ ಮೇಲ್ಮೈಯನ್ನ ಸುತ್ತಾಡ್ದ. ಕಾಲಕ್ರಮೇಣ ಅಂತಹ ಚಲನೆಗಳು ಅಲೆಮಾರಿತನವಾಗಿ ರೂಪಾಂತರಗೊಂಡ್ತು.

ಈ ಪ್ರವಾಸ ಅಂದ್ರ ಏನು ಅಂತ ತಿಳ್ಕೊಬೇಕಲ್ಲ. ಪ್ರವಾಸ ಅಂತಂದ್ರ ಮನರಂಜನೆ, ಜ್ಞಾನ ಅರ್ಜನೆ, ವ್ಯಾಪಾರ ಅಥವಾ ಇತರೆ ನಿರ್ದಿಷ್ಟ ಉದ್ದೇಶಗಳಿಗಾಗಿ ತಮ್ಮ ಸಾಮಾನ್ಯ ವಾಸ ಸ್ಥಳದಿಂದ ಬೇರೆ ಸ್ಥಳಗಳಿಗೆ ಮಾಡುವಂತ ಒಂದು ಪ್ರಯಾಣ. ಇನ್ನ ವಿದ್ಯಾರ್ಥಿಗಳೇ, ನಿಮಗ ಅನಿಸ್ಬೋದು ಇದನ್ನ ಸೆಪ್ಟೆಂಬರ್ 27ಕ್ಕ ಯಾಕೆ ಆಚರಣೆ ಮಾಡ್ತಾರ ಅಂತ ಹೇಳಿ. 1977 ಸೆಪ್ಟೆಂಬರ್ 27ರಂದು ಈ ವಿಶ್ವ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಶಾಸನಗಳನ್ನ ಅಂಗೀಕಾರ ಮಾಡಿಕೊಂಡಂತ ಒಂದು ದಿನ. ಅದಕ್ಕಾಗಿ ವಿಶ್ವ ಪ್ರವಾಸೋದ್ಯಮ ದಿನ ಅಂತ ಹೇಳಿ ಸೆಪ್ಟೆಂಬರ್ 27ನ್ನ ಆಚರಣೆ ಮಾಡ್ತಾರ. ಪ್ರವಾಸದೊಳಗ ಅನೇಕ ವಿಧಗಳದಾವ. ಅದ್ರೊಳಗ ಸ್ಥಳೀಯ ಪ್ರವಾಸ, ದೇಶೀಯ ಪ್ರವಾಸ ಅಂತ ಇರ್ತದ, ಮತ್ತ ವಿದೇಶಿ ಪ್ರವಾಸ ಅಂತನೂ ಕೂಡ ಇರ್ತೈತಿ. ಇನ್ನ ಪ್ರವಾಸದ ಪ್ರಮುಖ ಉದ್ದೇಶಗಳು ಏನು ಅಂತ ಹೇಳಿ ನೋಡ್ಬೇಕು ಅಂತಂದ್ರ, ಒಂದು, ನಾವು ಪ್ರವಾಸ ಮಾಡ್ತೀವಿ ಮನರಂಜನೆಗಾಗಿ ಮತ್ತ ವಿರಾಮಕ್ಕಾಗಿ. ಅಂದ್ರ ದೈನಂದಿನ ಕೆಲಸದ ಒತ್ತಡ ಇರ್ತೈತಲ್ಲ, ಅದರಿಂದ ಬಿಡುವು ಪಡೆದು ಮನಸ್ಸಿಗೆ ಒಂದು ಉಲ್ಲಾಸವನ್ನ ಪಡ್ಕೊಳ್ಳುವುದರ ಸಂಬಂಧ. ಇನ್ನೊಂದು, ಜ್ಞಾನ ಮತ್ತು ಅನುಭವಕ್ಕಾಗಿ. ಅಂದ್ರ ಹೊಸ ಸ್ಥಳಗಳು, ಭಾಷೆಗಳು, ಸಂಸ್ಕೃತಿ, ಐತಿಹಾಸಿಕ ಸ್ಮಾರಕಗಳನ್ನ ಅನ್ವೇಷಣೆ ಮಾಡುವುದು, ಇದೆಲ್ಲ ಅದರೊಳಗೆ ಸೇರ್ಯದ. ಇನ್ನ ಮತ್ತೊಂದು ಉದ್ದೇಶ ಅಂತಂದ್ರ ಅಧಿಕೃತ ಅಥವಾ ವ್ಯಾಪಾರ, ಕೆಲಸ ಮತ್ತು ಉದ್ಯಮ ಅಥವಾ ಅಧ್ಯಯನಗೆ ಸಂಬಂಧಪಟ್ಟಂತ ಒಂದು ಪ್ರಯಾಣ ಆಗಿರಬಹುದು. ಇನ್ನ ಮತ್ತೊಂದು ಉದ್ದೇಶ ಏನು ಅಂತಂದ್ರೆ ಧಾರ್ಮಿಕತೆ, ತೀರ್ಥಯಾತ್ರೆ ಅಥವಾ ದೇವರ ದರ್ಶನಕ್ಕಾಗಿ ವಿವಿಧ ಕ್ಷೇತ್ರಗಳಿಗೆ ಭೇಟಿ ನೀಡುವುದು. ಇತಿಹಾಸದಲ್ಲಿ ಅನೇಕರ ಒಂದು ಆಡಳಿತಗಳನ್ನ ನಾವು ನೋಡ್ತೀವಿ. ಅನೇಕರ ಆಡಳಿತದಲ್ಲಿ ನಿರ್ಮಾಣವಾದಂತಹ ಕೆಲವೊಂದು ಐತಿಹಾಸಿಕ ಸ್ಮಾರಕಗಳನ್ನ, ಐತಿಹಾಸಿಕ ಕಟ್ಟಡಗಳನ್ನ ನೋಡ್ತೀವಿ. ಹಾಗೆ ನೋಡಿದಾಗ ನಮ್ಮಲ್ಲಿ ಆ ಕಟ್ಟಡಗಳ ನಿರ್ಮಾಣದಲ್ಲಿ ಆದಂತಹ ಕೆಲವಾರು ವಿಚಾರಗಳು ನಮಗೆ ಈಗಲೂ ಸಹ ಕುತೂಹಲಕಾರಿ ಅಂತ ಹೇಳಿ ಅನಿಸ್ತವ. ಅಂದ್ರ ಇವತ್ತಿನ ದಿನಕ್ಕೆ ನಾವು ಇಷ್ಟೊಂದು ತಂತ್ರಜ್ಞಾನದ ಬೆಳವಣಿಗೆಯ ಒಂದು ದಿನಗಳಲ್ಲಿ ನಾವು ಇದ್ದಾಗ ಸಾಧ್ಯವಾಗದೇ ಇದ್ದದ್ದು, ತಂತ್ರಜ್ಞಾನದ ಬೆಳವಣಿಗೆ ಇರಲಾರ್ದಂತ ಕಾಲದೊಳಗ ಅದು ಹೆಂಗ್ ಸಾಧ್ಯ ಆತು ಅನ್ನುವಂತ ಒಂದು ಕುತೂಹಲ ಮತ್ತು ಅದನ್ನ ತಿಳಿದುಕೊಳ್ಳುವಂತ ಒಂದು ಏನು ಇಚ್ಛೆ ಅದನ್ನ ಪ್ರವಾಸ ಬೆಳೆಸ್ತದ ಅಂತೇಳಿ.

ಮತ್ತ ಈ ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಪ್ರವಾಸೋದ್ಯಮದ ಪಾತ್ರ, ಅದರ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶ ಕೂಡ ಆಗಿದೆ. ಇನ್ನ ಮುದ್ದು ವಿದ್ಯಾರ್ಥಿಗಳೇ, ಪ್ರವಾಸ ಅಂತಂದ್ರ ಬರೇ ನಮಗ ಒಂದು ವಿರಾಮ ಕಾಲದ ಮನರಂಜನೆ ಅಂತ ಮಾತ್ರ ಆಗಿರಂಗಿಲ್ಲ. ಅದು ಒಂದು ಸ್ಥಳದ ನಾಗರಿಕತೆಯನ್ನ, ಒಂದು ಸ್ಥಳದ ಸಂಸ್ಕೃತಿಯನ್ನ, ಒಂದು ಸ್ಥಳದ ಬೆಳವಣಿಗೆಯನ್ನ, ಅದರ ಆಗು ಹೋಗುಗಳನ್ನ ಎಲ್ಲವನ್ನ ನಮಗ ಮನವರಿಕೆ ಮಾಡಿಕೊಡ್ತೈತಿ. ಉದಾಹರಣೆಗೆ ನಿಮಗೆ ಹೇಳ್ಬೇಕು ಅಂತಂದ್ರ, ಈಗ ನಾವು ವಿಜಯಪುರದಾಗ ಗೋಳಗುಮ್ಮಟ ಇಲ್ಲ, ಆ ಗೋಳಗುಮ್ಮಟಕ್ಕೆ ಹೋದಾಗ ನಮಗ್ ಯಾವ ಭಾವ ಬರ್ತೈತಿ? ಇತಿಹಾಸದ ಎಷ್ಟು ಹಿಂದಕ್ಕೆ ಜಾರಿ ಹೋಗ್ತೇವ ನಾವು. ಆ ಸುಲ್ತಾನ ಯಾರು, ಇದನ್ನ ಅವ್ರು ಯಾಕ್ ಕಟ್ಸಿದ್ರು, ಹೆಂಗ್ ಕಟ್ಸಿರ್ಬೇಕು ಅನ್ನುವಂಥ ಒಂದು ಅಗಮ್ಯವಾದಂಥ ಒಂದು ವಿಚಾರಗಳು ನಮಗೆ ಗೊತ್ತಾಗ್ತವಲ್ಲ. ಹಂಗನ ನಮ್ಮ ದೇಶ ಇರಬಹುದು, ಅಥವಾ ಪಕ್ಕದ ರಾಜ್ಯಗಳಿರಬಹುದು, ಅಥವಾ ಬೇರೆ ವಿದೇಶ ಪ್ರಯಾಣಗಳು ಕೂಡ ಇದ್ದಿರಬಹುದು. ಈಗ ವಿದೇಶ ಪ್ರಯಾಣಗಳು ಮಾಡಿದಾಗ, ಬೇರೆ ಬೇರೆ ಸ್ಥಳಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಅವರ ಸಂಸ್ಕೃತಿ, ಸಂಪ್ರದಾಯ, ಕಲೆ, ಸಾಹಿತ್ಯ ಎಲ್ಲದರ ಬಗ್ಗೆ ನಮಗೆ ಅರಿವು ಆಗ್ತೈತಿ. ಆ ಒಂದು ನಿಟ್ಟಿನೊಳಗ ಈ ಒಂದು ಪ್ರವಾಸೋದ್ಯಮ ಅಭಿವೃದ್ಧಿಯನ್ನ ಹೊಂದತಾ ಇರುವಂತಹ ಒಂದು ಇಲಾಖೆ.

0: ಬಿಟ್ಟು ಅಂತರೂ ನಿಮಗ್ ಬರಾಕತ್ತಾವ. ಈಗಾಗ್ಲೇ ಸೂಟಿ ಯಾವಾಗ ಪ್ರಾರಂಭ ಆಗ್ತಾವು ಅನ್ನೋದು ನಿಮಗ ಗುರ್ತೈತಿ. ಅದಕ್ಕ ಬಡಾ ಬಡಾ ಏನ್ ಮಾಡೋಣ ಅಂತ ಒಂದ್ ನಾಲ್ಕೈದು ದಿವಸ ನಾವು ಎಲ್ಲಾರ ಹೋಗ್ಬರೋಣ ಅಂತ ಏನಂತೀರಿ? ನೀವು ನಿಮ್ಮ ಮನಿಗೊಳದಾಗ ಕೇಳ್ಕೊಂಡು ಬರ್ರಿ, ನಾವು ಒಂದು ಸ್ವಲ್ಪ ನೋಡ್ಕೊಂಡು ಇಟ್ಕೋತೀವಿ. ನಾಳೆ ನಾಡ್ದ ಅದನ್ನ ನಾವೆಲ್ಲರೂ ಕೂಡಿ ನಿರ್ಧಾರ ಮಾಡೋಣ ಅಂತ ಆಯ್ತಾ? ಹ್ಮ್ ಹೋಗ್ರಿ, ಗಂಟೆ ಆತು, ಊಟ ಮಾಡಿ ಹೋಗ್ರಿ ಎಲ್ಲಾರು. ಹ್ಮ್
1: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ವಿಶ್ವ ಪ್ರವಾಸೋದ್ಯಮ ದಿನದ ಸಂದರ್ಭದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಇವರು ಧ್ವನಿಯಾದ ಮೃಗಾಲಯ ಹಾಗೂ ಬೆಳ್ಳಿ ಕಾಲುಂಗುರ ಚಿತ್ರಗಳಿಂದ ಆದ ಗೀತೆಗಳನ್ನು ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಪರಿಕಲ್ಪನೆ ಹಾಗೂ ಸಂಕಲನ ಮಹಾನಂದ ಬೋಳಿಶೆಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ಕೇಳುಗ್ರೆ, ಇದು ಆಕಾಶವಾಣಿ ವಿಜಯಪುರ. ಬನ್ನಿಕವನ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಒಂದು ಭಕ್ತಿಗೀತೆಯನ್ನು. ಮಡಿವಾಳ ಮಾಚಿದವರ ಒಂದು ವಚನವನ್ನು ಹಾಡಿದ್ದಾರೆ ನಾಗರಾಜ ಬಸುದೇಯರವರು.

ಆತ್ಮರೇ, ಇದುವರೆಗೆ ಸ್ಪೆಷಲ್ ಮಿಕ್ಸ್ ಕಾರ್ಯಕ್ರಮದಲ್ಲಿ ಮಿಶ್ರ ಗೀತೆಗಳು ಪ್ರಸಾರವಾದವು. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳೋಣ ಮಾನ್ಯ ಶ್ರೀ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಕುರಿತು ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮ ದೆಹಲಿ ಆಕಾಶವಾಣಿ ತಾವು ಕೇಳಿವರಿ ಸಹ ಪ್ರಸಾರದಲ್ಲಿ ಸರಿಯಾಗಿ 9:10.

ಆಕಾಶವಾಣಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ಇನ್ನು ಮುಂದೆ ಕೇಳಿ ನಾಗರ ಹಾವು ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ರವರು.

ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣಿಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ಆತ್ಮರೇ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಆತ್ಮ ಕೇಳಿವರಿ, ಸರಿಯಾಗಿ 10 ಗಂಟೆಗೆ ದೆಹಲಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ

0: अविनाश साबले शिरकत करते हुए दिखेंगे. इन शूटिंग आईज विल बी ऑन द ट्रायो ऑफ ईशा सिंह, मनु भाकर एंड राही सरनोबत, एज वेल एज द मेन्स एंड द विमेन्स टीम इन द ट्रैप कॉम्पिटिशन. इसके अलावा सर्फिंग में किशोर कुमार और शिवराज बाबू पर होगी नजर. वॉलीबॉल में पुरुषों के सामने होगी हांगकांग, तो सेपक तकराव डबल्स में महिलाओं के सामने जापान. और कल एक बार फिर इसी समय आकाशवाणी की टीम हाजिर होगी भारतीय खिलाड़ियों के प्रदर्शन का लबोलुबाब लेकर. फिलहाल मुझे दर्पण टिकिया को एडिटर विशाल कुमार और प्रोड्यूसर शाहनवाज खान के साथ दीजिए इजाजत. नमस्कार.
1: एशियन गेम्स 2026 आईची नगोया.
2: ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳನ್ನು ಇದುವರೆಗೆ ಕೇಳಿದಿರಿ. ಇನ್ನೀಗ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ಗಾನಗಂಗೆ ಕಾರ್ಯಕ್ರಮದಲ್ಲಿ ನಾವು ನೆರೆಹೊರೆಯವರ ಬಗ್ಗೆ ಮಾತನಾಡ್ತಾ ಇದ್ವಿ. ನೆರೆಹೊರೆಯವರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿರಬೇಕು, ಅದರಿಂದ ತುಂಬ ಪ್ರಯೋಜನಗಳಿದೆ ಅಂತ ಹೇಳ್ತಾ ಇದ್ವಿ. ಆ ಪ್ರಯೋಜನಗಳೇನೇನು ಅಂದರೆ, ಮೊದಲನೇದಾಗಿ ಭದ್ರತೆ. ಯಾವುದೇ ಊರಿನಲ್ಲಿರಲಿ, ಪಕ್ಕದ ಮನೆಯವರ ಪರಿಚಯವಿಲ್ಲ ಅಂದರೆ ಮನೆಗೆ ಬೀಗ ಹಾಕಿ ಊರಿಗೆ ಹೋಗೋದು ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಅದೇ ಒಳ್ಳೆಯ ನೆರೆಹೊರೆಯವರಿದ್ರೆ ಸ್ವಲ್ಪ ಮನೆ ಕಡೆ ನೋಡ್ಕೊಳ್ಳಿ ಅಂತ ಒಂದು ಮಾತು ಹೇಳಿ ಹೋಗಬಹುದು. ಅದೇ ನಿಜವಾದ ಭದ್ರತಾ ವ್ಯವಸ್ಥೆ. ಎರಡನೇದಾಗಿ ಸಾಮಾಜಿಕ ಕಲಿಕೆ. ಮಕ್ಕಳಿಗೆ ಮನೆ ಮೊದಲ ಪಾಠಶಾಲೆ ಇರಬಹುದು, ಹಾಗೆ ಎರಡನೇ ಪಾಠಶಾಲೆ ನೆರೆಹೊರೆ. ವಸ್ತುಗಳನ್ನು ಹಂಚಿಕೊಳ್ಳೋದು, ಹೊಂದಾಣಿಕೆ ಮಾಡಿಕೊಳ್ಳೋದು, ಇವೆಲ್ಲವನ್ನು ಮಕ್ಕಳು ನೆರೆಹೊರೆಯಲ್ಲೇ ಕಲಿತಾರೆ. ಮೂರನೇದಾಗಿ ಮಾನಸಿಕ ನೆಮ್ಮದಿ. ಇವತ್ತು ಎಲ್ಲರ ಹತ್ರನೂ ಮೊಬೈಲ್ ಫೋನ್ಸ್ ಇರುತ್ತೆ, ಇಂಟರ್ನೆಟ್ ಇರುತ್ತೆ, ಆದರೆ ಅಕ್ಕಪಕ್ಕದ ಮನೆಯವರ ಹೆಸರೇ ಗೊತ್ತಿರೋದಿಲ್ಲ. ಇಂತಹವರಿಗೆ ಒಂಟಿತನ, ಖಿನ್ನತೆ ಕಾಡ್ತಾ ಇರುತ್ತೆ. ಅದೇ ಸಂಜೆ ಮನೆಯ ಬಾಗಿಲನ್ನು ತೆಗೆದು ಮಕ್ಕಳನ್ನು ಮನೆ ಮುಂದಿನ ಬೀದಿಯಲ್ಲಿ ಆಟಾಡೋದಕ್ಕೆ ಬಿಟ್ಟು ನಾವು ನೆರೆಹೊರೆಯವರ ಜೊತೆ ಹರಟೆ ಹೊಡೆದು ಸಂತೋಷ ಪಟ್ಟರೆ ಯಾವುದೇ ರೀತಿಯ ಒಂಟಿತನ, ಖಿನ್ನತೆಗಳು ಯಾರನ್ನೂ ಬಾಧಿಸೋದಿಲ್ಲ. ಇದಿಷ್ಟು ನೆರೆಹೊರೆಯವರ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡು ಪ್ರಯೋಜನಗಳನ್ನು ಪಡ್ಕೊಳ್ಳೋದ್ರ ಬಗ್ಗೆ ಆಯಿತು. ನೆರೆಹೊರೆಯವರ ಜೊತೆ ನಾವು ಹೇಗಿರಬೇಕು ಅನ್ನೋದನ್ನು ಒಂದು ಹಾಡನ್ನು ಕೇಳಬಂದು ಆಮೇಲೆ ಹೇಳ್ತೀನಿ.
3: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆಯನ್ನು ಕೇಳೋಣ. ದನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ನಾಗಚಂದ್ರಿಕಾ ಬಾಯ್.

ನಾವು ನೆರೆಹೊರೆಯವರು ನಮಗೆ ಒಳ್ಳೆಯವರಾಗಿ ಇರಬೇಕು ಅಂತ ನಿರೀಕ್ಷೆ ಮಾಡ್ತೀವಿ. ಆದರೆ ಒಬ್ಬ ಒಳ್ಳೆಯ ನೆರೆಹೊರೆಯವರನ್ನು ಬಯಸೋದಕ್ಕೆ ಮೊದಲು ನಾವು ಹೇಗೆ ಅವರಿಗೆ ಒಳ್ಳೆಯವರಾಗಿರಬೇಕು ಅನ್ನೋದನ್ನು ನೋಡೋಣ. ಮೊದಲು ನಾವು ಅವರ ಖಾಸಗಿತನಕ್ಕೆ ಗೌರವವನ್ನು ಕೊಡಬೇಕು. ಜೋರಾಗಿ ರೇಡಿಯೋ ಇರಬಹುದು ಅಥವಾ ಹಾಡುಗಳನ್ನು ಹಾಕ್ಕೊಳ್ಳೋದಿರ್ಬೋದು, ಟಿವಿ ಹಾಕ್ಕೊಳ್ಳೋದಿರಬಹುದು, ಆ ಥರ ಎಲ್ಲ ಮಾಡಿ ಅವರಿಗೆ ತೊಂದರೆ ಕೊಡಬಾರ್ದು. ಕಸವನ್ನು ಅವರ ಮನೆ ಮುಂದೆ ಹಾಕಬಾರ್ದು. ಒಂದು ಸಣ್ಣ ವಿಷಯಕ್ಕೆ, ಯಾವುದಾದರೂ ಒಂದು ಸಣ್ಣ ವಿಷಯಕ್ಕೆ ಅವರ ವಿರುದ್ಧ ಮಾತನಾಡೋದು, ಅಕ್ಕಪಕ್ಕದ ಮನೆಗಳಲ್ಲಿ ಹೇಳುವಂಥದ್ದು, ಬೇರೆ ಬೀದಿಯವರಿಗೆ ಹೇಳುವಂಥದ್ದು, ಗಲಾಟೆಯನ್ನು ಎಬ್ಬಿಸೋದು ಇಂಥದ್ದನ್ನು ಮಾಡಬಾರ್ದು. ಪಾರ್ಕಿಂಗ್ ಜಾಗಕ್ಕೋಸ್ಕರ ಜಗಳವನ್ನು ಮಾಡಬಾರ್ದು. ಇದು ಇತ್ತೀಚೆಗೆ ಕಾಣಿಸ್ತಿರುವಂತಹ ತುಂಬ ದೊಡ್ಡ ಸಮಸ್ಯೆ. ಇಂತಹ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ರಾಜಿಯಾದರೆ, ಒಳ್ಳೆಯದನ್ನು ಅವರಿಗೂ ಬಯಸಿದ್ರೆ ನಮಗೆ ಒಳ್ಳೆಯ ನೆರೆಹೊರೆಯವರು. ಪಕ್ಕದವರಿಗೆ ಯಾರಿಗಾದರೂ ಅನಾರೋಗ್ಯ ಆಯಿತು ಅಂತಂದರೆ ನಾವು ಹೋಗಿ ಒಂದು ಮಾತನ್ನು ವಿಚಾರಿಸ್ಕೊಂಡು ಬರಬೇಕು. ಹೇಗಿದ್ದೀರಿ ಅನ್ನೋ ಒಂದು ಮಾತು ಕೂಡ, ಅಥವಾ ಇನ್ನೇನಾದರೂ ಸಹಾಯ ಬೇಕಾ ಇದ್ದರೆ ಹೇಳಿ ಅಂತ ಒಂದು ಮಾತು ಹೇಳಿದರೂ ಸಾಕು, ನೆರೆಹೊರೆಯವರ ಜೊತೆ ಇರುವಂತಹ ಬಾಂಧವ್ಯ ಇನ್ನೂ ಉತ್ತಮಗೊಳ್ಳುತ್ತೆ. ಅವರಿಗೆ ಅಗತ್ಯವಿದ್ದಾಗ ನಾವು ಸಹಾಯ ಮಾಡಬೇಕು. ಅದು ಹಣದ ಸಹಾಯ ಅಂತಲೇ ಅಲ್ಲ, ಪ್ರತಿದಿನ ಅವರನ್ನು ಮಾತಾಡಿಸಿ ಅವರಿಗೆ ಏನಾದರೂ ಬೇಕಾದರೆ ಒಂದಷ್ಟು ಕೆಲಸಗಳನ್ನು ಮಾಡಿಕೊಡೋದು, ಅದು ಕೂಡ ಒಳ್ಳೆಯದು. ಜೊತೆಗೆ ಹಬ್ಬಗಳನ್ನು ಒಟ್ಟಾಗಿ ಆಚರಿಸುವಂಥದ್ದು. ಎಲ್ಲ ಬೀದಿಗಳಲ್ಲೂ ಅಕ್ಕಪಕ್ಕದವರು ಒಂದೇ ಸಮುದಾಯದವರಾಗಿರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಜಾತಿ ಧರ್ಮದವರು ಇರಬಹುದು, ಎಲ್ಲರೂ ಅವರವರ

ಹಬ್ಬಗಳನ್ನು ಬೇರೆ ಬೇರೆ ಆಚರಿಸ್ತಿರ್ತಾರೆ, ಆಗ ಕೊನೆ ಪಕ್ಷ ಒಂದು ಶುಭಾಶಯ ವಿನಿಮಯ ಮಾಡಿಕೊಂಡ್ರೆ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಇನ್ನು ಇತ್ತೀಚೆಗೆ ಅಪಾರ್ಟ್ಮೆಂಟ್ಗಳಲ್ಲಿ ಬದುಕುವಂತಹ ಸಂಸ್ಕೃತಿ ಹೆಚ್ಚಾಗಿದೆ. ಅಲ್ಲಿ ಒಂದೇ ಕಟ್ಟಡದಲ್ಲಿ ಬಹಳಷ್ಟು ಮನೆಗಳಿರುತ್ತೆ, ಎಲ್ಲರೂ ಎಲ್ಲರಿಗೂ ಪರಿಚಯ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮದೇ ಒಂದು ಗುಂಪನ್ನು ಮಾಡಿಕೊಂಡು ಆಗಾಗ ಒಟ್ಟಿಗೆ ಸೇರಿ ಒಟ್ಟಿಗೆ ಊಟ ಮಾಡಿ ಎಲ್ಲಾದರೂ ಹೊರಗಡೆ ಪ್ರವಾಸ ಹೋಗ್ಬರೋದು, ಈ ಥರದ ಅಭ್ಯಾಸಗಳನ್ನು ಹವ್ಯಾಸಗಳನ್ನು ಇಟ್ಕೊಂಡ್ರೆ ಅಲ್ಲಿ ಕೂಡ ನೆರೆಹೊರೆ ಅನ್ನೋದು ಹೊರೆ ಆಗದೆ ತುಂಬ ಆಪ್ತವೆನಿಸುತ್ತೆ, ಜೀವನ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನೆರೆಹೊರೆಯ ಬಗ್ಗೆ ಇಷ್ಟು ಮಾತನ್ನು ಆಡಿದ್ವಿ. ಈಗ ಸಮಯ 10:30 ನಿಮಿಷವಾಗ್ತಾ ಇದೆ, ಅಂದರೆ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ.

ನಾಳೆ ಇದೇ ಸಮಯದಲ್ಲಿ ಮತ್ತೆ ಭೇಟಿಯಾಗೋಣ. ಆಕಾಶವಾಣಿ ಬೆಂಗಳೂರು. ಸುನ್ಹೆರೆ ಪಲ್ಲ್.

ಇದಾಗಿತ್ತು ಇವತ್ತಿನ ಸುನ್ಹೆರೆ ಪಲ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ ಮುಖ್ಯವಾಹಿನಿ. ಸಮಯ 11:11. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz ಹಾಗೂ DRM ತರಂಗಾಂತರ 603 kHz ನಿಲಯದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸವಿ ನೆನಪು.

ಶ್ರೋತೃಗಳ ಗಮನಿಸಿ, ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಮಾರ್ಕೆಟಿಂಗ್ನಲ್ಲಿ MBA ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಬೆಂಗಳೂರಿನಲ್ಲಿ ಸೇಲ್ಸ್ ಡಿವಿಷನ್ನಲ್ಲಿ 2 ಹುದ್ದೆಗಳು, ಬೆಂಗಳೂರಿನ ದೂರದರ್ಶನದಲ್ಲಿ 1 ಹುದ್ದೆ. ಈ ನೇಮಕಾತಿಯು ಅಲ್ಪಾವಧಿ ಒಪ್ಪಂದದ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ https://aveedan.com

0: PRASARBHARATI.org ನಲ್ಲಿ ಆನ್ಲೈನ್ ಮೂಲಕ ಅಕ್ಟೋಬರ್ 5 ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ನಿನಗಾಗಿ ನಾನು ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಹಾಡಿರುವ ಯುಗಳಗೀತೆಯೊಂದನ್ನು ಕೇಳೋಣ.
1: ಹಾಯ್ ಹಾಯ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಇವುಗಳ ಧ್ವನಿಗಳಲ್ಲಿ ಮೂಡಿಬರುತ್ತಿದೆ ಮನೆ ಬೆಳಕು ಚಿತ್ರದ ಗೀತೆ.

ಜೀತ

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿನೆನಪು ಕೇಳ್ತಾ ಇದ್ದೀರಾ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರಲ್ಲಿ ಕಂಠದಲ್ಲಿ ಮೂಡಿಬಂದಂತಹ ಈ ಒಂದು ಗೀತೆಯನ್ನ ಆಯ್ದದ್ದು

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಉತ್ತರ ಕನ್ನಡ ಜಿಲ್ಲೆ ಅಪಾರ ಪ್ರವಾಸೋದ್ಯಮ ಸಾಮರ್ಥ್ಯ ಹೊಂದಿದೆ. ಜಿಲ್ಲೆಯ ಕಡಲ ತೀರಗಳು, ಜಲಪಾತಗಳು, ವನ್ಯಜೀವಿ ತಾಣಗಳು, ಕೋಟೆಗಳು ಆಕರ್ಷಣೀಯವಾಗಿವೆ. ಸ್ಥಳೀಯ ಆಹಾರ ಮತ್ತು ಕರಕುಶಲ ಉತ್ಪನ್ನಗಳನ್ನು ದೇಶ ವಿದೇಶದ ಪ್ರವಾಸಿಗರಿಗೆ ತಲುಪಿಸಲು ಡಿಜಿಟಲ್ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಾಗುವುದು ಎಂದು ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕಿ ಮಂಗಳಗೌರಿ ವಿಭಟ್ ತಿಳಿಸಿದ್ದಾರೆ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ 2026 ಅಂಗವಾಗಿ ಹೊನ್ನಾವರ ಕಾಸರಕೋಡು ಇಕೋ ಬೀಚ್ನಲ್ಲಿ ಆಯೋಜಿತ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡು ಮಾತನಾಡಿದರು. ವಾಣಿಜ್ಯ ತೆರಿಗೆ ಇಲಾಖೆ ಸಹಾಯಕ ಆಯುಕ್ತ ಗಣೇಶ್ ನಾಯಕ್ ಡಿಜಿಟಲ್ ತಂತ್ರಜ್ಞಾನ ಮತ್ತು ಎಐ ಸದ್ಬಳಕೆ ಹಾಗೂ ಸುಸ್ಥಿರ ಪ್ರವಾಸೋದ್ಯಮ ವಿಷಯ ಕುರಿತು ಉಪನ್ಯಾಸ ನೀಡಿದರು. ಮುರುಡೇಶ್ವರ ರೈಲು ನಿಲ್ದಾಣದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನ ಹಾಗೂ ಸ್ವಚ್ಛತಾ ಪಾಕ್ಷಿಕದ ಅಂಗವಾಗಿ ಆಯೋಜಿತ ವಿಶೇಷ ಜಾಗೃತಿ ಹಾಗೂ ಸ್ವಚ್ಛತಾ ಅಭಿಯಾನದಲ್ಲಿ ಗೋವಾದ ಹಿರಿಯ ವಿಭಾಗೀಯ ವಾಣಿಜ್ಯ ವ್ಯವಸ್ಥಾಪಕ ದಿಲೀಪ್ ಭಟ್ ಪಾಲ್ಗೊಂಡರು. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಆಯೋಜಿತವಾಗಿದೆ. ಭಾರತ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಮುನ್ನಡೆ ಸಾಧಿಸಿದೆ. ಸೌರಶಕ್ತಿ ಯೋಜನೆಗಳಿಂದ ದೇಶದ 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ರಾಜ್ಯದಲ್ಲಿ ಕುಸುಮ್ ಸಿ ಹಾಗೂ ಕುಸುಮ್ ಬಿ ಯೋಜನೆಗಳಿಂದ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆ ಹೆಚ್ಚಾಗಿದೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದಡಿ ಆಯೋಜಿಸಿರುವ 4 ದಿನಗಳ ಕೃಷಿ ಮೇಳ ಇಂದು ಸಂಪನ್ನಗೊಳ್ಳಲಿದೆ. ಕೃಷಿ ಮೇಳದಲ್ಲಿ ಪಾಲ್ಗೊಂಡ ರೈತರು ಒಟ್ಟು 1,141 ಕಿಲೋಗ್ರಾಂನಷ್ಟು ಹಿಂಗಾರು ಬಿತ್ತನೆ ಬೀಜಗಳನ್ನು ಖರೀದಿಸಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಮಡ್ಲಿ ಗ್ರಾಮದ ಈರಪ್ಪ ಯಲ್ಲಪ್ಪ ಬಾರ್ಕೇರ್ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನೀಡುವ ಜಿಲ್ಲಾ ಮಟ್ಟದ ಶ್ರೇಷ್ಠ ಯುವ ಕೃಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸಾವಯವ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸುತ್ತಿರುವ ಈರಪ್ಪ ಆಧುನಿಕ ಕೃಷಿ ಕೈಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನನಗೆ ಇವತ್ತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಶ್ರೇಷ್ಠ ಯುವ ಕೃಷಿಕ ಅಂತೇಳಿ ಪ್ರಶಸ್ತಿಯನ್ನ ನೀಡಿದ್ದಾರೆ. ಈ ಶ್ರೇಷ್ಠ ಯುವ ಕೃಷಿಕ ಪ್ರಶಸ್ತಿ ಏನು ದೊರಕಿದೆ, ಅದು ನಾವು ಮಾಡ್ತಾ ಇರುವಂತಹ ಸಿರಿಧಾನ್ಯದ ಮೌಲ್ಯವರ್ಧನೆ ಮತ್ತು ಸಾವಯವ ಸಮಗ್ರ ಕೃಷಿಯ ಪ್ರಯುಕ್ತವಾಗಿ ನೀಡಿ ಗೌರವಿಸಿದ್ದಾರೆ. ನಾವು ಮಾಡ್ತಿರುವಂತಹ ಕೆಲಸಗಳನ್ನ ಗುರುತಿಸಿ ಒಂದು ಪ್ರಶಸ್ತಿಯನ್ನ ನೀಡಿದ್ದಕ್ಕೆ ನಾ ಧನ್ಯವಾದಗಳನ್ನು ಹೇಳ್ತೇನೆ. ರೈತ ಯಾವಾಗಲೂ ಕೃಷಿಯನ್ನ ಒಂದು ಉದ್ಯಮವನ್ನಾಗಿ ನೋಡಬೇಕು. ಅಂದಾಗ ಮಾತ್ರ ರೈತ ಆರ್ಥಿಕವಾಗಿ ಸಸ್ಟೈನ್ ಆಗ್ಲಿಕ್ಕೆ ಸಾಧ್ಯ ಐತೆ. ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಸಿರಿಧಾನ್ಯಗಳಲ್ಲಿ ಪ್ರತಿಯೊಂದು ಮೌಲ್ಯವರ್ಧನೆ ಮಾಡಿ ಸಾಕಷ್ಟು ಉತ್ಪನ್ನಗಳನ್ನ ನಾವು ತಯಾರಿಸ್ತೇವೆ. ಉದಾಹರಣೆಗೆ ಮಿಲೆಟ್ ಮಿಕ್ಸ್ ಅಂತ ತಯಾರಿಸ್ತೇವೆ, ಆಮೇಲೆ ರಾಗಿ ಮಾಲ್ಟ್ ಅಂತ ಹೇಳಿ ತಯಾರಿಸ್ತೇವೆ, ಮಕ್ಕಳಿಗೋಸ್ಕರ ಮೊಳಕೆ ಕಟ್ಟಿದ ಪೌಡರ್ ಅನ್ನ ತಯಾರಿಸ್ತೇವೆ.
0: ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಅಪ್ರತಿಮ ಕ್ರಾಂತಿಕಾರಿ ಶಹೀದ್ ಭಗತ್ ಸಿಂಗ್ ಅವರ ಜನ್ಮದಿನವಿಂದು. ಭಗತ್ ಸಿಂಗ್ ಅವರ ತ್ಯಾಗ ಹಾಗೂ ಬಲಿದಾನವನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಚೀನಾದ ಶಾಂಘೈನಲ್ಲಿ ಆಯೋಜಿತ 48ನೇ ವಿಶ್ವ ಕೌಶಲ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಭಾರತೀಯ ತಂಡದಲ್ಲಿ 16 ಜನ ಕರ್ನಾಟಕ ಮೂಲದವರಿದ್ದರು. 9 ಸ್ಪರ್ಧಿಗಳಲ್ಲಿ ಓರ್ವರು ಬೆಳ್ಳಿ ಪದಕ ಹಾಗೂ 8 ಜನ ವಿವಿಧ ಪದಕಗಳಿಗೆ ಭಾಜನರಾಗಿದ್ದಾರೆ. ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆಗೈದ ಸ್ಮೃತಿ ನಂಬಿಯಾರ್ ಸೇರಿದಂತೆ ಎಲ್ಲ ಸ್ಪರ್ಧಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಯೋಜನೆಯಡಿ ಪ್ರತಿಯೊಂದು ಅರ್ಹ ಕುಟುಂಬಕ್ಕೂ ವೈಯಕ್ತಿಕ ಗೃಹ ಶೌಚಾಲಯ

0: ಸೌಲಭ್ಯವಿರುವ ಕುರಿತು ಖಾತ್ರಿಪಡಿಸಲು ನಿರ್ಮಲ ರಾಯಚೂರು ಮೊಬೈಲ್ ಆಪ್ ಮೂಲಕ ಸಮೀಕ್ಷೆ ಕೈಗೊಳ್ಳಲಾಗುತ್ತಿದೆ. ವಿವಿಧ ತಾಲೂಕುಗಳಲ್ಲಿ ಒಟ್ಟು 1,000 ಜನ ಸದಸ್ಯರು ಸಮೀಕ್ಷೆ ನಡೆಸುತ್ತಿದ್ದು 115,282 ಮನೆಗಳ ಸಮೀಕ್ಷೆ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಎದುರಾಗದಂತೆ 10,475 ಮೇವಿನ ಕಿಟ್ಗಳನ್ನು ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ ಜಾನುವಾರುಗಳನ್ನು ಹೊಂದಿರುವ ಅರ್ಹ ರೈತರ ಪಟ್ಟಿ ಸಿದ್ಧಪಡಿಸಲಾಗಿದ್ದು ಶೀಘ್ರ ಕಿಟ್ಗಳನ್ನು ವಿತರಿಸಲಾಗುವುದು ಎಂದು ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ. ಕಾರ್ಯಕ್ರಮ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಮಹಿಳಾ ಸಶಕ್ತೀಕರಣ. ಈ ವಿಷಯ ಕುರಿತಂತೆ ಡಾಕ್ಟರ್ ಹೇಮಲತಾ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಾಲಾ ಸಾಂಬ್ರಾಣಿ.
2: ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಅತಿಥಿ ಡಾಕ್ಟರ್ ಹೇಮಲತಾ ಎನ್ ಅವರು. ಡಾಕ್ಟರ್ ಹೇಮಲತಾ ಎನ್ ಅವರ ಪರಿಚಯ ನಿಮಗಾಗಿ. ಇವರು ಬಿಇ ಕಂಪ್ಯೂಟರ್ ಸೈನ್ಸ್ ಅನ್ನ ಓದಿದ್ದಾರೆ. ಕಳೆದ 26 ವರ್ಷಗಳಿಂದ ಇವರು ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್.
2: ಮೇಡಮ್ ಸುದೀರ್ಘ ಅವಧಿಯ ಅನುಭವ ನಿಮ್ದು, 26 ವರ್ಷಗಳಿಂದ ಸೇವಾ ವೃತ್ತಿಯಲ್ಲಿ ಇದ್ದೀರಿ. ನೀವು ಮಹಿಳೆಯರಿಗೆ ಅದಲ್ಲೂ ಓದುತ್ತಿರುವಂತಹ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಸಶಕ್ತರಾಗಬೇಕು, ತಮ್ಮನ್ನ ತಾವು ಯಾವ ರೀತಿ ಅವರು ತಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಕೇಳ್ತಿರುವಂತಹ ಎಲ್ಲಾ ಹೆಣ್ಣು ಮಕ್ಕಳಿಗೆ?
3: ಹೆಣ್ಣು ಮಕ್ಕಳು ಈಗಿನ ಕಾಲದಲ್ಲಿ ಸಶಸ್ತ್ರ ಅಂದ್ರೆ ಸಶಕ್ತರಾಗಲೇಬೇಕು. ಯಾಕೆಂತಂದ್ರೆ ಅವರು ಸೆಲ್ಫ್ ಎಂಪವರ್ಡ್ ಆಗಿಲ್ಲ ಅಂತಂದ್ರೆ ಈಗಿನ ಸಮಾಜದಲ್ಲಿ ಬದುಕೋದು ಬಹಳ ಕಷ್ಟ ಆಗುತ್ತೆ. ಮೊದಲನೇದಾಗಿ ಎಲ್ರಿಗೂ ಕೂಡ ಈ ವಿದ್ಯಾಭ್ಯಾಸ ಎಜುಕೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹೆಣ್ಣು ಮಕ್ಕಳಿಗೂ ಸಮನಾದ ಅವಕಾಶಗಳು ಎಲ್ಲ ಕಡೆ ಇವಾಗ ಸಿಗ್ತಾ ಇದೆ ಈಗಿನ ಕಾಲದಲ್ಲಿ. ಹಿಂದಿನ ಕಾಲದಲ್ಲಿ ತುಂಬಾ ಕಷ್ಟ ಇತ್ತು, ಆದ್ರೆ ಈಗಿನ ಕಾಲ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆ ಅವಕಾಶಗಳು ಸಿಕ್ಕಿದೆ. ಅವ್ರ ಆ ಅವಕಾಶಗಳನ್ನ ಬಳಸ್ಕೋಬೇಕು. ಬಟ್ ಏನಾಗ್ತಿದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳಿಗೆ ಇವತ್ಗೂ ಕೂಡ ನಮ್ಮ ಭಾರತ ದೇಶದಲ್ಲಿ ಸ್ವಲ್ಪ ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಅನ್ನೋದು ಇದ್ದೇ ಇದೆ. ಇಲ್ಲ ಅಂತ ನಾನು ಕಂಪ್ಲೀಟ್ ಆಗಿ ಹೇಳಲ್ಲ, ಇದೆ. ಆದ್ರೂ ಕೂಡ ಹೆಣ್ಮಕ್ಳು ಬಹಳ ಸಶಕ್ತಾಗಬೇಕು. ಯಾಕೆ ಅಂತಂದ್ರೆ ಅವರೇ ಈ ದೇಶವನ್ನ ಮುಂದೆ ಉಳಿಸಕ್ಕೂ ಸಾಧ್ಯ, ಕಾಪಾಡೋದಕ್ಕೂ ಸಾಧ್ಯ. ಮಹಿಳೆಯ ಶಕ್ತಿ ದೇಶದ ಶಕ್ತಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಅವ್ರಿಗೊಂದು ಎಜುಕೇಶನ್ ಅಂತ ಸಿಕ್ಕ್ರೆ ತುಂಬಾನೇ ಸಮಾಜಕ್ಕೆ ಉಪಯೋಗಕಾರಿಯಾಗಿರ್ತಾರೆ. ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ ಒಬ್ಬ ಮಹಿಳೆ ಎಜುಕೇಟೆಡ್ ಆದ್ರೆ ಇಡೀ ಸಮಾಜವನ್ನೇ ಎಜುಕೇಟ್ ಮಾಡ್ತಾಳೆ, ಸಮಾಜ ಎಚ್ಚರಿಸ್ಕೊಳ್ಳುತ್ತೆ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಇದರಿಂದ ದೇಶದ ಅಭಿವೃದ್ಧಿಗೆ ತುಂಬಾ ಸಹಾಯ ಆಗುತ್ತೆ. ಜೊತೆಗೆ ಯಾವುದೇ ಫೀಲ್ಡ್ ಈಗಿನ ಕಾಲದಲ್ಲಿ ಎಲ್ಲಾ ಫೀಲ್ಡ್ ಅಲ್ಲೂ ಮಹಿಳೆಯರ ಪಾತ್ರ ತುಂಬಾನೇ ದೊಡ್ಡದಾಗಿದೆ. ಮೊದಲನೇದಾಗಿ ಎಜುಕೇಶನ್ ಇಂಪಾರ್ಟೆಂಟ್, ಎರಡನೇದು ಅವರಿಗೆ ಏನ್ ಇಷ್ಟ ಇದೆ ಆ ಕೆಲಸವನ್ನ ತಗೊಂಡು ಆ ಕೆಲಸವನ್ನ ಮಾಡಬೇಕಾಗತ್ತೆ. ಏನು ಅಂತಂತಂದ್ರೆ ಈಗ ಉದಾಹರಣೆಗೆ ಅವ್ರಿಗೆ ಹೊಲಿಗೆ ಕೆಲಸ ತುಂಬಾ ಇಷ್ಟ, ಫ್ಯಾಷನ್ ಡಿಸೈನಿಂಗ್ ತಗೊಂಡು ಬಟ್ಟೆಗಳನ್ನ ಹೊಲಿಯುವಂತ, ಇನ್ ಕೆಲವರಿಗೆ ಬೇಕರಿ ಕ್ಲಾಸಸ್ ಇಷ್ಟ ಇರುತ್ತೆ, ಇನ್ ಕೆಲವರಿಗೆ ಕುಕ್ಕರಿ ಕ್ಲಾಸಸ್ ಇಷ್ಟ ಇರುತ್ತೆ, ಆಮೇಲೆ ಇನ್ ಕೆಲವರಿಗೆ ಐಟಿ ಫೀಲ್ಡ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಸೊ ಹೀಗಾಗಿ ಅವರ ಇಂಟ್ರೆಸ್ಟಿಗೆ ತಕ್ಕಂತೆ ಅವರು ತಮ್ಮನ್ನ ತಾವು ತೊಡಗಿಸ್ಕೋಬೇಕು, ಬೆಳೆಸ್ಕೋಬೇಕು. ಈಗ ನಾನು ಇರೋ ಒಂದು ಫೀಲ್ಡ್ ಅಲ್ಲಿ ಹೇಳಬೇಕು ಅಂತಂದ್ರೆ ನಾನು ಕೂಡ ಐಟಿ ಇಂಡಸ್ಟ್ರಿಯಿಂದ ಒಳ್ಳೆ 1 ವರ್ಷ ಕೆಲಸ ಮಾಡಿದೆ ನೆಟ್ವರ್ಕ್ ಅಡ್ಮಿನ್ ಆಗಿ. ಆ ನಂತರ ನಾನು ಎಜುಕೇಶನ್ ಫೀಲ್ಡ್ಗೆ ವಿಜಯ ಕಾಲೇಜಿಗೆ ಸೇರ್ಕೊಂಡು ಬೆಂಗಳೂರಿನಲ್ಲಿ 26ನೇ ವರ್ಷ ನನ್ನ ಸರ್ವಿಸ್ ನಲ್ಲಿ. ಇಲ್ಲೇನಾಯ್ತು ಅಂದ್ರೆ ನಮ್ಗೆ ಬರೀ ಎಂಜಿನಿಯರಿಂಗ್ ಓದಿದ್ರೆ ನಿಮ್ಗೆ ಕೆಲಸವನ್ನ ಕೊಡ್ತೀವಿ ಅಂತ ಹೇಳಲಿಲ್ಲ ಅವರು. ನೀವು ಮಾಸ್ಟರ್ ಡಿಗ್ರಿ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿದ್ರು. MSc ಮಾಡಿಕೊಂಡೆ, ಆನಂತರ MPhil ಮಾಡಿಕೊಂಡೆ, ಆನಂತರ PhD ಮಾಡಿಕೊಂಡೆ. ಆದ್ರೆ ನನ್ನ ಇಂಟ್ರೆಸ್ಟ್ ಇದ್ದಿದ್ದು ನೋಡಿ, ನಾನು ಕಂಪ್ಯೂಟರ್ ಎಂಜಿನಿಯರ್ ಆದ್ರೂ ಕೂಡ ನಾನು ಇವತ್ತು ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದೆ.

ನನ್ನ ಪ್ಯಾಷನ್ ನ ಏನಿದೆ ಅದು ನಾನು ಐ ಆಮ್ ಲಿವಿಂಗ್ ಮೈ ಪ್ಯಾಷನ್ ಅಂತ ಹೇಳಬೇಕು. ನನಗೆ ತುಂಬಾ ಇಷ್ಟ ಈ ಒಂದು ಮೆಂಟರಿಂಗ್ ಆಗ್ಲಿ ಅಥವಾ ಪಾಠ ಮಾಡುವಂತದ್ದಾಗ್ಲಿ. ನನಗೆ ನಮ್ಮ ಕಾಲೇಜಿಂದ ನನಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಕೂಡ ಇತ್ತು. ಗವರ್ಮೆಂಟ್ ಆಫ್ ಕರ್ನಾಟಕ ಟೆಕ್ಸ್ಟ್ ಬುಕ್ ಫಾರ್ ಫಸ್ಟ್ ಪಿ ಯು ಸಿ ಬರೆಯೋದಕ್ಕೆ ನನಗೊಂದು ಅವಕಾಶ ಸಿಕ್ತು. ಅದು ಐ ಆಮ್ ಹೈಲಿ ಇಂಡೆಟೆಡ್ ಟು ಕಾಲೇಜ್ ಇನ್ ದಿಸ್ ಆಸ್ಪೆಕ್ಟ್. ಜೊತೆಗೆ ಇದೇ ತರಹ ನಾವು ಓದೋದೇ ಒಂದಾಗ್ಬೋದು, ನಾವು ಮಾಡೋದೇ ಒಂದ್ ಕೆಲಸ ಆಗ್ಬೋದು, ಆದ್ರೆ ನಮ್ಗೆ ಏನ್ ಇಷ್ಟ ಇದೆ ಅದನ್ನ ನಾವು ಮಾಡ್ಬೇಕು. ಇವಾಗ ಬಿ ಸಿ ಎ ಅನ್ನತಕ್ಕಂಥ ಕೋರ್ಸ್ ಏನಿದೆ ಅದು ಎ ಐ ಸಿ ಟಿ ಇ ರೆಕಗ್ನೈಸ್ಡ್ ಆಗಿದೆ.

0: ಒಂದು ಐಡಿಯಾಥಾನ್ ಮಾಡಬೇಕು, ನಾವೇ ಒಂದು ಹೊಸ ಐಡಿಯಾ ಹುಡುಕೊಂಡು ಸಣ್ಣ ಸಣ್ಣ ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡ್ಕೋಬೇಕು. ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಮ್ಮಲ್ಲಿ ಆ ಶಕ್ತಿ ಎಲ್ರಿಗೂ ಇದೆ, ಮಹಿಳೆಯರಿಗೂ ಇದೆ, ಪುರುಷರಿಗೂ ಇದೆ. ಆದ್ರೆ ಮಹಿಳೆಯರು ವಿಶೇಷ ರೀತಿಯಲ್ಲಿ ಅದನ್ನ ಅವರು ಉಪಯೋಗಿಸ್ಕೊಂಡು ತಾವು ಮುಂದೆ ಬರ್ಬೋದು. ಯಾಕೆ ಅಂತ ನಾ ಹೇಳ್ದಂಗೆ ಹೊಲಿಗೆಯಲ್ಲಿ ಇರ್ಬೋದು, ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಇರ್ಬೋದು, ಮೆಹಂದಿ ಪ್ರೋಗ್ರಾಮ್ ಅಲ್ಲಿ ಇರ್ಬೋದು, ಮೆಹಂದಿ ಹಾಕುವಂತ ಕೆಲಸ ಮಾಡುವಂಥದ್ದು, ಆಮೇಲೆ ಬ್ಯೂಟಿ ಪಾರ್ಲರ್ ಸರ್ವಿಸಸ್ ಇರ್ಬೋದು, ಆಮೇಲೆ ಹೆಲ್ತ್ ಅಂಡ್ ವೆಲ್ನೆಸ್ ಅಲ್ಲಿ ಇರ್ಬೋದು, ಅಥವಾ ಯಾವುದೇ ಒಂದು ಪೆರಿಫರಲ್ ಅಂಗಡಿ, ಕಂಪ್ಯೂಟರ್ ಪೆರಿಫರಲ್ಸ್ ಅಂಗಡಿ ಸ್ಟಾರ್ಟ್ ಮಾಡ್ಬೋದು, ಅಥವಾ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡ್ಬೋದು, ಅಥವಾ ಟೀಚಿಂಗ್ ಫೀಲ್ಡ್ ಇದೆ, ಎಷ್ಟೊಂದು ಫೀಲ್ಡ್ ಇದೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಈಗಿನ AI ವರ್ಲ್ಡ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಲ್ಡ್ ಅಲ್ಲಿ ಹೆಣ್ಮಕ್ಳಿಗೆ ತುಂಬಾ ಅವಕಾಶಗಳಿದೆ. ಅವರು ಅದನ್ನ ಸದುಪಯೋಗ ಪಡಿಸ್ಕೊಂಡು ಹೊಸ ಹೊಸ ಮೂವಿಗಳನ್ನ ತಯಾರಿಸುವಂತದ್ದು ಆಪರ್ಚುನಿಟಿ ಕೂಡ ಇದೆ.
1: ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ಏನಂತ ಹೇಳಿದ್ರೆ ಹೆಣ್ಣುಮಗಳು ತಾವು ಎಲ್ಲಿ ತಮ್ಮ ಸಾಮರ್ಥ್ಯ ಇದೆ ಅನ್ನೋದನ್ನ ಕಂಡುಕೊಳ್ಬೇಕು. ಬಹುಶಃ ಅವರಿಗೆ ಬಹಳಷ್ಟು ಓದ್ಲಿಕ್ಕೆ ಆಗದೆ ಹೋಗಿರಬಹುದು, ಆದ್ರೆ ಈಗಿನ ಕಾಲದಲ್ಲಿ ಎಲ್ಲವನ್ನೂ ಕಲಿಯಬಹುದು. ಈಗ ಇಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ವಿಡಿಯೋಗಳು ಸಿಗ್ತಾವ, ಶಿಕ್ಷಣ, ಮೆಹಂದಿ ಹಾಕೋದನ್ನ ಕೂಡ ಕಲಿತು ಅದನ್ನ ಕೂಡ ವೃತ್ತಿ ಮಾಡ್ಕೋಬಹುದು, ಬೇಕಿಂಗ್ ಮಾಡಬಹುದು. ಈ ತರ ನೀವು ಹೇಳಿದ್ರಿ, ಯಾವುದೇ ಕಾರಣದಲ್ಲಿ ಒಂದು ತಮ್ಮದೇ ಆದ ದುಡ್ಡನ್ನ ದುಡಿಬೇಕು, ಆರ್ಥಿಕವಾಗಿ ಸಕ್ಷಮರಾಗಬೇಕು ಅಂತ ಹೇಳಿದ್ರ ಬಹಳಷ್ಟು ದಾರಿಗಳು ಇದಾವ ಅನ್ನೋದನ್ನ ನೀವು ಹೇಳಿದ್ರಿ. ಮೇಡಮ್, ಈಗ ಹೆಣ್ಣು ಮಕ್ಕಳಿಗೆ ತಮ್ಮ ಕುಟುಂಬದ ಜೊತೆಗೆ ಹೊರಗೂ ಕೂಡ ಕೆಲಸ ಮಾಡ್ತಿರ್ತಾರೆ, ಹೀಗಾಗಿ ಅವರಿಗೆ ಬಹಳಷ್ಟು ದೈಹಿಕವಾಗಿ ಕೂಡ ಸಶಕ್ತರಾಗಬೇಕು ಅನ್ನೋದು ಒಂದು ಇದೆ. ಹೆಣ್ಮಕ್ಳು ಏನ್ ಮಾಡ್ತಾರೆ, ಕುಟುಂಬಕ್ಕೆ ಆಹಾರ ಒದಗಿಸ್ತಾರ, ಅಡಿಗೆ ಮಾಡ್ತಾರ, ಊಟಕ್ಕೆ ಕೊಡ್ತಾರ, ಬಟ್ ತಾವೇ ಸರಿಯಾಗಿ ಊಟ ಮಾಡೋದಿಲ್ಲ. ಬಹಳಷ್ಟು ಮಂದಿ ಎಷ್ಟೊತ್ತಾದ್ರೂ ಮಧ್ಯಾಹ್ನ ಆಗ್ತಾ ಇದ್ರು ಅವರು ತಮ್ಮ ಬೆಳಗಿನ ಉಪಹಾರ ತಗೊಂಡಿರುವುದಿಲ್ಲ, ಇಂಥದ್ದೆಲ್ಲ ಮಾಡ್ತಿರ್ತಾರ. ಈ ಬಗ್ಗೆ ನೀವೇನಂತೀರಿ?
0: ನನಗೆ ಇದೊಂದು ವಿಚಾರ ಹೆಣ್ಣು ಮಕ್ಕಳಿನ ಬಗ್ಗೆ ಒಂದ್ ಸ್ವಲ್ಪ ಬೇಸರ ಕೂಡ ಇದೆ. ಯಾಕೆಂತಂದ್ರೆ ಫಸ್ಟ್ ನಾವು ನಮ್ಮ ಸೇಫ್ಟಿಯನ್ನ ನೋಡ್ಕೋಬೇಕು. ಹೆಣ್ಣು ಮಕ್ಕಳು ಸಶಕ್ತರಾಗಬೇಕು, ನಿಜ ದೈಹಿಕವಾಗಿ ಶಕ್ತಿವಂತರಾಗಿದ್ರೆ ಅವಾಗ ನಾವು ಇಡೀ ಸಮಾಜವನ್ನ ಅಥವಾ ನಮ್ಮ ಸಂಸಾರವನ್ನ ಅಥವಾ ನಮ್ಮ ಒಂದು ಡೊಮೇನ್ ಏನಿದೆ ಅಲ್ಲಿ ನಾವು ಅವ್ರಿಗೆ ಸಹಾಯ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾವೊಂದು ಶಿಸ್ತಿನ ಒಂದು ಜೀವನ ಶೈಲಿಯನ್ನ ಆರಿಸ್ಕೋಬೇಕಾಗುತ್ತೆ. ಶಿಸ್ತಿನ ಜೊತೆಗೆ ಈಗಿನ ಬೇರೆ ಬೇರೆ ಬೇಡವಾದ ಶೈಲಿಗಳಿದೆ. ಏನು ಅಂತಂದ್ರೆ ಜಂಕ್ ಫುಡ್ ತಿನ್ನುವಂಥದ್ದು, ಅಥವಾ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡುವಂಥದ್ದು, ಮಧ್ಯಾಹ್ನ ಊಟಾನೇ ಮಾಡದೇ ಇರುವಂಥದ್ದು, ಈ ತರದ್ದೆಲ್ಲ ಮಾಡಬಾರ್ದು. ತಾವು ತಿನ್ನೋವಾಗ ಅದನ್ನ ಯಾವುದೇ ಒಂದು ಊಟ ತಿನ್ನುವಾಗ ಅದರಲ್ಲಿ ಹೆಚ್ಚು ಫೈಬರಿನ ಅಂಶ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇರಬೇಕು, ಮತ್ತೆ ಪೌಷ್ಟಿಕ ಆಹಾರ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಬೆಳಗಿನ ಹೊತ್ತು ಪೌಷ್ಟಿಕ ಆಹಾರ ತಗೊಳ್ಳೇಬೇಕು, ನಮ್ಗೆ ಎನರ್ಜಿ ಬೇಕೇ ಬೇಕು. ಸುಮಾರು ಜನ ಈ ಅನಿಮಿಯಕ್ಕೆ ಒಳಗಾಗ್ತಾರೆ, ಯಾಕೆಂದ್ರೆ ಅವರು ಸರಿಯಾಗಿ ಅವ್ರಿಗೆ ಅಯನ್ ಟ್ಯಾಬ್ಲೆಟ್ಸ್ ಇರಲ್ಲ, ಹಿಮೋಗ್ಲೋಬಿನ್ ಕಮ್ಮಿ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಅವರದ್ದು ಅಯನ್ ಕಂಟೆಂಟ್ ಇರುವಂತ ತರಕಾರಿ ಆಗಿರ್ಬೋದು ಅಥವಾ ಫ್ರೂಟ್ಸ್ ಆಗಿರ್ಬೋದು ಇಂಥದ್ದನ್ನೆಲ್ಲ ಅವ್ರು ತಿನ್ಲೇಬೇಕಾಗುತ್ತೆ. ತಿಂದು ಶಕ್ತಿಯನ್ನ ಪಡಿಬೇಕಾಗತ್ತೆ, ಇಲ್ಲಾಂದ್ರೆ ಎನರ್ಜಿ ಡ್ರೈನ್ ಔಟ್ ಆಗ್ಬಿಡುತ್ತೆ, ಕೆಲ್ಸಕ್ಕೆ ನಮ್ಗೆ ಆಸಕ್ತಿನೇ ಇರಲ್ಲ. ಸೊ ನಾವು ಬಹಳ ಕೇರ್ಫುಲ್ ಆಗಿ ಈ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಇದನ್ನ ಮಿಸ್ ಮಾಡಿದಿರಾ, ನಾವು ಊಟ ತಿಂಡಿಯನ್ನ ಸರಿಯಾಗಿ ಮಾಡ್ಕೊಂಡು ನಮ್ಮ ಕೆಲಸಗಳಲ್ಲಿ ನಾವು ನಮ್ಮನ್ನ ನಾವು ತೊಡಗಿಸ್ಕೊಂಡ್ರೆ ಅವಾಗ ಇನ್ನೂ ಹೆಚ್ಚು ಚೆನ್ನಾಗಿ ಕೆಲಸ ಮಾಡುವಂತ ಶಕ್ತಿ ಇರುತ್ತೆ ಅಂತ ಅನ್ಕೋತೀನಿ. ಮಹಿಳೆಯರು ವಿಶೇಷವಾಗಿ ನಾನ್ ಕಂಡಿರೋದೇನು, ಅವ್ರಿಗೆ ಬಹಳಷ್ಟು ಡೆಡಿಕೇಶನ್ ಅನ್ನೋದಿದೆ. ಯಾವುದೇ ಒಂದು ಕೆಲಸದಲ್ಲಿ ಬಹಳ ವಿಶೇಷವಾಗಿ ಮಾಡ್ತಾರೆ, ಏನೇ ಒಂದು ಕೆಲಸ ಕೊಟ್ಟು ಶ್ರದ್ಧೆಯಿಂದ ಮಾಡ್ತಾರೆ. ಆ ಶ್ರದ್ಧೆಗೆ ಇದೆಲ್ಲ ಪೂರಕವಾಗಿರುತ್ತೆ, ಇದನ್ನೆಲ್ಲ ಅವ್ರು ಮಾಡಲೇಬೇಕು, ಇದನ್ನೆಲ್ಲ ನಾವು ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ.
1: ನೀವು ಹೇಳಿದ್ದು ನಿಜ, ಹೆಣ್ಣು ಮಕ್ಕಳು ತಾವು ಸಶಕ್ತರಾದಾಗ ಇನ್ನೊಬ್ಬರನ್ನ ಶಕ್ತಗೊಳಿಸ್ತಾರ, ಒಂದು ಕುಟುಂಬದ ನಿರ್ವಹಣೆಯನ್ನ ಸರಿಯಾಗಿ ಮಾಡ್ತಾರ, ತಾವು ಕೆಲಸ ಮಾಡೋ ಕಡೆ ಹೆಚ್ಚಿನ ಶ್ರದ್ಧೆ ವಹಿಸಿ ಕೆಲಸ ಮಾಡೋದಕ್ಕ ಸಾಧ್ಯ ಆಗ್ತದೆ. ಈಗ ಜೀವನ ಕೌಶಲ್ಯಗಳು ಬಹಳ ಮುಖ್ಯ ಮೇಡಮ್. ಲೈಫ್ ಸ್ಕಿಲ್ಸ್ ಗೊತ್ತಿಲ್ಲ ಅಂತಂದ್ರೆ ಬದುಕೋದು ಹೆಣ್ಣು ಮಕ್ಕಳಿಗಾಗ್ಲಿ ಯಾರಿಗೆ ಆಗ್ಲಿ ಬಹಳ ಕಷ್ಟ. ಈ ಜೀವನ ಕೌಶಲ್ಯಗಳನ್ನ ಮಕ್ಕಳಿದ್ದಾಗೇನ ಒಂದು ಹುಡುಗಿ ಸಣ್ಣ ವಯಸ್ಸಿನಲ್ಲಿ ತಾಯಿ ಅಥವಾ ಕುಟುಂಬ ತಂದೆ ಎಲ್ಲರೂ ಕಲಿಸ್ಕೊಡ್ಬೇಕು, ಈ ಬಗ್ಗೆ ನೀವೇನಂತೀರಿ?
0: ಹೌದು, ಇದು ಎಲ್ಲರ ಜವಾಬ್ದಾರಿ. ಸಮಾಜದಲ್ಲಿ ನಾವು ಜೆಂಡರ್ ಈಕ್ವಿಟಿ ಬಗ್ಗೆ ಮಾತಾಡುವಾಗ ಒಂದು ಹೆಣ್ಣು ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಬಗ್ಗೆ ನಾವು ಹೇಳಬೇಕು ಅಂದಾಗ ಎಲ್ಲರೂ ಕೂಡ ಈಕ್ವಲ್ ಆಗಿ ಇಂಪಾರ್ಟೆಂಟ್ ಆಗಿರ್ತಾರೆ, ಅವರೆಲ್ಲರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ. ಸೊ ಒಂದು ಹೆಣ್ಣು ಮಗುವಿಗೆ ಏನೋ ಒಂದು ಜೀವನದಲ್ಲಿ ಯಾವುದು ಪರ್ಫೆಕ್ಟ್ ಅನ್ನೋದಿಲ್ಲ, ನಾವು ಪರ್ಫೆಕ್ಷನ್ ಕಡೆಗೆ ಹೋಗ್ತಾ ಹೋಗಷ್ಟೇ ಹೊರತು ಇನ್ನೇನು ಅದರಲ್ಲಿ

0: ವಿಶೇಷತೆ ಏನು ಇಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ಎನ್ಕರೇಜ್ಮೆಂಟ್ ಮಾಡ್ಬೇಕು. ಎನ್ಕರೇಜ್ಮೆಂಟ್ ಅನ್ನೋದೇ ಮುಖ್ಯವಾದಂಥದ್ದು. ತಪ್ಪು ಮಾಡೋದೆಲ್ಲರದು ಸಹಜ, ಅದನ್ನ ತಿದ್ಕೊಂಡು ನಡೆಯೋದು ನಮ್ದೆಲ್ಲರದು ಧರ್ಮ ಆಗಿರುತ್ತೆ. ಸೊ ತಪ್ಪು ಮಾಡಿದಾಗ ಬೈದು ಬಿಡಬಾರ್ದು, ಅದನ್ನ ಹೀಗಲ್ಲ ಹೀಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನಾವು ಯಾವ ಅಪ್ರೋಚ್ ತಗೋತೀವಲ್ಲ ಅದ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವನ್ ನಾವು ಕಾಲೇಜಲ್ಲೂ ಅಷ್ಟೇ, ನಾವು ಎಷ್ಟೋ ಸರ್ತಿ ಎಷ್ಟೋ ಹೆಣ್ಮಕ್ಳನ್ನ ನೋಡ್ತೀವಿ, ಅವ್ರಿಗೆ ಸ್ಕಿಲ್ಸ್ ಇರಲ್ಲ, ಈಗ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಲ್ಲ, ಅವರು ಮಾತಾಡಿದಾಗ ಮಾತಾಡಕ್ಕೆ ದೇ ಡೋಂಟ್ ಕಮ್ ಔಟ್ ಆಫ್ ದ ಶೆಲ್ ಮಾತಾಡಿ ಅಂದ್ರೆ. ಅವಾಗ ನಾವೇನ್ ಮಾಡ್ತೀವಿ ಅವ್ರಿಗೆ, ಆಯ್ತು ನಿನಗೆ ಯಾವ ಭಾಷೆಯಲ್ಲಿ ಕಂಫರ್ಟಬಲ್ ಆಗಿದೆಯಾ ಆ ಭಾಷೆಯಲ್ಲೇ ಮಾತಾಡು. ಅವಳು ಏನೋ ಒಂದಷ್ಟು ಐಡಿಯಾಸ್ ಹೇಳ್ತಾಳೆ, ಅವಳಿಗೆ ಆಕ್ಚುಲಿ ಐಡಿಯಾಸ್ ಇರುತ್ತೆ, ಆದ್ರೆ ಅವಳು ಶಿ ಇಸ್ ನಾಟ್ ರೆಡಿ ಟು ಕಮ್ ಔಟ್ ಆಫ್ ದ ಶೆಲ್ ಅಂಡ್ ಟಾಕ್. ಅವಾಗ ನಾವು ಅವಳಿಗೆ ಎನ್ಕರೇಜ್ ಮಾಡಿ ಅವಳು ಕಂಫರ್ಟಬಲ್ ಯಾವ ಭಾಷೆಯಲ್ಲಿ ಕಂಫರ್ಟಬಲ್ ಇರ್ತಾಳೋ ಆ ಭಾಷೆಯಲ್ಲೇ ಮಾತಾಡು ಅಂತ ಹೇಳಿ ಮಾತಾಡಿಸಿ ಅವಳಿಗೆ ಅವಳಲ್ಲಿರೋ ಒಂದು ಸ್ಕಿಲ್ ಏನಿದೆ ಆಚೆ ತರಬಹುದು. ಸೊ ಈ ಸ್ಕಿಲ್ ಅನ್ನೋದು ಬಹಳ ಇಂಪಾರ್ಟೆಂಟ್, ಇದರಲ್ಲೂ ಇರುತ್ತೆ. ಈ ಪ್ರಕೃತಿಯಲ್ಲಿ ಎಲ್ರಿಗೂ ಈ ಸ್ಕಿಲ್ ಅನ್ನೋದು ಬಂದ್ಬಿಟ್ಟಿದೆ. ಫಸ್ಟ್ ನಮಗ್ ನಾವು ಅರ್ತ್ಕೋಬೇಕು, ಅರ್ತ್ಕೊಳ್ಳದೆ ಇರೋವಾಗ ಅದರ ಜವಾಬ್ದಾರಿ ತಂದೆ ತಾಯಿದೆ, ಅವರೇ ಅದ ತುಂಬಾ ಡೆವಲಪ್ ಮಾಡಕ್ ಸಾಧ್ಯ. ಇಲ್ಲ ಅಂದ್ರೆ ನೆಕ್ಸ್ಟ್ ಅಕ್ಕ ತಂಗಿನೋ ಅಣ್ಣ ತಮ್ಮನೋ ಅಥವಾ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ, ಅದಕ್ಕೋಸ್ಕರನೇ ಹಿಂದಿನ ಕಾಲದಲ್ಲೆಲ್ಲ ಮನೆಯಲ್ಲಿ ದೊಡ್ಡವರು ಅಂಥವ್ರು ಅವರು ಮಕ್ಕಳ ಏನಿದೆ ಅವ್ರ ಸ್ಕಿಲ್ಸ್ ಅನ್ನೋದನ್ನ ಬಹಳ ಚೆನ್ನಾಗಿ ಐಡೆಂಟಿಫೈ ಮಾಡೋರು. ಅವ್ರಿಗದು ಅದೇ ಅವ್ರಿಗೆ ಅದೊಂದು ಸ್ಕಿಲ್ ಆಗ್ಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ಅವರು ಐಡೆಂಟಿಫೈ ಮಾಡಿ ಈ ಮಗುಗೆ ಸರಿ ಅಂತ ಒಂದು ನಿರ್ಧಾರ ಕೂಡ ತಗೊಳ್ಳುವಂತ ಕೆಪಾಸಿಟಿ.
1: ಹೌದು ಮೇಡಮ್, ಈಗ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಸರಿ ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಎಲ್ಲಾ ಮಕ್ಕಳಿಗೂ ರಕ್ಷಣೆ ಬೇಕು, ಓವರ್ ಪ್ರೊಟೆಕ್ಟ್ ಏನಂತಾರ ಅದನ್ನ ಮಾಡ್ಬಿಡ್ತಾರ, ಎಲ್ಲೋ ಒಬ್ಬರನ್ನ ಕಳಿಸೋದಿಲ್ಲ. ಈಗ ಒಂದು ಬ್ಯಾಂಕ್ ಆಗಿರ್ಲಿ, ಪೋಸ್ಟ್ ಆಫೀಸ್ ಆಗಿರ್ಲಿ, ಬೇರೆ ಯಾವುದೇ ಕಚೇರಿ ಕೆಲಸಗಳನ್ನ ಮಾಡ್ಕೊಳ್ಳೋದನ್ನ ಹೆಣ್ಣು ಮಕ್ಕಳಿಗೆ ಕಷ್ಟ ಕೊಟ್ಟಾಗ ಅವರು ಒಬ್ಬರೇ ಎಲ್ಲವನ್ನು ನಿಭಾಯಿಸೋದಕ್ಕೆ ಬಂದ್ರೆ ಮುಂದೆ ಅವರಿಗೆ ಜೀವನದೊಳಗೆ ಅದು ಬಹಳ ಸಹಾಯಕಾರಿಯಾಗ್ತದೆ. ಅದು ಕೂಡ ಬಹಳ ಮುಖ್ಯ, ಧೈರ್ಯ ತುಂಬುವುದು ಮತ್ತು ಬದುಕನ್ನ ಎದುರಿಸುವುದನ್ನ ಕಲಿಸೋದು ಬಹಳ ಮುಖ್ಯ. ಮತ್ತ ಈಗ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಸಾರಿ ಏನಾಗ್ತದ, ಮನೆಯಲ್ಲಿ ಭೇದ ಭಾವ ಇರ್ತದ. ಎರಡು ಮಕ್ಕಳು ಓದ್ತಾ ಇದ್ದಾರಂದ್ರ ಕೆಲವು ಮನೆಗಳಲ್ಲಿ ಹುಡುಗನಿಗೆ ಒಂದು ದೊಡ್ಡ ಫೀಸ್ ಕೊಟ್ಟು ಒಂದು ಕಾಲೇಜ್ಗೆ ಶಾಲೆಗೆ ವಿದ್ಯಾಸಂಸ್ಥೆಗೆ ಸೇರಿಸ್ತಾರ, ಆದ್ರೆ ಹೆಣ್ಣು ಮಕ್ಕಳಿಗೆ ಕೆಲವರು ಏನಂತ ಇವಳಿಗೆ ಯಾಕೆ ಇಷ್ಟು ಖರ್ಚು ಮಾಡ್ಬೇಕು ಅನ್ನುವಂತ ಮನೋಭಾವ ಇರ್ತದ. ನೀವೇನಂತೀರಿ ಈ ಬಗ್ಗೆ?
0: ಹೌದು, ನಾನು ಇದನ್ನ ತುಂಬಾ ಕಡೆ ನೋಡಿದೀನಿ. ಎಲ್ಲೋ ಒಂಚೂರು ಗೊತ್ತಾಗದೆ ಇದ್ರೆ ವಿಚಾರ ಯಾವ್ದೋ ಒಂದು ವಿಚಾರದಲ್ಲಿ, ಈಗ ಬ್ಯಾಂಕ್ ನಲ್ಲೇ ಒಂದು ಚೆಕ್ ಬರೆಯಕೊಳಗ್ ಗೊತ್ತಿಲ್ಲ, ಅಲ್ಲಿ ತಗೊಂಡೋಗಿ ಚಲನ್ ನಲ್ಲಿ ಫಿಲ್ಅಪ್ ಮಾಡಿ ಆ ಚೆಕ್ ನ ಅದಕ್ಕೆ ಅಟ್ಯಾಚ್ ಮಾಡಿ ಕಳ್ಸಕ್ ಗೊತ್ತಾಗಲ್ಲ ಅಂತಂದಾಗ ನಿಂಗ್ ಗೊತ್ತ ಸುಮ್ನಿರೋ, ನಿಂಗೇನು ಬರಲ್ಲ ಸುಮ್ನಿರೋ ಅಂತ ಮಾತಾಡ್ತಾರೆ. ಅದನ್ನ ಯಾವತ್ತೂ ಮಾಡಬಾರ್ದು. ಒಂದ್ ಮಗು ಇನ್ನೊಂದ್ ಮಗು ಜೊತೆ ಕಂಪೇರ್ ಮಾಡ್ಲೇಬಾರ್ದು, ಅದನ್ನ ನಾನು ಒಪ್ಪೋದೇ ಇಲ್ಲ. ಈ ಮಗು ಎಷ್ಟಕ್ಕೋ ಅಧಿಕಾರ ಶಕ್ತಿ ಇದೆಯೋ ಅಷ್ಟೇ ಈಕ್ವಲ್ ಆಗಿ ಬದುಕೋ ಶಕ್ತಿ ಮತ್ತೆ ಅಧಿಕಾರ ಈ ಎರಡೂ ಮಕ್ಕಳಿಗಿರುತ್ತೆ. ಸೊ ಅದರಿಂದ ಭೇದ ಭಾವ ಮಾಡಬಾರ್ದು.
1: ಹೌದು, ನೀವು ಹೇಳಿದ್ದು ನಿಜ. ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳು ಮಾಡುವಂತಹ ಹೊರಗಿನ ಕೆಲಸಗಳನ್ನ ಹೆಣ್ಣು ಮಕ್ಕಳಿಗೂ ಕಲಿಸಿದಾಗ ಅದು ಆ ಹೆಣ್ಣು ಮಗುವಿಗೆ ಮುಂದಿನ ಜೀವನಕ್ಕೆ ಸಹಾಯಕಾರಿಯಾಗ.
0: ಖಂಡಿತ, ಈಗ ಯಾವಾಗ ನಾವೇ ಇರಲ್ವಲ್ಲ ಮಕ್ಕಳ ಜೊತೆಯಲ್ಲಿ, ಅಥವಾ ಗಂಡನ ಮನೆಗೆ ಕಳಿಸ್ತೀವಿ, ಅಥವಾ ಹೆಣ್ಮಗುಗ್ ಯಾವ್ದೋ ಒಂದು ದುರಂತರದಿಂದ ಗಂಡನಿಂದ ಬೇರ್ಪಡ್ತಾಳೆ ಅವಳು, ಅವಾಗ ಅವಳ ಕಾಲ ಮೇಲೆ ಅವಳಗ್ ನಿಂತ್ಕೊಳ್ಳೋ ಶಕ್ತಿ ಇರ್ಬೇಕು, ನಾವು ಅದಕ್ಕೆ ಸಪೋರ್ಟ್ ಮಾಡ್ಲೇಬೇಕು.
1: ಬದುಕಿನಲ್ಲಿ ಏನು ಪರಿಸ್ಥಿತಿ ಯಾವಾಗ ಎದುರಾಗ್ತದ ಅನ್ನೋದು ಗೊತ್ತಿರುವುದಿಲ್ಲ. ಕಷ್ಟದ ಪರಿಸ್ಥಿತಿಗಳು ಬಂದಾಗ ಎದುರಿಸ್ಬೇಕು ಅಂದಾಗ ಹಿಂದೆ ಒಂದು ತಯಾರಿ ಇರ್ಬೇಕು. ಚಿಕ್ಕಂದಿನಿಂದಲ ಧೈರ್ಯ ಕಲಿಸಿದಾಗ ತಮ್ಮ ಕೆಲಸಗಳನ್ನ ತಾವೇ ಮಾಡಿಕೊಳ್ಳುವುದನ್ನ ಕಲಿಸ್ಬಿಟ್ರೆ ಅವ್ರ ಮುಂದಿನ ಜೀವನ ಸುಗಮ ಆಗ್ತದೆ. ಮದುವೆ ಜೀವನದ ಒಂದು ಪ್ರಮುಖ ಘಟ್ಟ. ಒಂದು ಹೆಣ್ಣು ಮಗು ತನ್ನ ಒಂದು ಕಂಫರ್ಟ್ ಝೋನ್, ತನ್ನ ಮನೆ, ತನ್ನ ತಂದೆ ತಾಯಿ, ಬಾಂಧವರು, ಅಣ್ಣ ತಂಗಿ ಕುಟುಂಬವನ್ನ ಬಿಟ್ಟು ಬೇರೆ ಒಂದು ಪ್ರಪಂಚ, ಬೇರೆದೇ ಒಂದು ಕುಟುಂಬಕ್ಕೆ ಹೋಗ್ತಾಳ. ಆ ಕುಟುಂಬದಲ್ಲಿ ಅವಳು ಹೊಂದಿಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿರ್ತಾಳ. ಯಾವ ಕುಟುಂಬಕ್ಕೆ ಹೋಗಿರ್ತಾರಲ್ಲ ಅವ್ರದ್ದು ಕೂಡ ಒಂದು ಕರ್ತವ್ಯ ಇರ್ತದ. ಆ ಹೆಣ್ಣು ಮಗುವನ್ನ ಒಂದು ಅಕ್ಕಿಗೊಂದು ಭದ್ರತೆ ಕೊಡುವುದು, ನೀವು ನಮ್ಮಲ್ಲಿ ಒಬ್ಳು ಅಂತ ಹೇಳೋದು ಕುಟುಂಬಕ್ಕೂ ಮತ್ತು ಮಹಿಳೆಗೂ ನೀವೇನ್ ಹೇಳ್ತೀರಿ?
0: ಮಹಿಳೆ ಅನ್ನೋ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ತೀನಿ. ಎರಡು ದೊಡ್ಡ ಸಂಸಾರಗಳನ್ನ ಒಟ್ಟುಗೂಡಿಸೋ ಅಂತ ಒಂದು ಶಕ್ತಿ ಸಾಮರ್ಥ್ಯ ಇರೋದು ಆ ಹೆಣ್ಮಗಳಿಗೆ. ಅವಳು ಇಲ್ಲಿ ತ್ಯಾಗ ಮಾಡಿ ಇನ್ನೊಂದು ಮನೆಗೆ ಬರ್ತಾಳೆ, ಆ ತ್ಯಾಗವನ್ನ ಅವರು ಸ್ವೀಕರಿಸ್ಬೇಕು ಇನ್ನೊಂದು ಮನೆಯವರು. ಹೌದು, ಆ ಹೆಣ್ಮಗಳು ಬೇರೆ ಕಡೆಯಿಂದ ಬಂದಿದ್ದಾಳೆ, ಅವಳು ಬೆಳೆದ್ ಬಂದಿರೋ ವಾತಾವರಣನೇ ಬೇರೆ. ನಾವು ಅವಳಿಗೆ ಏನ್ ಬೇಕೋ ಕೆಲವೊಂದು ಸ್ವಾತಂತ್ರ್ಯ ಕೊಡಬೇಕಾಗತ್ತೆ. ಅದಕ್ಕೆ ಪೂರಕವಾಗಿ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕು. ಮನೆಯಲ್ಲಿ ಇರತಕ್ಕಂಥವ್ರು ಗಂಡ ಇರ್ಬೋದು, ಅತ್ತೆ ಮಾವ ಇರ್ಬೋದು, ನಾತ್ನಿ ಇರ್ಬೋದು, ಮಕ್ಕಳು ಇರ್ಬೋದು,

0: ಅಥವಾ ಬೇರೆ ಮಕ್ಕಳು ಇರ್ಬೋದು, ಎಲ್ಲರೂ ಕೂಡ ಅವಳ ಜೊತೆ ಹೊಂದ್ಕೊಂಡು ಸಂಸಾರ ನಡೆಸುವಂತ ಒಂದು ಮನೋಭಾವವನ್ನ ಬೆಳೆಸ್ಕೋಬೇಕಾಗತ್ತೆ. ಬೆಳೆಸ್ಕೊಂಡಾಗ ಆವಾಗ ಆ ಸಂಸಾರ ತುಂಬಾನೇ ಸುಖವಾದ ಸಂಸಾರ ಅಂತ ಹೇಳ್ಬೋದು. ಅದು ಎಲ್ರಿಗೂ ಕಷ್ಟ ಅಂತ ಹೇಳ್ತೀವಿ, ಆದ್ರೆ ಇಂಪಾಸಿಬಲ್ ಅಂತೂ ಅಲ್ಲ. ಅದೆಲ್ಲ ಬರೀ ಮೈಂಡ್ ಸೆಟ್ ಅಷ್ಟೆ. ನಾವೆಲ್ಲರೂ ಒಂದು ಓಪನ್ ಮೈಂಡೆಡ್ ಥಿಂಕಿಂಗ್ ಇಂದ ಯೋಚನೆ ಮಾಡಿದ್ರೆ ಇದು ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ. ಅವಾಗ ಯೋಚನೆ ಮಾಡಿ, ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಗೆ ನಾವು ಒಂದು ಗೌರವವನ್ನು ಕೊಡ್ಲೇಬೇಕು. ಅವಾಗ್ಲೇ ಎಷ್ಟು ಖುಷಿಯಾಗಿ ನಾವು ಮಾತಾಡ್ಬೋದು ಒಬ್ಬೊಬ್ರು, ಇಲ್ಲ ಅಂತಂದ್ರೆ ಈಗೋ ಅಂತ ಬೆಳೆಸ್ಕೊಂಡ್ಬಿಟ್ರೆ ಅವಾಗ ಇದು ಸಾಧ್ಯನೇ ಆಗಲ್ಲ.
1: ನೀವು ಹೇಳ್ತೀರಿ, ಒಂದು ಹೆಣ್ಣು ಮಗು ಇನ್ನೊಂದು ಹೆಣ್ಣು ಮಗಳಿಗೆ ಎಂಪವರ್ ಮಾಡಬೇಕು, ಅವರನ್ನ ಸಶಕ್ತ ಮಾಡಬೇಕು. ಹೆಣ್ಣು ಹೆಣ್ಣಿಗೆ ಶತ್ರು ಅಲ್ಲ, ಒಬ್ರು ಇನ್ನೊಬ್ಬರಿಗೆ ಸಹಾಯಕಾರಿ ಆಗಿರ್ಬೇಕು ಅಂತೀರಿ ನೀವು, ಬಹಳ ಒಳ್ಳೆ ಮಾತು. ಅದೇ ರೀತಿ ಇನ್ನೊಂದು ಕುಟುಂಬಕ್ಕೆ ಹೋದಾಗ ನಾವು ನೋಡ್ತೀವಿ ಮೇಡಮ್, ಒಬ್ಬ ಮನೆಯೊಳಗ ಒಂದು ಊಟದ ಪದ್ಧತಿ ಇರ್ತದೆ, ಒಂದು ರೀತಿ. ಕೆಲವರು ಮನೆಯಲ್ಲಿ 10-12 ಗಂಟೆ ತನ ಎಚ್ಚರಾಗಿ ಇರ್ತಿರ್ತಾರ, ಕೆಲವೊಮ್ಮೆ ಕೆಲವೊಂದು ಮನೆಗಳಲ್ಲಿ 8 ಗಂಟೆಗೆ ಎಲ್ಲಾರು ಮಲಗಿ ಬಿಡ್ಬೋದು. ಅದರಿಂದ ಹಿಡಿದು ಊಟ ಜೀವನ ಶೈಲಿ ಎಲ್ಲಾನು ಬೇರೆ ಇರ್ತದೆ. ಅಂತಹದನ್ನ ಒಂದು ಹೆಣ್ಮಗು ಅದು ಅವರಲ್ಲಿ ಒಬ್ಬರಾಗಿ ಇರೋದಕ್ಕೆ ಪ್ರಯತ್ನ ಪಟ್ಟಾಗ ಆ ಕುಟುಂಬದವರು ಆ ಹೆಣ್ಮಗಳಿಗೆ ಸಹಾಯಕಾರಿ ಆಗಿರ್ಬೇಕು. ಆ ಹೆಣ್ಮಗಳಿಗೂ ಅದು ಕಷ್ಟ ಇದ್ರೂ ಕೂಡ ಅವ್ರು ಅರ್ಥ ಮಾಡ್ಕೊಂಡು ಬದುಕ್ತಿರ್ತಾರೆ. ಬಹಳ ಒಳ್ಳೆಯ ಮಾತುಗಳನ್ನೇ ನೀವು ಹೇಳಿದ್ದೀರಿ. ಮತ್ತೆ ನೀವು ಕೇಳುತ್ತಿರುವಂತಹ ಎಲ್ಲಾ ಹೆಣ್ಮಕ್ಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಪ್ರತಿಯೊಬ್ರು ಕೂಡ ಸೆಲ್ಫ್ ಎಂಪವರ್ಡ್ ಆಗಿರ್ಬೇಕು, ಜೊತೆಗೆ ಎಂಪತಿ ಅನ್ನೋದನ್ನ ನಾವು ಡೆವಲಪ್ ಮಾಡ್ಕೋಬೇಕು. ಜೊತೆಗೆ ನಾವು ನಮ್ಮದೇ ಆದಂತ ಇಷ್ಟವಾದಂತ ಒಂದು ಉದ್ಯಮವನ್ನ ಹುಡುಕೊಂಡು ಸ್ವಾವಲಂಬಿಗಳಾಗಿ ಬದುಕಬೇಕು. ಪ್ರೀತಿ ವಿಶ್ವಾಸ ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ಹರಡಕ್ಕಾಗೋದು ಒಬ್ಬ ಮಹಿಳೆನೆ. ಒಬ್ಬ ತಾಯಿನೇ ಎಲ್ಲರನ್ನ ಹಿಡಿದಿಟ್ಕೊಳ್ಳೋ ಒಂದು ಒಂದು ಕೋವಲೆಂಟ್ ಬಾಂಡ್ ತರ ಇರ್ತಾಳೆ ಅಂತ ನನ್ಗನ್ಸುತ್ತೆ. ಸೊ ಆತರ ಇರ್ಬೇಕು ಅನ್ನೋದೇ ನಂದು ಆಸೆ. ಪ್ರತಿಯೊಬ್ರದು ಮಹಿಳೆಯರಿಗೂ ಕೂಡ ಎಲ್ಲರಿಗೂ ಈ ಒಂದು ಥಿಂಕಿಂಗ್ ಈ ನಿಟ್ಟಿನಲ್ಲಿ ಬರಬೇಕು ಅನ್ನೋದೇ ನನ್ನ ಆಸೆ.
1: ಬಹಳ ಒಳ್ಳೆಯದು ಹಿಮಲತಾ ಮೇಡಮ್, ನೀವು ಬಹಳಷ್ಟು ಒಳ್ಳೆಯ ವಿಚಾರಗಳನ್ನ ನಮ್ಮೆಲ್ಲ ಸಹೋದರಿಯರಿಗೆ ತಿಳಿಸಿದ್ದೀರಿ. ಧನ್ಯವಾದಗಳು.
0: ನಮಸ್ತೆ.
2: ಮಹಿಳಾ ಸಶಕ್ತೀಕರಣ ಈ ವಿಷಯ ಕುರಿತಂತೆ ಇದುವರೆಗೂ ಡಾಕ್ಟರ್ ಹೇಮಲತಾ ಎನ್ ಅವರೊಂದಿಗೆ ಮಾಲಾ ಸಾಂಬ್ರಾಣಿ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಈಗ ಕೇಳೋಣ ಆರೋಗ್ಯಕರ ಆಹಾರ ಪದ್ಧತಿ. ಸ್ನೇಹ ದೇಶಪಾಂಡೆ ಅವರಿಂದ ಭಾಷಣ.
3: ಆರೋಗ್ಯಕರ ಆಹಾರವೆಂದರೆ ಆಹಾರವನ್ನು ಸೇವಿಸಿದಾಗ ಮನಕ್ಕೆ ಮುದ ನೀಡಿ ತನುವಿಗೆ ಸ್ಥಿರತೆ ಶಕ್ತಿ ಕೊಟ್ಟು ಹೊರನೋಟವನ್ನು ಚೇತನಗೊಳಿಸುವಂತಿರಬೇಕು. ಸರಿಯಾದ ಆಹಾರ ಕ್ರಮವು ದೇಹವನ್ನು ಸರಿಯಾಗಿ ಇಡುವುದರ ಜೊತೆಗೆ ಮನಸ್ಸನ್ನು ಸಮಾಧಾನವಾಗಿಡುತ್ತದೆ. ಆಹಾರ ಕ್ರಮವು ಸರಿಯಾಗಿರದೇ ಇದ್ದರೆ ದೇಹ ರೋಗದ ಗೂಡಾಗುವುದರ ಜೊತೆಗೆ ಮನಸ್ಸು ಅನಾರೋಗ್ಯ ಪೀಡಿತವಾಗುತ್ತದೆ. ಕೆಲವೊಂದು ಸುಲಭವಾದ ನಿಯಮಗಳನ್ನು ಅನುಸರಿಸುವುದರಿಂದ ಹಾಗೂ ಮನೆಯಲ್ಲಿ ಮಾಡುವ ಅಡಿಗೆಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಅಳವಡಿಸುವುದರಿಂದ ಆಹಾರವನ್ನು ಹೇಗೆ ರುಚಿಯಾಗಿ ಶುಚಿಯಾಗಿ ಹಾಗೂ ಆರೋಗ್ಯಕರವಾಗಿ ತಯಾರಿಸಬಹುದೆಂದು ನೋಡೋಣ. ಆರೋಗ್ಯಕರ ಆಹಾರವು ಸಮತೋಲನ ಆಹಾರದ ಮೇಲೆ ಆಧಾರಿತವಾಗಿದೆ. ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಯಾವ ಆಹಾರವನ್ನು ಎಷ್ಟು ಪ್ರಮಾಣದಲ್ಲಿ ಸ್ವೀಕರಿಸಬೇಕೆನ್ನುವುದನ್ನು ತಿಳಿದುಕೊಳ್ಳೋಣ. ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯಗಳಾದ ಸಾವೆ, ನವಣೆ, ಉದ್ಲಕ್ಕಿ ಮುಂತಾದವು ಇವೆಲ್ಲವನ್ನು ಬೇಕಾದಷ್ಟು ಸ್ವೀಕರಿಸಬಹುದು. ಹಣ್ಣು ಮತ್ತು ತರಕಾರಿ ಇವುಗಳನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು. ನಮ್ಮ ಊಟವು ಬಣ್ಣ ಬಣ್ಣದ ಹಣ್ಣುಗಳು, ತರಕಾರಿ ಹಾಗೂ ಸೊಪ್ಪಿನಿಂದ ಕೂಡಿರಬೇಕು. ಗಾಢವಾದ ಬಣ್ಣವಿರುವ ಹಣ್ಣು ತರಕಾರಿಗಳಾದ ಟೊಮ್ಯಾಟೊ, ಕ್ಯಾರೆಟ್, ಹಸಿರು ಸೊಪ್ಪುಗಳು, ನೇರ್ಲೆ, ದಾಳಿಂಬ ಮುಂತಾದವುಗಳನ್ನು ಹೆಚ್ಚು ಸೇವಿಸುವುದರಿಂದ ದೇಹದಲ್ಲಿ ಹಾನಿಕರವಾದ ಅಂಶಗಳನ್ನು ಸ್ವಚ್ಛಗೊಳಿಸುತ್ತದೆ. ಹುಳಿ ಹಣ್ಣುಗಳು ಮತ್ತು ಪೇರ್ಲೆ ವಿಟಮಿನ್ ಸಿ ಒದಗಿಸುತ್ತವೆ. ಹಸಿರು ಸೊಪ್ಪುಗಳು ದೇಹಕ್ಕೆ ಬೇಕಾಗಿರುವ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಕಬ್ಬಿಣ, ಪೊಟ್ಯಾಸಿಯಂ, ಜಿಂಕ್ ಮತ್ತು ವಿಟಮಿನ್ಗಳನ್ನು ಒದಗಿಸುತ್ತವೆ. ಹಸಿ ತರಕಾರಿಗಳ ಸಲಾಡ್ ಅನ್ನು ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿಯ ಆಹಾರದಲ್ಲಿ ಉಪಯೋಗಿಸಿದ್ರೆ ಒಳ್ಳೆಯದು. ಅದರಲ್ಲಿಯೂ ನಾರಿನಾಂಶದಿಂದಾಗಿ ಆಹಾರ ಜೀರ್ಣವಾಗಲು ಜಾಸ್ತಿ ಸಮಯ ಬೇಕಾಗುತ್ತದೆ. ಇದು ಬೊಜ್ಜು ಕಡಿಮೆ ಮಾಡಲು ಸಹಾಯಕಾರಿ. ಹೊಟ್ಟೆ ತುಂಬಿದ ತೃಪ್ತಿಯ ಅನುಭವವಾಗುವುದರಿಂದ ಕಡಿಮೆ ಊಟ ಮಾಡಲು ಪ್ರಯತ್ನಿಸುತ್ತದೆ. ಬೇಳೆಕಾಳುಗಳಲ್ಲಿ ಪ್ರೋಟೀನ್, ಫೈಟೋಕೆಮಿಕಲ್ಸ್ ಹಾಗೂ ಆಂಟಿಆಕ್ಸಿಡೆಂಟ್ಸ್ ಹೇರಳವಾಗಿದ್ದು ಡಯಾಬಿಟಿಸ್, ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೆ ಕೆಲವೊಂದು ಕ್ಯಾನ್ಸರ್ ವಿರುದ್ಧ ಹೋರಾಡಲು ಸಹಾಯಕಾರಿಯಾಗಿದೆ. ಚಿಕ್ಕ ಮಕ್ಕಳು ಹಾಗೂ ಹದಿಹರೆಯದ ಮಕ್ಕಳಲ್ಲಿ ಪ್ರೋಟೀನ್ ದೇಹ ರಚನೆಗೆ ಅವಶ್ಯ. ದೊಡ್ಡವರಲ್ಲಿ ಜೀವಕಣ ಮತ್ತು ಅಂಗಾಂಶಗಳನ್ನು ಸಂರಕ್ಷಣೆ ಮಾಡಲು ಪ್ರೋಟೀನ್ ಅವಶ್ಯಕತೆ ಇದೆ. ಹಾಲಿನ ಪದಾರ್ಥಗಳನ್ನು ಅಥವಾ ಉತ್ಪನ್ನಗಳನ್ನು ಕೊಬ್ಬುರಹಿತ ಹಾಲಿನಿಂದ ತಯಾರಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಎರಡೆರಡು ಬಾರಿ ಹಾಲನ್ನು ಕೆನೆಗಟ್ಟಿಸಿ

0: ತೆಗೆದು ಉಳಿದದ್ದು ಕೊಬ್ಬು ರಹಿತ ಹಾಲು ಎಂದು ಅರ್ಥ. ಕೆನೆ ಮೊಸರಿನ ಬದಲು ಕೆನೆ ರಹಿತ ಹಾಲಿನ ಮೊಸರನ್ನು ಬಳಸಬೇಕು, ಮಜ್ಜಿಗೆ ಇನ್ನೂ ಒಳ್ಳೆಯದು. ಊಟದ ಕೊನೆಯಲ್ಲಿ ಮಜ್ಜಿಗೆ ಇರಲಿ ಎಂಬುದು ಹಿರಿಯರ ಸಲಹೆ. ಮಜ್ಜಿಗೆಯಲ್ಲಿನ ಲ್ಯಾಕ್ಟೋಬ್ಯಾಸಿಲಸ್ ಕರುಳಿಗೆ ಅಗತ್ಯ. ಎಣ್ಣೆ ಮತ್ತು ಬೆಣ್ಣೆಗಳನ್ನು ಆಹಾರದ ಪರಿಮಳ ಹೆಚ್ಚಿಸುವಷ್ಟು ಮಾತ್ರ ಬಳಸಿ, ಸಕ್ಕರೆ, ಕೊಬ್ಬು ಮತ್ತು ಎಣ್ಣೆ. ಮೆದುಳು, ಹೃದಯ, ಕೂದಲು, ಚರ್ಮ, ಉಗುರು ಹಾಗೂ ಜೀವಕಣಗಳಿಗೆ ಆರೋಗ್ಯಕರ ಕೊಬ್ಬಿನ ಅವಶ್ಯಕತೆ ಇದೆ. ಒಮೆಗಾ 3 ಕೊಬ್ಬುಗಳು ಹೇರಳವಾಗಿರುವ ಆಹಾರವು ಹೃದಯ ರೋಗವನ್ನು ಕಡಿಮೆ ಮಾಡಿ ನಮ್ಮ ಮೂಡ್ ಅನ್ನು ಇಂಪ್ರೂವ್ ಮಾಡಿ ಡಿಮೆನ್ಷಿಯಾ ಬರದಂತೆ ತಡೆಯುತ್ತದೆ. ಪಾಲಿಅನ್ಸ್ಯಾಚುರೇಟೆಡ್ ಕೊಬ್ಬು ಇರುವ ರೈಸ್ ಬ್ರಾನ್ ಆಯಿಲ್, ಸನ್ಫ್ಲವರ್ ಆಯಿಲ್, ಅಗಸೆ ಬೀಜ, ಆಲಿವ್ ಎಣ್ಣೆಗಳನ್ನು ಬಳಸುವುದು ಒಳ್ಳೆಯದು. ಧಾನ್ಯಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಸೇವಿಸಿ. ಹಣ್ಣು ತರಕಾರಿಗಳನ್ನು ಸಾಕಷ್ಟು ಉಪಯೋಗಿಸಿ. ಬೇಳೆಕಾಳುಗಳನ್ನು ಧಾನ್ಯಗಳು ಹಾಗೂ ಹಣ್ಣು ತರಕಾರಿಗಳಿಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿ. ಹಾಲು, ಹಾಲಿನ ಪದಾರ್ಥಗಳನ್ನು ಕಡಿಮೆ ಉಪಯೋಗಿಸಿ. ಸಕ್ಕರೆ, ಕೊಬ್ಬು ಮತ್ತು ಎಣ್ಣೆಯನ್ನು ತುಂಬಾ ಕಡಿಮೆ ಉಪಯೋಗಿಸಬೇಕು. ಕೆಲವೊಂದು ಸರಳ ಬದಲಾವಣೆಗಳೊಂದಿಗೆ ಆರೋಗ್ಯವನ್ನು ಹೇಗೆ ವೃದ್ಧಿ ಮಾಡಬಹುದು? ಅಡಿಗೆಯನ್ನು ಮನೆಯಲ್ಲೇ ತಯಾರಿಸುವುದರಿಂದ ನಾವು ಏನು ತಿನ್ನುತ್ತಿದ್ದೇವೆ, ಏನು ಹೆಚ್ಚಿಗೆ ಆಯಿತು, ಯಾವುದು ಕಂಟ್ರೋಲ್ ಮಾಡಬಹುದು ಎನ್ನುವುದರ ಬಗ್ಗೆ ಸುಲಭವಾಗಿ ತಿಳಿಯುತ್ತದೆ. ಪ್ಯಾಕ್ ಮಾಡಿದ ಪ್ರಾಸೆಸ್ಡ್ ಫುಡ್ ಹೊರಗಿನಿಂದ ತರುವ ಬದಲು ಫ್ರೆಶ್ ಇಂಗ್ರೀಡಿಯಂಟ್ಸ್ ಉಪಯೋಗಿಸಿ ಮನೆಯಲ್ಲಿಯೇ ಆಹಾರವನ್ನು ತಯಾರಿಸಿಕೊಳ್ಳುವುದು ಉತ್ತಮ. ಕ್ಯಾಲರಿಗಳ ಬಗ್ಗೆ ವಿಚಾರ ಮಾಡುವುದರ ಜೊತೆಯಲ್ಲಿಯೇ ಬಣ್ಣ, ತಾಜಾತನ ಹಾಗೂ ಹೊಸ ರುಚಿಯ ಆಹಾರಗಳ ಬಗ್ಗೆ ಯೋಚಿಸುವುದು ಉತ್ತಮ. ಪ್ಯಾಕೇಜ್ ಅಥವಾ ಪ್ರೊಸೆಸ್ಡ್ ಫುಡ್ ಮನೆಗೆ ತಂದಾಗ ಅದರ ಮೇಲಿನ ಲೇಬಲ್ ಅನ್ನು ಸರಿಯಾಗಿ ಓದಿ. ಆರೋಗ್ಯಕರ ಆಹಾರ ಸೇವಿಸಿದ ನಂತರ ಆರಾಮವಾಗಿರುತ್ತದೆ, ಹೊಟ್ಟೆ ತುಂಬುತ್ತದೆ ಹಾಗೂ ಊಟ ಮಾಡಿದ ತೃಪ್ತಿ ಸಿಗುತ್ತದೆ. ಆದರೆ ಜಂಕ್ ಫುಡ್ ಅಥವಾ ಪ್ಯಾಕೇಜ್ಡ್ ಫುಡ್ ನಿಂದ ಇರುಸು ಮುರುಸು, ಹೊಟ್ಟೆ ತೊಳಿಸಿದಂತಾಗುವುದು, ವ್ಯಾಕರಿಕೆ ಬಂದಂತಾಗುವುದು, ಶಕ್ತಿ ಇಲ್ಲದಂತೆ ಅನಿಸುವುದು ಆಗುತ್ತದೆ. ನೀರನ್ನು ಬಹಳಷ್ಟು ಕುಡಿಯುವುದರಿಂದ ಅದು ದೇಹದಲ್ಲಿನ ವಿಷಕಾರಿ ವಸ್ತು ಹಾಗೂ ವೇಸ್ಟ್ ಪ್ರಾಡಕ್ಟ್ಸ್ ಹೊರಗಾಕುತ್ತದೆ, ಡಿಹೈಡ್ರೇಷನ್ ಆಗದಂತೆ ನೋಡಿಕೊಳ್ಳುತ್ತದೆ. ಹೀಗಾಗಿ ನೀರು ನೈಸರ್ಗಿಕವಾದ ಆರೋಗ್ಯಕರವಾಗಿದೆ. ನೀರಿಲ್ಲದೆ ಬದುಕಿಲ್ಲ. ಉಂಡ ಆಹಾರ ಜೀರ್ಣವಾಗಲು, ಪೋಷಕಾಂಶಗಳನ್ನು ಹೀರಿಕೊಂಡು ದೇಹದ ಇತರೆ ಭಾಗಗಳಿಗೆ ವರ್ಗಾಯಿಸಲು ಹಾಗೂ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ನೀರು ಸಹಾಯ ಮಾಡುತ್ತದೆ. ಮಿತ ಆಹಾರ ಸೇವನೆ ಆರೋಗ್ಯದ ಕೀಲಿಕೈ. ಮಿತ ಆಹಾರ ಸೇವನೆ ಅಂದ್ರೆ ದೇಹಕ್ಕೆ ಬೇಕಾದಷ್ಟು ಮಾತ್ರ ಆಹಾರವನ್ನು ಸೇವಿಸುವುದು. ಆಹಾರ ಸೇವನೆ ನಂತರ ತೃಪ್ತಿಯಾಗಬೇಕೇ ಹೊರತು ಒತ್ತಿ ತುಂಬಿದಂತಾಗಬಾರದು. ತಿನ್ನಲೇಬಾರದಂತಹ ತಿಂಡಿಗಳಲ್ಲಿ ಯಾವುದನ್ನೂ ಸೇರಿಸಬೇಡಿ. ಯಾಕೆಂದ್ರೆ ಯಾವುದನ್ನು ತಿನ್ನಲೇಬಾರದು ಅಂದುಕೊಳ್ಳುತ್ತೇವೋ ಅದರ ಬಗ್ಗೆ ತುಂಬಾ ಆಸೆಯಾಗಿ ತಡೆಯಲಾಗದೆ ಜಾಸ್ತಿ ತಿನ್ನುವಂತೆ ಆಗುತ್ತದೆ. ಅದರ ಬದಲು ತಿನ್ನುವ ಪ್ರಮಾಣವನ್ನು ಕಡಿಮೆ ಮಾಡುವುದರಿಂದ ಮನಸ್ಸು ತೃಪ್ತಿಗೊಳ್ಳುತ್ತದೆ, ಆರೋಗ್ಯವೂ ಸುಧಾರಿಸುತ್ತದೆ. ನಿಧಾನವಾಗಿ ಅಗಿತು ತಿನ್ನಿ. ಇನ್ನೂ ಬೇಕು ಅನಿಸುತ್ತಿರುವಾಗಲೇ ಊಟ ಮುಗಿಸಿ. ಮೆದುಳು ದೇಹಕ್ಕೆ ಊಟ ಸಾಕು ಎಂದು ತಿಳಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದರಿಂದ ಟಿವಿ ಅಥವಾ ಕಂಪ್ಯೂಟರ್ ಮುಂದೆ ಕುಳಿತು ಊಟ ತಿಂಡಿ ಮಾಡಿದರೆ ದೇಹದ ಅವಶ್ಯಕತೆಗಿಂತ ಜಾಸ್ತಿ ಊಟ ಮಾಡುವ ಹಾಗೆ ಆಗುತ್ತದೆ ಮತ್ತು ಬೊಜ್ಜಿಗೆ ಕಾರಣವಾಗುತ್ತದೆ. ಎಂದಿಗೂ ಬೆಳಗಿನ ತಿಂಡಿಯನ್ನು ತಪ್ಪಿಸಬೇಡಿ ಮತ್ತು ದಿನಪೂರ್ತಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆಹಾರವನ್ನು ಸ್ವೀಕರಿಸಿ. ಇದರಿಂದಾಗಿ ಶಕ್ತಿ ಜಾಸ್ತಿಯಾಗಿ ಮೆಟಬಾಲಿಸಂ ಕೂಡ ಸರಿ ಇರುತ್ತದೆ. ತಡರಾತ್ರಿಯಲ್ಲಿ ತಿನ್ನುವುದನ್ನು ತಪ್ಪಿಸಿ. ಬೊಜ್ಜು ಕಡಿಮೆ ಮಾಡಿ ತೂಕವನ್ನು ನಿಯಂತ್ರಣದಲ್ಲಿಡಬಹುದು. ಉಪ್ಪಿನ ಜಾಸ್ತಿ ಉಪಯೋಗದಿಂದ ಹೈ ಬಿಪಿ, ಹೃದಯ ಸಂಬಂಧಿ ಕಾಯಿಲೆ, ಕಿಡ್ನಿ ಕಾಯಿಲೆ ಹಾಗೂ ನೆನಪಿನ ಶಕ್ತಿ ಕಡಿಮೆ ಆಗುವುದಕ್ಕೆ ಕಾರಣವಾಗುತ್ತದೆ. ನಿಧಾನವಾಗಿ ಉಪ್ಪು ಮತ್ತು ಸಕ್ಕರೆಯನ್ನು ಕಡಿಮೆ ಮಾಡಿ. ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟನ್ನು ಉಪಯೋಗಿಸಿ. ಪ್ರೊಸೆಸ್ಡ್ ಮತ್ತು ಪ್ಯಾಕ್ ಮಾಡಿದ ಆಹಾರಗಳನ್ನು ದೂರವಿಡಿ. ಬೆಳ್ಳುಳ್ಳಿ, ಕರಿಬೇವು, ಮೆಣಸಿನಕಾಳು ಜಾಸ್ತಿ ಉಪಯೋಗಿಸಿ. ಇವು ಕೊಲೆಸ್ಟ್ರಾಲ್ನಿಂದ ಆದ ಅಪಘಾತವನ್ನು ತಡೆಯುತ್ತದೆ. ಆರೋಗ್ಯಕರ ಎಲುಬು, ಹಲ್ಲು, ಉಗುರು, ಕೂದಲಿಗೆ ಕ್ಯಾಲ್ಸಿಯಂನ ಅವಶ್ಯಕತೆ ಇದೆ. ಅವಶ್ಯಕತೆಗಿಂತ ಕಡಿಮೆ ಕ್ಯಾಲ್ಸಿಯಂ ಸೇವಿಸಿದರೆ ನಮ್ಮ ದೇಹವು ಎಲುಬಿನಿಂದ ಕ್ಯಾಲ್ಸಿಯಂ ಬಳಸಿಕೊಂಡು ಕ್ಯಾಲ್ಸಿಯಂ ಕೊರತೆಯ ಆಸ್ಟಿಯೋಪೊರೋಸಿಸ್ಗೆ ಕಾರಣವಾಗುತ್ತದೆ. ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಸಾಮಾನ್ಯವಾಗಿ 1000 mg ಕ್ಯಾಲ್ಸಿಯಂ ಅವಶ್ಯಕತೆ ಇದೆ. ಆರೋಗ್ಯಕ್ಕಾಗಿ ಪ್ರತಿದಿನ 1/2 ಗಂಟೆ ವಾಕ್ ಮಾಡಬೇಕು. ಆಗ ಕೊಲೆಸ್ಟ್ರಾಲ್ ಮಟ್ಟ ಮಿತಿಯೊಳಗಿದ್ದು ಹೃದಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಈ ಸರಳ ವಿಧಾನಗಳನ್ನು ನೆನಪಿಟ್ಟುಕೊಂಡು ನಿಮ್ಮ ದಿನನಿತ್ಯ ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಂಡು ನೋಡಿ. ಆರೋಗ್ಯದತ್ತ ನಿಮ್ಮ ನಡೆ ಹತ್ತಿರವಾಗುತ್ತಾ ಹೋಗಿ ಸ್ಥಿರವಾಗುತ್ತದೆ.
1: ಆರೋಗ್ಯಕರ ಆಹಾರ ಪದ್ಧತಿ ಈ ವಿಷಯಕ್ಕಂತೆ ಇದುವರೆಗೂ ಸ್ನೇಹ ದೇಶಪಾಂಡೆ ಅವರಿಂದ ಭಾಷಣ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಅರೆ ಈ ಕಸ್ಟಮರ್ ಕೇರ್ ಇಲ್ಲಿದೆ ಮೇಡಮ್.
0: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್, ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಆಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
4: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
5: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
6: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
4: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
6: ಹಳೆಯ ಬಂಗಾರದ ಗೀತೆಗಳು.
4: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
6: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
4: ಹಾಗೂ ಸಂಜೆ 5:02
7: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ರೇಬಿಸ್ ಕಾಯಿಲೆ ಹಾಗೂ ಅದರ ವಿರುದ್ಧದ ಲಸಿಕೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಚ್ಎಸ್ ಕವಿತಾ. ಆನಂತರ ರಾಷನಲ್ ಆಂಟಿಬಯೋಟಿಕ್ ಜಾಗೃತಿ ದಿನದ ಸಂದರ್ಭದಲ್ಲಿ ಆಂಟಿಬಯೋಟಿಕ್ಗಳ ಮಹತ್ವ ಕುರಿತು ತಜ್ಞರಾದ ಡಾಕ್ಟರ್ ಬಾಲಾಜಿ ಎಂಡಿ ಅವರೊಂದಿಗೆ ಮಾತುಕತೆ ಇದೆ. ಮೊದಲಿಗೆ ರೇಬಿಸ್ ಕಾಯಿಲೆ ಹಾಗೂ

0: ವಿರುದ್ಧದ ಲಸಿಕೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಚ್ಎಸ್ ಕವಿತಾ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್.
1: ಕೇಳುವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುವರೆ, ರೇಬಿಸ್ ಕಾಯಿಲೆ ಬಗ್ಗೆ ಕೇಳಿರ್ತೀರಿ. ಇದನ್ನ ನಾಯಿ ಹುಚ್ಚು ಅಂತಲೂ ಕೂಡ ಕರೀತಾರೆ. ಇದು ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವ ರೋಗಗಳಲ್ಲಿ ಒಂದು, ಮುಖ್ಯವಾಗಿ ನಾಯಿಯಿಂದ ಹರಡುತ್ತೆ ಅಂತ ನಮ್ಮ ನಂಬಿಕೆ. ಇತರೆ ಪ್ರಾಣಿಗಳಿಂದಲೂ ಹರಡೋ ಸಾಧ್ಯತೆ ಇದೆ ಅಂತ ಹೇಳಿ ವೈಜ್ಞಾನಿಕ ಸಂಶೋಧನೆಗಳು ಹೇಳ್ತವೆ. ಹೆಚ್ಚಾಗಿ ಬಾವಲಿಗಳಿಂದಲೂ ಕೂಡ ಅದು ಹರಡೋ ಸಾಧ್ಯತೆ ಇದೆಯಂತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸಾಂಕ್ರಾಮಿಕ ರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಎಚ್ ಎಸ್ ಕವಿತಾ ಅವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಡಾಕ್ಟರ್ ಕವಿತಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ
1: ಡಾಕ್ಟ್ರೆ. ಈ ರೇಬಿಸ್ ಪ್ರತಿ ವರ್ಷ ಒಂದು ಅದಕ್ಕಾಗಿ ದಿನವನ್ನು ಆಚರಿಸ್ತೀರಿ, ರೇಬಿಸ್ ಕಾಯಿಲೆ ಬರದೇ ಇರೋ ಹಾಗೆ ತಡೆಗಟ್ಟಲಿಕ್ಕೆ, ಮತ್ತೆ ನಾಯಿ ಕಚ್ಚಿದಾಗ ಮುಖ್ಯವಾಗಿ ಏನೇನು ಪ್ರಿಕಾಷನ್ಸ್ ತಗೋಬೇಕು ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾನೆ ಇರ್ತೀರಿ. ಜನನು ಕೂಡ ಅದ್ರ ಬಗ್ಗೆ ಎಚ್ಚರದಿಂದ ಇರ್ತಾರೆ. ಆದ್ರೂ ಇತ್ತೀಚೆಗೆ ನಾಯಿಗಳನ್ನ ಸಾಕ್ತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಯಾವ ನಾಯಿಗೆ ರೇಬಿಸ್ ಸೋಂಕಿದೆಯೋ ಇಲ್ವೋ ನಮ್ಗೆ ಗೊತ್ತಾಗಲ್ಲ. ನಾಯಿಗೂ ರೇಬಿಸ್ ವಿರುದ್ಧದ ಲಸಿಕೆಯನ್ನು ಕೊಟ್ಟಿರ್ತಾರೆ. ಆದರೂ ನಾಯಿ ಕಚ್ಚಿದಾಗ ಹೆದರಿಕೆ, ಎಲ್ಲಿಯೋ ಏನೋ ಪ್ರಾಬ್ಲಮ್ ಆಗಬಹುದೇ ಅಂತ ಹೇಳಿ ಆತಂಕ. ನಿಜವಾಗ್ಲೂ ಆತಂಕ ಪಡುವಷ್ಟು ಇದೆಯಾ ಇದು?
2: ಹೌದು, ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇರೋ ಹಾಗೆ ಬೀದಿ ನಾಯಿಗಳ ಹಾವಳಿ ತುಂಬಾ ಜಾಸ್ತಿ ಇರೋದ್ರಿಂದ ಡಾಗ್ ಬೈಟ್ ಕೇಸಸ್ ಏನ್ ಹೇಳ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷ ತುಂಬಾ ಜಾಸ್ತಿನೇ ಇದೆ. ಆದ್ರೆ ರೇಬಿಸ್ ಪ್ರಕರಣಗಳು ಆ ಮಟ್ಟಕ್ಕಿಲ್ಲ, ಯಾಕಂದ್ರೆ ನಾವು ಹೇಳೋ ಹಾಗೆ ರೇಬಿಸ್ 100% ಫೇಟಲ್ ಅಂತೀವಿ. 100% ಫೇಟಲ್ ಅಂದ್ರೆ ಬಂದವರು ಖಂಡಿತವಾಗ್ಲೂ ಸಾವನ್ನ ಅಪ್ಪೆ ಆಗ್ತಾರೆ. ಅದಕ್ಕೇನೋ ಚಿಕಿತ್ಸೆ ಇಲ್ಲ, ಅದು ಗುಣಮುಖ ಆಗೋ ಚಾನ್ಸಸ್ಸು ಇಲ್ಲ. 100 ಜನಕ್ಕೆ ರೇಬಿಸ್ ಬಂದ್ರೆ 100 ಜನ ಕೂಡ ಸಾಯ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಪಾಸಿಟಿವ್ ಏನಂದ್ರೆ ಅದು 100% ತಡೆಗಟ್ಟಬಹುದು.
1: ಎರಡರಲ್ಲೂ
2: ಆಶಾವಾದ, ಅದೊಂದು 100% ಅದರಲ್ಲಿ ಇದ್ರು ಇದ್ರಲ್ಲೂ 100% ಇರೋದೇ ಒಂದು ಆಶಾವಾದ. ಸೊ ಹೇಗೆ ವ್ಯಾಕ್ಸಿನ್, ಸೊ ನಾವೀಗ ಕೋವಿಡ್ ವ್ಯಾಕ್ಸಿನ್, H1N1 ವ್ಯಾಕ್ಸಿನ್ ಎಲ್ಲ ಏನ್ ಹೇಳಿದ್ವಿ, ಅದ್ ಯಾವ್ದನ್ನು 100% ನಮ್ಗೆ ಪ್ರೊಟೆಕ್ಷನ್ ನ ಕೊಡಲ್ಲ, ಒಂದು ವೈರಾಣು ಇಂದಾಗ್ಲಿ ಬ್ಯಾಕ್ಟೀರಿಯಾ ಇಂದಾಗ್ಲಿ. ಆದ್ರೆ ನಮ್ಮ ರೇಬಿಸ್ ವ್ಯಾಕ್ಸಿನ್ ಏನಿದೆ, ಇದು ಎಷ್ಟು ಎಫೆಕ್ಟಿವ್ ಅಂದ್ರೆ ಇದನ್ನ ತಗೊಂಡವ್ರಿಗೆ ಖಂಡಿತವಾಗ್ಲೂ ರೇಬಿಸ್ ಕಾಯಿಲೆ ಬರಲ್ಲ. ಇಲ್ಲ, ನೀವು ಕಚ್ಚಕ್ಕಿಂತ ಮುಂಚೆ ಆದ್ರೂ ತಗೋಬಹುದು, ಪ್ರೀ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ಅಂತೀವಿ. ಇಲ್ಲ, ಕಚ್ಚಿ ಆದ್ಮೇಲೆ ಇಮಿಡಿಯೇಟ್ ಆಗಿ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ, ಇಷ್ಟು ಗಂಟೆ ಇಷ್ಟು ದಿನ ಅಂತಲ್ಲ, ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನೀವು ಬಂದು ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಖಂಡಿತವಾಗೂ 100% ಇದನ್ನ ತಡೆಗಟ್ಟಬಹುದು.
1: ಮುಂಚೆ ಒಂದು ನಾಯಿ ಕಚ್ಚಿದೆ ಅಂತಿದ್ದ ಹಾಗೇನೆ 7 ಇಂಜೆಕ್ಷನ್ ಕೊಡ್ತಾ ಇದ್ರು,
2: ಇಂಜೆಕ್ಷನ್ ವರ್ಗೂ,
1: ಆಮೇಲೆ ಸೆಕೆಂಡ್ ರೌಂಡ್ 14 ಅಂತ ಹೇಳಿ 7+7. ಸೊ ಹೀಗಿದ್ದಾಗ ಹೆದರಿಕೆ ಇತ್ತು, ಈಗ ಆ ತರ ಇಲ್ಲ.
2: ಇಲ್ಲ ಇಲ್ಲ, 4 ಇಲ್ಲ 5 ಡೋಸ್, 5 ಮ್ಯಾಕ್ಸಿಮಮ್ ಡೋಸ್.
1: ಈಗ ಹೊಕ್ಕಳು ಸುತ್ತ ಏನ್ ಕೊಡೋದಿಲ್ಲ, ಬಹುಶಃ ತೋಳಿಗೆ ಕೊಡ್ತಾರೆ.
2: ಹೌದು ಹೌದು, ಇದು 4 ಅಥವಾ 5 ಡೋಸಸ್, 4 ಅಥವಾ 5 ಡೋಸಿನ ವ್ಯಾಕ್ಸಿನೇಷನ್ ಅಷ್ಟೇ. ಆಮೇಲೆ ಅಷ್ಟನ್ನು ತಗೋಬೇಕು, ಒಂದು ತಗೊಂಡು ಮುಗೀತು ಸಾಕು ಅನ್ನೋ ಹಾಗೂ ಇಲ್ಲ. ಕಂಪ್ಲೀಟ್ ನಿಮ್ಗೆ ವ್ಯಾಕ್ಸಿನ್ ಇಂದ ನಿಮ್ಗೆ ಪ್ರೊಟೆಕ್ಷನ್ ಬರಬೇಕು ಅಂದ್ರೆ ಅದ್ ಡಿಪೆಂಡ್ ಆಗುತ್ತೆ, ಯಾವ ತರದ ಇಂಜೆಕ್ಷನ್ ತಗೋತಾ ಇದ್ದೀರಾ ಅದ್ರ ಮೇಲೆ 4 ಅಥವಾ 5 ಡೋಸ್, ನಿಮ್ಮ ಡಾಕ್ಟರ್ ಯಾವ ತರದ ಇಂಜೆಕ್ಷನ್ ಕೊಡ್ತಾ ಇದಾರೆ ಅದ್ರ ಮೇಲೆ. ಇಲ್ಲ, ಒಂದು ಶೆಡ್ಯೂಲ್ ಅಲ್ಲಿ 4 ಡೋಸ್ ಇರುತ್ತೆ, ಇನ್ನೊಂದು ಶೆಡ್ಯೂಲ್ ಅಲ್ಲಿ 5 ಡೋಸ್ ಇರುತ್ತೆ. ಸೊ ಡಾಕ್ಟರ್ ಏನ್ ಹೇಳ್ತಾರೋ ವೈದ್ಯರು ಅದಕ್ಕೆ ತಕ್ಕಾಗಿ ಅಷ್ಟು ಡೋಸ್ ಗಳನ್ನ ನಿಗದಿತ ದಿನಾಂಕಗಳಂದು ತಪ್ಪದೇ
1: ತಗೊಳ್ಬೇಕಾಗುತ್ತೆ.
2: ಹೌದು, ಈಗ ವೆಟರ್ನರಿ ಡಾಕ್ಟರ್ಸ್, ಆಮೇಲೆ ರೇಬಿಸ್ ಪ್ರಕರಣಗಳನ್ನ ಟ್ರೀಟ್ ಮಾಡುವಂತ ಡಾಕ್ಟರ್ಸ್, ಆಮೇಲೆ ಈಗ ಮನೆಯಲ್ಲಿ ನಾಯಿಗಳನ್ನ ಸಾಕ್ತಾ ಇರ್ತಾರೆ. ನೀವ್ ಹೇಳಿದ್ರಿ ನಾಯಿಗಳಿಗೆ ಇಂಜೆಕ್ಷನ್ ಕೊಟ್ರೆ ಅದು ಉಪಯೋಗನ ಅಂತ. ಹೌದು, ನಾಯಿಗಳಿಗೂ ವ್ಯಾಕ್ಸಿನೇಷನ್ ಕೊಡ್ಲಾಗುತ್ತೆ, ಆದ್ರೆ ಅದ್ ಕೊಟ್ರು ಅಲ್ಲೂ 12% ಮತ್ತೆ ಅದೇ ನಾಯಿಯಿಂದ ರೇಬಿಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ನಾವು ರಿಸ್ಕ್ ತಗೊಳಕ್ ಆಗಲ್ಲ. ಸೊ ಈವನ್ ಮನೆ ನಾಯಿ ಇಂಜೆಕ್ಷನ್ ಕೊಡ್ಸಿರೋ ನಾಯಿ ಕಚ್ಚಿದ್ರು ದಯವಿಟ್ಟು ಹೋಗಿ ವ್ಯಾಕ್ಸಿನೇಷನ್ ನ ತಗೊಳ್ಳಿ. ಸೊ ಯಾಕಂದ್ರೆ ನಾವು ಹೇಳದ್ನಲ್ಲ, ಇದು 100% ಸಾವಿರೋದ್ರಿಂದ ಯಾವಾಗ್ಲೂ ನಾವು ಓವರ್ ಟ್ರೀಟ್ ಮಾಡೋದ್ ಬೆಟರ್. ಟ್ರೀಟ್ಮೆಂಟ್ ತಗೊಳ್ದೆ ಇರೋದಕ್ಕಿಂತ ಪರವಾಗಿಲ್ಲ, ಅದು ಬರುತ್ತೋ ಬರಲ್ವೋ. ಮುಂಚೆ ಎಲ್ಲ ನಾಯಿನ ಅಬ್ಸರ್ವ್ ಮಾಡಿ ಅಂತಿದ್ರು, 10 ದಿನ ಕಚ್ಚಿರೋ ನಾಯಿ ಏನಾರ 10 ದಿನದೊಳಗ್ ಸತ್ರೆ ಅವಾಗ ಅದು ಹುಚ್ಚಿಡೋ ನಾಯಿ ಅವಾಗ ವ್ಯಾಕ್ಸಿನೇಷನ್ ತಗೊಳ್ಳಿ ಅಂತ. ಈಗ ಅದು ಸಾಧ್ಯನೂ ಆಗಲ್ಲ. ಈಗ ಯಾವ್ದೋ ಬೀದಿ ನಾಯಿ ಕಚ್ಚಿತು ಅಂದ್ರೆ ಅದನ್ನ ತುಂಬಾ ಜನ ಕಚ್ಚಿದ್ರೆ ಜನಗಳನ್ನೇ ಹೊಡೆದು ಸಾಯಿಸ್ಬಿಡ್ತಾರೆ. ಇಲ್ಲ, ಆ ನಾಯಿ ಎಲ್ಲೋ ಹೋಗುತ್ತೋ ಬೀದಿ ನಾಯಿಗಳು, ಮನೆ ನಾಯಿ ಆದ್ರೆ ಅಬ್ಸರ್ವ್ ಮಾಡ್ಬೋದು. ಸೊ ಹಾಗಾಗಿ ಈಗ ಅದನ್ನ ಅವಾಯ್ಡ್ ಮಾಡ್ತೀವಿ ನಾವು. 10 ದಿನದವರೆಗೆ ನಾಯಿನ ಅಬ್ಸರ್ವ್ ಮಾಡೋದು ಈಗ ಅದಿಲ್ಲ. ಯಾವುದೇ ನಾಯಿ ಈಗ ಇಂಜೆಕ್ಷನ್ ತಗೊಂಡಿರೋ ನಾಯಿ ಆಗ್ಲಿ, ಮನೆ ನಾಯಿ ಆಗ್ಲಿ, ಬೀದಿ ನಾಯಿ ಆಗ್ಲಿ ಕಚ್ಚಿದ್ರೆ ದಯವಿಟ್ಟು ಹೋಗಿ ಸಂಪೂರ್ಣವಾದ ಲಸಿಕೆಯನ್ನ ತಗೊಳ್ಳಿ ಅಂತಾನೆ ಹೇಳ್ತೀವಿ.
1: ಈಗ ರೇಬಿಸ್ಗೆ ಒಂದು ಪ್ರಿಕಾಷನ್ ಅಂದ್ರೆ ಪ್ರಾಣಿಗಳಿಗೆ ಕೊಡಿಸ್ಬಿಟ್ರೆ ಅದು ಕಚ್ಚಿದ್ರೆ ನಮಗೇನು ಆಗಲ್ಲ ಅನ್ನೋ ಒಂದು ಭ್ರಮೇನು ಇದೆ. ಏನ್ ಪರವಾಗಿಲ್ಲ, ನಮ್ ಸಣ್ಣ ಮರಿ, ಅದಕ್ಕೆ ವ್ಯಾಕ್ಸಿನ್ ಹಾಕ್ಸಿದೀವಿ, ಹಾಗಾಗಿ ಗಾಬರಿ ಇಲ್ಲ ಅಂತ ಹೇಳಿ ಬಹಳಷ್ಟು ಜನ ಸಮಾಧಾನ ಮಾಡ್ಕೋತಾರೆ. ನಿಜವಾಗಿಯೂ ಆ

0: ತರ ಇದೆಯಾ?
1: ಈಗ ಅದೊಂದು ತಪ್ಪು ಕಲ್ಪನೆ ಇದೆ, ಮರಿ ಆದ್ರೆ ವೈರಸ್ ಇರಲ್ಲ ಅದ್ರಲ್ಲಿ, ಚಿಕ್ಕದಲ್ವಾ ಬಿಡು, ಆಮೇಲೆ ಚಿಕ್ಕದಾಗಿ ಪರಿಚಿದ್ಯಲ್ವಾ ಬಿಡು. ಸೊ ನಮ್ಮ ನಾಯಿ ಕಚ್ಚದ್ರಲ್ಲಿ ಮೂರು ಕೆಟಗರಿ ಇದೆ. ಒಂದು ಕೆಟಗರಿ ಒನ್ ಅಂತ ಹೇಳ್ತೀವಿ, ಇದು ಏನು ಅಂದ್ರೆ ಮಾಮೂಲಿ ಮುದ್ದು ಮಾಡ್ಬೇಕಾದ್ರೆ ನಾಯಿಗಳು ಬಂದು ಮುಖ ನೆಕ್ಕದು, ಕೈ ಮೇಲೆ ನೆಕ್ಕದು, ಕೈ ಮೇಲೆ ಯಾವ್ದೇ ತರದ ಗಾಯಗಳು ಇರಬಾರ್ದು ನಿಮ್ಗೆ, ಈ ತರದೆಲ್ಲ ಇದೆ, ಕೆಟಗರಿ ಒನ್ ಅಂತೀವಿ. ಸೊ ಇದಕ್ಕೆ ಯಾವ್ದೋ ಚುಚ್ಚುಮದ್ದಿನ ಅವಶ್ಯಕತೆ ಇಲ್ಲ. ಇದಕ್ಕೆ ನೀವು ನೆಕ್ಕಿರೋ ಜಾಗದಲ್ಲಿ ಕೈನ ಸ್ವಚ್ಛವಾಗಿ ಸಾಬೂನಿಂದ ತೊಳ್ಕೊಂಡ್ರೆ ಸಾಕಾಗತ್ತೆ. ಅದೇ ನಿಮ್ಗೆ ಕೈಗಳಲ್ಲಿ ಏನೋ ತರಚಿದ ಗಾಯಗಳಿತ್ತು ಅಥವಾ ಏನೋ ಕೆತ್ತಿರೋ ಗಾಯಗಳಿತ್ತು ಅಥವಾ ಮುಖದ ಮೇಲೆ ಏನೋ ಗಾಯಗಳಿತ್ತು, ಅಲ್ಲಿ ಬಂದು ನೆಕ್ಕದಾಗ ಖಂಡಿತವಾಗೂ ಅದು ಕೆಟಗರಿ ಟೂಗ್ ಬರುತ್ತೆ. ಅಥವಾ ನಿಮ್ಗೆ ರಕ್ತ ಬರೋ ಹಾಗೆ ಪರ್ಚಿದ್ರೆ, ಈಗ ಬೆಕ್ಕುಗಳು ನಾಯಿ ಒಂದಲ್ಲ ಇವನ್ ಬೆಕ್ಕುನೂ ಇದೆ, ಅದರಿಂದನು ರೇಬಿಸ್ ಬರುವ ಸಾಧ್ಯತೆಗಳಿರುತ್ತೆ. ಪರ್ಚದ್ ಜಾಸ್ತಿ ಬೆಕ್ಕುಗಳು, ಪ್ರೀತಿಯಿಂದ ಆಗ್ಲಿ ರೋಷದಿಂದ ಆಗ್ಲಿ ಪರ್ಚಿದಾಗ ರಕ್ತ ಬರೋ ಹಾಗಾದ್ರೆ ಅದು ಕೆಟಗರಿ ಟೂ, ಇದಕ್ಕೆ ಖಂಡಿತವಾಗ್ಲೂ ಲಸಿಕೆಯ ಅವಶ್ಯಕತೆ ಇದೆ. ಇನ್ನು ಕೆಟಗರಿ ತ್ರೀ ಅಂದ್ರೆ ರಕ್ತ ಬರೋ ಹಾಗೆ ಡೀಪ್ ವುಂಡ್ಸ್, ತುಂಬಾ ಆಳವಾಗಿ ಕಚ್ಚಿರುವಂತದ್ದು, ಈ ತರದ್ದೆಲ್ಲ ಕೆಟಗರಿ ತ್ರೀಗ್ ಬರುತ್ತೆ. ಇದೇನಾಗುತ್ತೆ, ಇದಕ್ಕೆ ಲಸಿಕೆನೂ ಅವಶ್ಯಕತೆ ಇದೆ, ಇನ್ನೊಂದು ಇಮ್ಯುನೋಗ್ಲೋಬುಲಿನ್ಸ್ ಅಂತ ಹೇಳ್ತೀವಿ, ಆಂಟಿ ರೇಬಿಸ್ ಸೀರಮ್ ಅಂತ. ಇದನ್ನ ಗಾಯದ ಸುತ್ತನೂ ಇಂಜೆಕ್ಷನ್ ಕೊಡ್ತೀವಿ, ಲೋಕಲ್ ಇಂಜೆಕ್ಷನ್. ಇದು ಕೂಡ ಅತ್ಯವಶ್ಯಕ, ರೇಬಿಸ್ ವ್ಯಾಕ್ಸಿನ್ ಅಷ್ಟೇ, ಇದು ಕೂಡ ಅವಶ್ಯಕತೆ. ಮತ್ತೆ ಇದನ್ನ ಕೆಟಗರಿ ತ್ರೀ ಡಾಗ್ ಬೈಟ್ ಕೇಸಸ್ಗೆ ಮಾತ್ರ ನೀಡಲಾಗುತ್ತೆ. ಸೊ ಅದನ್ನ ದಯವಿಟ್ಟು ವ್ಯಾಕ್ಸಿನ್ ಜೊತೆಗೆ ಅದನ್ನು ಕೊಡ್ತಾರೆ ವೈದ್ಯರು. ಇಲ್ಲಿ ನಮ್ಮ ಇಡೀ ಹಾಸ್ಪಿಟಲ್ ಅದಕ್ಕೆ ತುಂಬಾ ಫೇಮಸ್, ನಾಯಿ ಕಡಿತದ ಇದನ್ನ ಎಪಿಡೆಮಿಕ್ ಡಿಸೀಸ್ ಹಾಸ್ಪಿಟಲ್, ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ ಮೇಟಗಳಿಯಲ್ಲಿ ಏನಿತ್ತು ಅದು ನಾಯಿ ಕಡಿತ ಇದು ರೇಬಿಸ್ ವ್ಯಾಕ್ಸಿನೇಷನ್ಗೆ ಮತ್ತೆ ಇಮ್ಯುನೋಗ್ಲೋಬುಲಿನ್ಸ್ ಕೊಡೋದಕ್ಕೆ ಪ್ರಸಿದ್ಧವಾದ ಆಸ್ಪತ್ರೆ ಅದು. ಸೊ ಅಲ್ಲಿ ಅಟ್ ಲೀಸ್ಟ್, ಇಲ್ಲ ನಮ್ಮ ತಾಲೂಕು ಹಾಸ್ಪಿಟಲ್ಗಳಲ್ಲಿ, ಸೊ ಅಲ್ಲಿ ಹೋಗಿ ಖಂಡಿತವಾಗೂ ವ್ಯಾಕ್ಸಿನ್ ಜೊತೆಗೆ ಆಳವಾದ ಗಾಯಗಳಿದ್ರೆ, ಆಳವಾಗಿ ಕಚ್ಚಿದ್ರೆ ದಯವಿಟ್ಟು ಸೀರಮ್ನ, ಇಮ್ಯುನೋಗ್ಲೋಬುಲಿನ್ಸ್ನು, ಗಾಯದ ಸುತ್ತ ಏನ್ ಇಂಜೆಕ್ಷನ್ ಗಳು ಕೊಡ್ತಾರೆ ಅದನ್ನು ಖಂಡಿತವಾಗೂ ತಗೋಬೇಕಾಗತ್ತೆ. ಸೊ ಈ ಮೂರ್ ಕ್ಯಾಟಗರಿ ಈ ತರ ಡಿವೈಡ್ ಮಾಡ್ತೀವಿ. ಆಮೇಲೆ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು, ಆಮೇಲೆ ಈಗ ಯಾವ್ದೋ ನಾಯಿ ಮರಿ, ಚಿಕ್ಕ ಮರಿ ಅಲ್ವಾ, ಅದೇನ್ ಮಾಡುತ್ತೆ ಅಂತ ಬಿಟ್ಟಿರೋರಲ್ಲಿ ರೇಬಿಸ್ ಬಂದು ಸತ್ತಿರುವಂತ ಪ್ರಕರಣಗಳಿದಾವೆ ನಮ್ಮಲ್ಲಿ. ಆಮೇಲೆ ಬರೀ ನೆಕ್ಕಿರೋದಲ್ವಾ ಮನೆ ನಾಯಿ, ಕೈಯ ಮೇಲೆ ಗಾಯ ಇತ್ತು ಅವ್ರಿಗೆ, ಬರೀ ನೆಕ್ಕಿರೋದಲ್ವಾ ಅಂತ ಸುಮ್ಮನಾಗಿ ರೇಬಿಸ್ ಬಂದು ಸತ್ತಿರೋದು ಇದೆ. ಸೊ ಹಾಗಾಗಿ ಇದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು, ನನಗೆ ಗಾಯ ಇದೆ, ಅದ್ರ ಮೇಲೆ ನೆಕ್ಕಿದೆ ನಾಯಿ ಅಂದ್ರೆ ಅದ್ರ ಸಲೈವ ಮೂಲಕ, ಅದ್ರ ಜೊಲ್ ಮೂಲಕ ನಿಮ್ಮ ಕಟ್ ಆಗಿರೋ ಗಾಯದ ಒಳಗೆ ಸೇರಿ ವೈರಸ್ ನಿಮ್ಗೆ ಕಾಯಿಲೆನ ಉಂಟು ಮಾಡುತ್ತೆ.
0: ಆದ್ರೆ ಎಲ್ಲೋ ಒಂದ್ ಕಡೆ ಎಲ್ಲ ನಾಯಿಗಳಲ್ಲೂ ವೈರಸ್ ಇರುತ್ತಾ ಅನ್ನೋದು ಡೌಟ್ ಇದೆ. ಯಾಕೆ ಅಂದ್ರೆ ಅಯ್ಯೋ ಮೊನ್ನೆ ತಂದಿದೀವಿ, ಅದು ಇನ್ನು ಈಗ ಹುಟ್ಟಿರೋದು, ನಾವು ನೋಡಿರೋ ಮರಿ, ಅದಕ್ಕೆ ವ್ಯಾಕ್ಸಿನೇಟ್ ಮಾಡಿದೀವಿ ಅಂತೇಳಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಆದ್ರೆ ಮುಂದೆ ಏನೋ ಆಗಬಹುದು ಅನ್ನೋ ಒಂದು ಹೆದರಿಕೆಯಿಂದ ತಗೊಂಡವರು ಇದ್ದಾರೆ.
1: ಹೌದು ಹೌದು. ಆಮೇಲೆ ಈ ರೇಬಿಸ್ ವ್ಯಾಕ್ಸಿನ್ ಗೆ ಇನ್ಕ್ಯುಬೇಷನ್ ಪೀರಿಯಡ್ ಏನ್ ಹೇಳ್ತೀವಿ, ಈಗ ವೈರಾಣು ನಮ್ಮ ದೇಹದೊಳಗೆ ಸೇರಿ ರೋಗ ಲಕ್ಷಣಗಳು ಕಾಣಿಸೋ ದಿನನ ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ. ಅದು ಒಂದು ದಿನದಿಂದ ಹಿಡಿದು ಎಷ್ಟೋ ವರ್ಷಗಳವರೆಗೆ, ಮೂರ್ನಾಲ್ಕು ವರ್ಷ ಆದ್ಮೇಲೆ, ಕೆಲವೊಂದು ಪ್ರಕರಣಗಳು 10 ವರ್ಷ ಆದ್ಮೇಲೆ, ಯಾವಾಗ್ಲೂ ನಾಯಿ ಕಚ್ಚಿರೋ 10 ವರ್ಷದಿಂದ ಆಮೇಲೆ ರೇಬಿಸ್ ಬಂದಿರೋ ಪ್ರಕರಣಗಳು ಇದೆ. ಸೊ ಹಾಗಾಗಿ ನಾ ಹೇಳ್ದಂಗೆ ಓವರ್ ಟ್ರೀಟ್, ಯಾಕೆ ರಿಸ್ಕ್ ತಗೋತೀರಾ, ರೇಬಿಸ್ ಬಂದು ಅದು ತುಂಬಾ ನೋವು ಉಂಟು ಮಾಡೋ ಸಾವು ಅದು. ನಿಮ್ಗೆ ಗಾಳಿ ಕಂಡ್ರೆ ಆಗಲ್ಲ, ನೀರ್ ಕುಡಿಯಕ್ ಆಗಲ್ಲ, ಬಾರಿಕೆ ಆಗ್ತಿರುತ್ತೆ, ಊಟ ಮಾಡಕ್ ಆಗಲ್ಲ ತುಂಬಾ ಒಳಗಿಂದ. ಯಾಕಂದ್ರೆ ಇದು ನರ್ವಸ್ ಸಿಸ್ಟಮ್ ನ ಡ್ಯಾಮೇಜ್ ಮಾಡುವಂತ ವೈರಾಣು, ಆದ್ರಿಂದ ನಿಮಗೆ ತುಂಬಾ ನೋವು ಕೊಟ್ಟು ಸಾವನ್ನ ಸಂಭವಿಸುತ್ತದೆ. ಚಿಕ್ಕ ಮಕ್ಕಳುಗಳಲ್ಲಿ ತುಂಬಾ ನೋಡಿದೇವೆ ಕೇಸಸ್. ಸೊ ಹಾಗಾಗಿ ಚಿಕ್ಕ ಮರಿ ಇರ್ಲಿ, ದೊಡ್ಡ ಮರಿ ಇರ್ಲಿ, ಮನೇಲಿ ಸಾಕಿರೋದಿರ್ಲಿ, ವ್ಯಾಕ್ಸಿನೇಷನ್ ಆಗಿದ್ರು ಪರವಾಗಿಲ್ಲ, ಈ ತರ ಕಚ್ಚಿ ರಕ್ತ ಬಂದಿರೋ ಗಾಯಗಳಿಗೆ ದಯವಿಟ್ಟು ಹೋಗಿ ವ್ಯಾಕ್ಸಿನೇಷನ್ ನ ತಗೊಳ್ಳಿ. ಆಮೇಲೆ ಇಮಿಡಿಯೇಟ್ ಆಗಿ ಕಚ್ಚಿದ ತಕ್ಷಣ ಏನ್ ಮಾಡ್ಬೇಕು, ಅದು ಫಸ್ಟ್ ಏಡ್ ಅಂದ್ರೆ ಯಾವುದೇ ಪ್ರಾಣಿಗಳು ಕಚ್ಚಿರ್ಲಿ ಪಚ್ಚಿರ್ಲಿ, ಫಸ್ಟ್ ಹೋಗಿ ಯಾವ್ದಾದ್ರು ಸಾಬೂನಿಂದ, ಈಗ ನಾವು ಇವನ್ ಬಟ್ಟೆ ಸೋಪ್, ಈಗ ಹಳ್ಳಿಗಳಲ್ಲಿ ಹೊಲಗದ್ದೆಗಳಲ್ಲಿ ಯಾವ್ದು ಸೋಪೆ ಸಿಗ್ಲಿಲ್ಲ, ಯಾವ್ದಾದ್ರು ಬಟ್ಟೆ ಸೋಪ್ ಸಿಕ್ಕಿದ್ರು ಸಾಕು, ಯಾಕಂದ್ರೆ ಅದರಿಂದ ವೈರಸ್ ನ 90% ಅಷ್ಟು ವೈರಸ್ ನ ಅಲ್ಲೇ ತೆಗ್ದು ಹಾಕ್ಬಿಡ್ಬೋದು ನೀವು. ಇಮಿಡಿಯೇಟ್ ಆಗಿ ಎಲ್ಲಿ ನೀರ್ ಸಿಗುತ್ತೋ ಹರಿಯೋ ನೀರಲ್ಲಿ ಆದಷ್ಟು ಸೋಪ್ ಇಂದ, ಯಾವ್ದೇ ಸೋಪ್ ಸಿಕ್ಕಿದ್ರು ಚೆನ್ನಾಗಿ ಅದನ್ನ ತೊಳ್ಕೋಬೇಕು. ಆಮೇಲೆ ಅದ್ರ ಮೇಲೆ ಸುಣ್ಣ ಹಾಕೋದು, ಮಣ್ಣು ಹಾಕೋದು, ಎಲೆ ಇಡೋದು, ಕಟ್ಕೊಳ್ಳೋದು, ಈಗ ಹಾವು ಕಚ್ಚಿದಾಗ ಬಟ್ಟೆ ಕಟ್ತಾರಲ್ಲ ಹಾಗೆ ಅದಕ್ಕೂ ಕಟ್ಟೋದು, ಆ ತರದ್ ಯಾವುದನ್ನು ಮಾಡಬಾರ್ದು. ಸೋಪಿಂದ ನೀರಿನಿಂದ ಸ್ವಚ್ಛವಾಗಿ ತೊಳೆಯೋದು ತುಂಬಾ ಎಫೆಕ್ಟಿವ್ ಅದು, ಅದನ್ನ ಮೊದ್ಲು ಮಾಡ್ಬೇಕು. ಆಮೇಲೆ ಇಮಿಡಿಯೇಟ್ ಆಗಿ ಯಾವ್ದಾದ್ರು ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ ಲಸಿಕೆನ ತಗೊಳಕ್ಕೆ. ಈಗ ನೆನ್ನೆ ಕಚ್ಚಿದೆ, ಇವತ್ತು ಹೋಗ್ಬೋದಾ, ಖಂಡಿತವಾಗು ನೆನ್ನೆ ಆಗ್ಲಿಲ್ಲ ನಿಮ್ಗೆ, ಅದೇ ಹೇಳಿದ್ನಲ್ಲ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ, ನೆಕ್ಸ್ಟ್ ದಿನ ಆಯ್ತು ಅಯ್ಯೋ ಈಗ ತಗೊಂಡ್ರೆ ಪ್ರಯೋಜನ ಆಗಲ್ವೇನೋ, ಇಲ್ಲ ಇಲ್ಲ, ಖಂಡಿತವಾಗು ಹೋಗಿ ಲಸಿಕೆಯನ್ನ ತಗೊಳ್ಳಿ. ನಾಯಿ ಕಡಿತ ಅಥವಾ ಬೆಕ್ಕಿನಿಂದ ಕಡಿತ ಆಗಿದ್ರು, ಇವನ್ ಬ್ಯಾಟ್ಸ್ ಹೇಳಿದ್ರಿ ನೀವು, ಬಾವಲಿಗಳು ಅವು ಕಚ್ಚದೇ ಗೊತ್ತಾಗಲ್ಲ, ಅದೊಂಥರ ಶಾರ್ಪ್ ಪ್ರಿಕ್ ಇದ್ದಂಗೆ ಇರುತ್ತೆ. ಕಾಡೊಳಗೆ ಓಡಾಡುವ ಜನರಲ್ಲಿ ಎಸ್ಪೆಷಲಿ ಆ ತರದ್ದು, ಯಾಕಂದ್ರೆ ಬಾವಲಿಗಳು ಈ ಕಡೆ ತುಂಬಾ ಕಮ್ಮಿ ಸಿಗೋದು. ಸೊ ಅಂತದ್ರಿಂದನೂ ರೇಬಿಸ್ ಬಂದಿರೋ ಪ್ರಕರಣಗಳಿದ್ದಾವೆ. ಸೊ ಆ ತರದ್ ಏನಾದ್ರು ಪ್ರಕರಣ ಕಂಡು ಬಂದ್ರು ದಯವಿಟ್ಟು ಹೋಗಿ ಲಸಿಕೆಯನ್ನ ತಗೊಳ್ಳಿ.
0: ಇನ್ನು ಬೆಕ್ಕುಗಳ ಬಗ್ಗೆ ಒಂದ್ ಸ್ವಲ್ಪ ಪ್ರಿಕಾಷನ್ ತಗೋಬೇಕು. ಅವು ಪಂಜವನ್ನ ಬಿಚ್ಚಿ ಹೊಡೆದೇ ಬಿಡುತ್ತವು, ರಕ್ತ ಗ್ಯಾರಂಟಿ. ಆದ್ರೆ ಈ ನಾಯಿ

0: ಪ್ರಖರವಾಗಿರುತ್ತೆ ಅದರ ಒಂದು.
1: ಅಂದ್ರೆ ಈಗ ರೇಬಿಸ್ 98% ಎಲ್ಲ ನಾಯಿ ಕಡಿತದಿಂದಾನೆ ಬಂದ್ರು, ಇನ್ನ 2% ಚಾನ್ಸಸ್ ನಮ್ಗೆ ಬೆಕ್ಕುಗಳಿಂದ, ನರಿ, ಮುಂಗುಸು, ಕುದುರೆ, ಹಸು, ಕುರಿ, ಟಗರು ಇವುಗಳಿಂದನೂ 1% ಚಾನ್ಸ್ ಇದೆ ಅಂತ ಹೇಳ್ತೀವಿ. ಸೊ ನಾವು ಆ ಕಾರಣಕ್ಕೇನೆ ರಿಸ್ಕ್ ತಗೊಳ್ಳೋದು ಬೇಡ ಅನ್ನೋ ಕಾರಣಕ್ಕೇನೆ
0: ಪ್ರಾಣಿ ಕಚ್ಚಿದ್ರು ಬಂದು
1: ವೈದ್ಯರನ್ನ ಸಂಪರ್ಕಿಸಿ ಲಸಿಕೆ ತಗೊಳ್ಳೋದು ಒಳ್ಳೇದು. ಇನ್ನ ಇನ್ನ ರೋಡೆಂಟ್ಸ್ ಅಂತ ಹೇಳ್ತೀವಿ, ಈಗ ಸ್ಕ್ವಿರಿಲ್ಸ್, ಅಳಿಲು, ಸೊ ಅವು ಕಚ್ಚಲ್ಲ ಯೂಶಲಿ, ಪರ್ಚುತ್ತೆ, ಅದ್ರಿಂದ ಹರಡಲ್ಲ. ಅಳಿಲು, ಹೆಗ್ಣಗಳು, ಇಲಿ ಕಚ್ಚಿತು ಅಂತ ಬರ್ತಾರೆ, ಸೊ ಅದಕ್ಕೆ ಬೇಕಾಗಲ್ಲ, ಅವು ರೇಬಿಸ್ ಹರಡಿ ಪ್ರಕರಣ ಉಂಟು ಮಾಡುವಂತದ್ದು ಸಂಭವ್ಯ ಇರಲ್ಲ. ಮೇನ್ ಆಗಿ ನಮ್ಮಲ್ಲಿ ನಾಯಿ ಬೆಕ್ಕು ಎರಡೇ ಡೇಂಜರ್ಡ್ ಫಾರ್ ರೇಬಿಸ್, ಅದರಲ್ಲೂ ನಾಯಿನೇ ಅತಿ ಹೆಚ್ಚು ಅಂತ ಹೇಳ್ಬೋದು.
0: ಈಗ ರೇಬಿಸ್ ಜಾಗೃತಿ ಕಾರ್ಯಕ್ರಮಗಳನ್ನು ವರ್ಷದಲ್ಲಿ ಅನೇಕ ಬಾರಿ ಕ್ಯಾಂಪ್ಗಳ ಮೂಲಕ ಅಥವಾ ಜಾಗೃತಿ ಶಿಬಿರಗಳ ಮೂಲಕ ಮಾಡ್ತಿರ್ತೀರಿ, ಅದಕ್ಕಾಗಿ ಒಂದು ದಿನ ಕೂಡ ಇದೆ, ಅದ್ರ ಬಗ್ಗೆ ಹೇಳ್ಬೋದಾ?
1: ಹಾ ಹೌದು, ನ್ಯಾಷನಲ್ ರೇಬಿಸ್ ಡೇ ಅಂತ ಮಾಡ್ತೀವಿ. ಸೊ ನಾವು ಮತ್ತೆ ಹೇಳ್ದಂಗೆ IEC ಮಾಡ್ತೀವಿ, ನಾವು ಜಾಥಾಗಳು ಮಾಡ್ತೀವಿ, ಜನರಿಗೆ ಲಸಿಕೆ ತಗೊಳ್ಳಿ ಬಂದು ಅಂತಾನೂ ಹೇಳ್ತೀವಿ. ಆಮೇಲೆ ನಾಯಿ ಕಚ್ಚಿದ ತಕ್ಷಣ ಏನ್ ಮಾಡ್ಬೇಕು ಏನು ಮಾಡಬಾರ್ದು, ಸೊ ನಾವು ಮತ್ತೊಮ್ಮೆ ಹೇಳ್ತೀನಿ, ಕಚ್ಚಿದ ತಕ್ಷಣ ಸಾಬೂನು ಮತ್ತು ನೀರಿಂದ ತೊಳಿಬೇಕು, ಇದೊಂದೇ ನೀವು ಮಾಡ್ಬೇಕಾಗಿರೋದು. ಮಾಡಬಾರದು ಅನ್ನೋದು ಅದ್ರ ಮೇಲೆ ಏನೇನೋ ಕೈಗೆ ಸಿಕ್ಕಿದ್ದೆಲ್ಲ ಹಚ್ಚೋದು, ಹಳ್ಳಿಗಳಲ್ಲಿ ಮಣ್ಣು ಹಾಕ್ಬಿಡೋದು, ಇಲ್ಲ ಸುಣ್ಣ ಹಾಕ್ಬಿಡೋದು, ಹಿರ್ಕೊಂಬಿಡುತ್ತೆ ಅದು ಇದನ್ನ ಅಂತ. ಆಮೇಲೆ ಕಟ್ ಹಾಕೋದು, ಆಮೇಲೆ ಹೊಲಿಗೆಗಳು, ಇವನ್ ಹೊಲಿಗೆನೂ ಹಾಕ್ಬಾರ್ದು, ಯಾಕ ಹೊಲಿಗೆಗೆ ಸೂಜಿ ಚುಚ್ತೀವಿ ಅದರಿಂದನೂ ವೈರಾಣು ಹರಡುವಂತ ಚಾನ್ಸಸ್ ಇರುತ್ತೆ. ಆಮೇಲೆ ಈ ಲಸಿಕೆ ತಗೊಳ್ಳೋದಕ್ಕೆ ಯಾವುದೇ ಕಾಂಟ್ರಾ ಇಂಡಿಕೇಶನ್ಸ್ ಇಲ್ಲ ಅಂತೀವಿ, ಅಂದ್ರೆ ಎಲ್ಲರೂ ತಗೋಬಹುದು, ಈವನ್ ಪ್ರೆಗ್ನೆಂಟ್ ತಾಯಿಂದ್ರು ತಗೋಬಹುದು, ಹಾಲುಣಿಸ್ತಿರೋ ತಾಯಿ, ಈಗ ಕೋವಿಡ್ ವ್ಯಾಕ್ಸಿನ್ ಆದ್ರೆ ಅವರೆಲ್ಲ ತಗೊಳ್ಳೋಂಗಿಲ್ಲ ಅಂತಿದೆ. ಆದ್ರೆ ರೇಬಿಸ್ ಲಸಿಕೆನ ಹಾಗಲ್ಲ, ಎಲ್ಲಾರು ಪ್ರಕರಣ ನಾಯಿ ಕಚ್ಚಿದ್ದ ಪ್ರಕರಣ ಇದೆ ಅಂದ್ರೆ ಬಂದು ಖಂಡಿತವಾಗೂ ಅದು ಸುರಕ್ಷಿತವಾದ ಲಸಿಕೆ, ಅದನ್ನ ತಗೊಳ್ಳಿ ಅಂತಾನೆ ಹೇಳ್ತೀವಿ. ಕೆಲವರು ಈಗ ಎಷ್ಟೊಂದ್ಸತಿ ಚಿಕ್ಕ ಮಕ್ಕಳು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಹೊರಗಡೆ ಆಟ ಆಡ್ತಿರ್ತಾರೆ, ನಾಯಿನ ಚುಡಾಯಿಸೋದು ಜಾಸ್ತಿ, ಅದನ್ನ ಬಾಲ ಎಳಿಯೋದು, ಆಮೇಲೆ ಅದು ಮರಿಗಳ ಒಟ್ಟಿಗೆ ಇದ್ದಾಗ ಹೋಗೋದು, ಮಾತಾಡ್ಸಕ್ ಹೋಗೋದು, ಮುದ್ದು ಮಾಡಕ್ ಹೋಗೋದು. ತಾಯಿ ಏನಿರುತ್ತೆ ಅದು ಮರಿಗಳ ಬಗ್ಗೆ ತುಂಬಾ ಪ್ರೊಟೆಕ್ಟಿವ್ ಇರುತ್ತೆ, ಯಾರೇ ನೀವು ಮುದ್ದು ಮಾಡಕ್ ಬರ್ತೀವಿ ಅಂದ್ರೂ ಅದಕ್ಕೆ ಅನ್ಸುತ್ತೆ ಇವರೇನೋ ಮಾಡ್ಬಿಡ್ತಾರೆ ನನ್ನ ಮರಿಗಳಿಗೆ ಅಂತ ಹೋಗಿ ಕಚ್ಚೋದು ಜಾಸ್ತಿ. ಸೊ ಅಂತದ್ರ ಬಗ್ಗೆ ತಂದೆ ತಾಯಿಂದ್ರು ನೋಡ್ತಾ ಇರಿ, ಎಲ್ಲ ಆಟ ಆಡ್ತಾ ಇದಾರೆ ನಿಮ್ ಮಕ್ಳು, ಏನ್ ಮಾಡ್ತಿದಾರೆ, ಆ ತರ ನಾಯಿಗೆ ಏನಾರು ಚುಡಾಯಿಸೋದು, ಆ ತರ ಏನಾರು ಮಾಡ್ತಿದ್ರೆ ಅದನ್ನ ಅವಾಯ್ಡ್ ಮಾಡಿಸೋದು, ಅವ್ರ ಬುದ್ಧಿ ಹೇಳೋದು. ಆಮೇಲೆ ಮಕ್ಳಿಗೆ ನೀವು ತಿಳುವಳಿಕೆ ಹೇಳಿರ್ಬೇಕು, ಯಾವ್ದಾದ್ರು ನಾಯಿ ನಿನ್ಗೆ ಆತರ ಏನಾರು ಪರಿಚಿದ್ರೆ ಕಚ್ಚಿದ್ರೆ ಬಂದು ನನ್ನ ಹತ್ರ ಹೇಳು ಅಂತ. ಮಕ್ಳೇನ್ ಮಾಡ್ಬಿಡ್ತಾರೆ, ಆ ತರದ ಏನಾರ ಆದ್ರೆ ಅಯ್ಯೋ ಅಪ್ಪ ಅಮ್ಮ ಹೇಳಿದ್ರೆ ಬೈತಾರೇನೋ, ತೊಳ್ಕೊಂಡ್ಬಿಡೋದು, ಸುಮ್ನಾಗ್ಬಿಡೋದು, ಗಾಯ ಎಲ್ಲೋ ಚಿಕ್ಕದಾಗಿದೆ ಅಂತ ಸುಮ್ನಾಗ್ಬಿಡೋದು, ಆ ತರ ಆಗಿ ಅಪ್ಪ ಅಮ್ಮನಿಗೆ ಹೇಳ್ದಾನೆ. ಈಗ ಮೊನ್ನೆ ಒಂದು ಹಾಸನದ ಕೇಸ್ ಇತ್ತು, 6 ವರ್ಷದ ಮಗು ಕಚ್ಚಿದೆ, ಅಪ್ಪ ಅಮ್ಮಂಗ್ ಹೇಳಿಲ್ಲ, ಟ್ರೀಟ್ಮೆಂಟ್ ಲಸಿಕೆ ತಗೊಂಡಿಲ್ಲ, ರೇಬಿಸ್ ಬಂದು ಪಾಪ ಎಕ್ಸ್ಪೈರ್ ಆಯ್ತು. ಸೊ ಆ ತರ ಎಲ್ಲ ನೋಡೋಕೆ ತುಂಬಾ ಹೊಟ್ಟೆ ಉರಿಯುತ್ತೆ. ಸೊ ಹಾಗಾಗಿ ನಿಮ್ ಮಕ್ಳಿಗೆ ಹೇಳಿ, ಏನಾರು ಈ ತರದಾದ್ರೆ ಖಂಡಿತವಾಗೂ ನನ್ನ ಹತ್ರ ಬಂದು ಹೇಳು, ನಾನ್ ಬಯ್ಯೋದಿಲ್ಲ, ಹೋಗಿ ಅನ್ನು ವೈದ್ಯರ ಹತ್ರ ಲಸಿಕೆ ತಗೋಬೇಕಾಗತ್ತೆ ಅದಕ್ಕೆ ಅಂತ. ಯಾಕಂದ್ರೆ ಮಕ್ಳು ಚಿಕ್ಕ ಗಾಯ ಇದೇನೆ ಸಾಕು, ಪರ್ಚಿರೋ ಗಾಯ ಎಲ್ಲೋ ಕಿರಿಬರಳಲ್ಲಿ, ಕಾಲಲ್ಲಿ, ಕೈಯಲ್ಲಿ ಎಲ್ಲೋ ಆಯ್ತು ಅಂದ್ರು ಅದು ಅಪ್ಪ ಅಮ್ಮಂದ್ರೆ ಕಾಣಿಸ್ದೇ ಇರ್ಬೋದು ಗಾಯಗಳೇನು ಅಂತ, ಅಥವಾ ಸುಮ್ನೆ ಸುಳ್ಳು ಹೇಳ್ಬೋದು ಎಲ್ಲೋ ಬಿದ್ದೆ ಗಾಯ ಆಯ್ತು ಅಂತ. ಸೊ ಆದಷ್ಟು ಮಕ್ಕಳಲ್ಲಿ ಆ ಧೈರ್ಯ ನಂಬಿಕೆ ನಾವು ಉಳಿಸ್ಕೊಳ್ಳಿ, ಯಾಕಂದ್ರೆ ಅವ್ರು ಏನೇ ಆದ್ರೂ ನಿಮ್ಗೆ ಬಂದು ಹೇಳೋ ರೀತಿಯಲ್ಲಿ ಇರ್ಬೇಕು. ಸೊ ಅದನ್ನ ಮಕ್ಳಿಗೆ ಪದೇ ಪದೇ ಹೇಳ್ತಾರೆ. ಆಮೇಲೆ ಆದಷ್ಟು ಈಗ ಆಟ ಆಡ್ಬೇಕಾದ್ರೆ ನಾಯಿಗಳನ್ನ ಛೇಡಿಸದೇ ಇರೋ ರೀತಿ ಅದನ್ನ ಮಕ್ಳಿಗೆ ತಿಳುವಳಿಕೆ ಹೇಳಿ.
0: ಬಹುಶಃ ಜನಕ್ಕೆ ರೇಬಿಸ್ ತಡೆಗಟ್ಟಲಿಕ್ಕೆ ಜಾಗೃತಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಯಾವುದೇ ಪ್ರಾಣಿ ಕಡಿತ ಆದಾಗ ಅತಿ ಹತ್ತಿರದ ಡಾಕ್ಟರ್ನ ಒಂದ್ಸರಿ ಮಾತಾಡಿಸೋದು, ಅದರಲ್ಲೂ ವಿಶೇಷವಾಗಿ ನಾಯಿ ಬೆಕ್ಕು ಮತ್ತೆ ಬಾವಲಿಗಳು ಈ ತರದ ಏನಾದ್ರು ಕಡಿದಾಗ ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರೋದ್ರಿಂದ ಆದಷ್ಟು ಪ್ರಿಕಾಷನ್ ತಗೊಂಡು ಡಾಕ್ಟರ್ ಹೇಳದಾಗೆ ವ್ಯಾಕ್ಸಿನ್ ತಗೊಂಡ್ರೆ ಇದನ್ನ ಪ್ರಿವೆಂಟ್ ಮಾಡಬಹುದು. ಬರದೇ ಇರೋ ಹಾಗೆ ತಡೆಗಟ್ಟಲಿಕ್ಕೆ ಸಾಧ್ಯತೆಗಳು ತುಂಬಾ ಇರೋದ್ರಿಂದ ಅದನ್ನೇ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗೆ ಮಾಡ್ತಾರೆ ಅಂತ ಹೇಳಿ ನಾವು ಕೂಡ ಅಂದ್ಕೊಳ್ಳೋಂತೆ. ಡಾಕ್ಟರ್ ಕವಿತಾ ಅವರೇ, ಬಹಳಷ್ಟು ವಿಷಯಗಳನ್ನು ತಿಳಿಸಿದ್ದೀರಿ, ಇದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು. ನಮಸ್ಕಾರ.
2: ಇದುವರೆಗೆ ರೇಬಿಸ್ ಕಾಯಿಲೆ ಹಾಗೂ ಅದರ ವಿರುದ್ಧದ ಲಸಿಕೆ ಕುರಿತು ಮಾತನಾಡಿದವರು ಡಾಕ್ಟರ್ HS ಕವಿತಾ, ಇವರೊಂದಿಗೆ ಭಾಗವಹಿಸಿದವರು ಬೇದ್ರೆ ಮಂಜುನಾಥ್. ಈಗ ಕೇಳಿ, ರ್ಯಾಷನಲ್ ಆಂಟಿಬಯೋಟಿಕ್ ಜಾಗೃತಿ ದಿನದ ಸಂದರ್ಭದಲ್ಲಿ ಆಂಟಿಬಯೋಟಿಕ್ಗಳ ಮಹತ್ವ ಕುರಿತು ಭಾರತೀಯ ಶಿಶು ವೈದ್ಯ ವೇದಿಕೆಯ ಮೈಸೂರು ಘಟಕದ ನಿಯೋಜಿತ ಅಧ್ಯಕ್ಷರು ಹಾಗೂ ಹಿರಿಯ ಮಕ್ಕಳ ತಜ್ಞರು ಮತ್ತು ಮಕ್ಕಳ ಅಲರ್ಜಿ ಅಸ್ತಮಾ ತಜ್ಞರಾದಂತಹ ಡಾಕ್ಟರ್ ಬಾಲಾಜಿ MD ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
3: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಜ್ವರ ಬಂದ್ರೆ ಅಥವಾ ತುಂಬಾ ಏನಾದ್ರೂ ಆರೋಗ್ಯ ಹಾಳಾದ್ರೆ

0: ಡಾಕ್ಟ್ರು ನಿಮ್ಮ ದೇಹ ಸ್ಥಿತಿಯನ್ನ ಗಮನಿಸಿ ಆಂಟಿಬಯೋಟಿಕ್ ಗಳನ್ನ ಬರೆದು ಕೊಡ್ತಾರೆ. ಈ ಆಂಟಿಬಯೋಟಿಕ್ ಅಂದ್ರೆ ಏನು, ನಾವ್ ಯಾವಾಗ ತಗೋಬೇಕು, ಅದನ್ನ ಅವ್ರು ಹೇಳಿದ್ ಡೋಸ್ ನಲ್ಲೇ ತಗೋಬೇಕಾ, ಅಥವಾ ನಮ್ಗೆ ಗುಣ ಆಯ್ತು ಅಂತ ಡೋಸ್ ಮುಗಿಯೋದಕ್ ಮುಂಚೆ ಅದನ್ನ ನಿಲ್ಲಿಸಬೇಕಾ, ಇದ್ರ ಬಗ್ಗೆ ಏನೇನು ತಪ್ಪು ಕಲ್ಪನೆಗಳಿವೆ ಜನರಲ್ಲಿ, ಈ ಆಂಟಿಬಯೋಟಿಕ್ ಗಳನ್ನ ಉಳಿಸ್ಕೊಳ್ಳೋದಕ್ಕಾಗಿ ಈಗ ನಾವು ಇದರ ಜಾಗೃತಿ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ 26 ತಾರೀಕು IAP ರ್ಯಾಷನಲ್ ಆಂಟಿಬಯೋಟಿಕ್ ಅವೇರ್ನೆಸ್ ಡೇ ಅಂತ. ಈ ಆಂಟಿಬಯೋಟಿಕ್ ಗಳ ಕುರಿತು ನಮಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿ ಇದ್ದಾರೆ ಭಾರತೀಯ ಶಿಶುವೈದ್ಯ ವೇದಿಕೆ ಮೈಸೂರು ಘಟಕದ ನಿಯೋಜಿತ ಅಧ್ಯಕ್ಷರು ಹಾಗೂ ಹಿರಿಯ ಮಕ್ಕಳ ತಜ್ಞರು, ಮಕ್ಕಳ ಅಲರ್ಜಿ ಆಸ್ತಮಾ ತಜ್ಞರಾದ ಡಾಕ್ಟರ್ ಬಾಲಾಜಿ MD ಅವರು. ಡಾಕ್ಟರ್ ಬಾಲಾಜಿ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ, ಕೇಳುವರೆಲ್ಲರಿಗೂ ನನ್ನ ನಮಸ್ಕಾರಗಳು.
0: ಡಾಕ್ಟರ್ ಬಾಲಾಜಿ ಅವರೇ, ಮೊದಲಿಗೆ ಆಂಟಿಬಯೋಟಿಕ್ ಅಂದ್ರೆ ಏನು, ಇದನ್ನ ಯಾವಾಗ ಕಂಡುಹಿಡಿಯಲಾಯಿತು, ಇದರ ಉಪಯೋಗ ಏನು, ಇದನ್ನ ಮೊದಲಿಗೆ ನಮ್ಮ ಕೇಳುಗರಿಗೆ ಮತ್ತೊಮ್ಮೆ ತಿಳಿಸಿ. ಯಾಕೆಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಆಂಟಿಬಯೋಟಿಕ್ ಔಷಧಿಯನ್ನ ಕಂಡು ಹಿಡಿದಿದ್ದು ಮೊದಲಿಗೆ ಅಂತ. ಅದು ಮತ್ತೊಮ್ಮೆ ನೆನಪು ಮಾಡಿ ಕಾರ್ಯಕ್ರಮವನ್ನ ಆರಂಭ ಮಾಡೋಣ ಅಂತ ಅನ್ಸುತ್ತೆ.
1: ಖಂಡಿತ. ಆಂಟಿಬಯೋಟಿಕ್ಸ್ ಅಂದ್ರೆ ಇದು ಒಂದು ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವ ಒಂದು ಸೋಂಕುಗಳನ್ನು ಚಿಕಿತ್ಸೆ ಮಾಡಲು ಬಳಸುವ ಔಷಧಿಗಳು. ನಾವು ಪ್ರತಿ ಸರಿ ಜ್ವರ ಬಂದಾಗ್ಲೂ ಆಂಟಿಬಯೋಟಿಕ್ಸ್ನೇ ತಗೊಳ್ಬೇಕು ಅನ್ನೋದೇನು ಕಂಪಲ್ಸರಿ ಅಲ್ಲ. ಜ್ವರ ಬರೋದಕ್ಕೆ ನೂರಾರು ಕಾರಣಗಳಿರುತ್ತೆ, ಬ್ಯಾಕ್ಟೀರಿಯಾ ಅದರಲ್ಲಿ ಒಂದು ಕಾರಣ.
0: ಇತ್ತೀಚೆಗೆ ವೈರಲ್ ಫ್ಲೂಗಳು,
1: ಹೌದು, ವೈರಲ್ ಇನ್ಫೆಕ್ಷನ್ ಲಾಸ್ಟ್ ಒಂದ್ 2-3 ತಿಂಗಳಿಂದ ನಮ್ಗೆ ವೈರಲ್ ಇನ್ಫೆಕ್ಷನ್ ಜಾಸ್ತಿ ಆಗಿರೋದ್ರಿಂದ ಅಂತ ಸಮಯದಲ್ಲಿ ಬ್ಯಾಕ್ಟೀರಿಯಾ ರೋಗಾಣು ಆ ಇನ್ಫೆಕ್ಷನ್ ಮಾಡಿಲ್ಲ ಅಂದ್ರೆ ನಾವು ಈ ಆಂಟಿಬಯೋಟಿಕ್ಸ್ ಉಪಯೋಗಿಸೋದು ಸೂಕ್ತ ಅಲ್ಲ. ಸೊ ಹಾಗಾಗಿ ಇವನ್ನ ನಾವು ಬ್ಯಾಕ್ಟೀರಿಯಾಗಳಿಂದ ಉಂಟಾಗಿರುವಂತ ಸೋಂಕುಗಳಿಗೆ ಮಾತ್ರ ಉಪಯೋಗಿಸಬೇಕಾಗುತ್ತೆ. ಮತ್ತೆ ನೀವು ಹೇಳಿದ್ರ ಪ್ರಕಾರ ಅದು ಹಿಸ್ಟ್ರಿಗೆ ಹೋಗ್ಬೇಕಾದ್ರೆ ಮೊದಲೇ ಆಂಟಿಬಯೋಟಿಕ್ಸ್ ನಮ್ಗೆ ಅದು ನಮ್ಮ ಪ್ರಪಂಚಕ್ಕೆ ಪರಿಚಯ ಪಡಿಸಿದವರು ಡಾಕ್ಟರ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ ಅವರು ಒಂದು ವಿಜ್ಞಾನಿಗಳು. ತುಂಬಾನೇ ಅದು ಒಂದು ಸೈಂಟಿಫಿಕ್ ರಿಸರ್ಚ್ ಆದ್ಮೇಲೆ 1928 ನಮ್ಮ ಪ್ರಪಂಚಕ್ಕೆ ಒಂದು ಪೆನ್ಸಿಲಿನ್ ಅನ್ನೋ ಒಂದು ಆಂಟಿಬಯೋಟಿಕ್ ನ ಅವರು ಪರಿಚಯ ಮಾಡಿಸಿರ್ತಾರೆ. ಅದಾದ್ಮೇಲೆ ಅವರ ಒಂದು ಅವಾರ್ಡ್ ಫ್ಲೋರಿ ಮತ್ತೆ ಅನ್ಸ್ಟೈನ್ ಅನ್ನೋ ಒಂದು ಸಂಶೋಧಕರಿಂದ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸಿ ಅದನ್ನ ರೋಗಿಗಳ ಚಿಕಿತ್ಸೆಯಲ್ಲಿ ಬಳಸಲು ನಮಗೆ ಸಾಧ್ಯವಾಗಿದೆ. 1940 1960 ಗೋಲ್ಡನ್ ಏಜ್ ಆಫ್ ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಆ ಪಿರಿಯಡ್ ಅಲ್ಲಿ ತುಂಬಾನೇ ಆಂಟಿಬಯೋಟಿಕ್ಸ್ ನ ಒಂದು ಉತ್ಪಾದನೆಯಾಗಿ ಅದನ್ನ ಡಿಸ್ಕವರಿ ಆಗಿ ನಮ್ಗೆ ಒಂದು ಸಾಮಾನ್ಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಗೆ ತಡೆಯೋದಿಕ್ಕೆ ಸಹಾಯ ಮಾಡಿಕೊಟ್ಟಿದೆ. ಈ ಒಂದು ಎಲ್ಲಾ ಒಂದು ಆಂಟಿಬಯೋಟಿಕ್ಸ್ ನ ಎಷ್ಟು ಅದ್ರದ್ದು ಉಪಯೋಗ ಇದೆ, ಅದ್ರದ್ದು ದುಷ್ಪರಿಣಾಮಗಳು ನಾವು ಕರೆಕ್ಟ್ ಇದರಲ್ಲಿ ಉಪಯೋಗಿಸಿಲ್ಲ ಅಂದ್ರೆ ಅಷ್ಟೇ ದುಷ್ಪರಿಣಾಮಗಳು ಉಂಟಾಗುತ್ತದೆ.
0: ನೀವು ಇವಾಗ ದುಷ್ಪರಿಣಾಮಗಳು ಆಗತ್ತೆ ಅಂತ ಹೇಳಿದ್ರಿ. ಇವಾಗ ಜ್ವರ ಬಂದ ಕೂಡ್ಲೇ ಅಥವಾ ಯಾವುದೋ ಒಂದು ದೇಹದ ಆರೋಗ್ಯ ತಪ್ಪಿದ ಕೂಡ್ಲೇ ಆಂಟಿಬಯೋಟಿಕ್ ನ ಶುರು ಮಾಡ್ಬಿಡ್ತೀರಾ, ಅಥವಾ ಅದನ್ನ ಪರೀಕ್ಷೆ ಮಾಡಿ ಕಂಡು ಹಿಡ್ಕೊಳ್ತೀರಾ ಇದು ಬ್ಯಾಕ್ಟೀರಿಯಾ ಸೋಂಕ, ಇದು ವೈರಲ್ ಸೋಂಕ, ಇದು ಬೇರೆ ತರ ಸೋಂಕ ಅಂತ ಕಂಡು ಹಿಡ್ಕೊಂಡು ಆಮೇಲೆ ಶುರು ಮಾಡ್ತೀರಾ ಡಾಕ್ಟ್ರೆ?
1: ಅದು ಮಗುವಿನ ಒಂದು ಅವರು ಪರಿಸ್ಥಿತಿ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಮಗು ಬಂದಾಗ ಮಗುಗೆ ಜೊತೆಗೆ ಶೀತ ಇದೆಯಾ, ಕೆಮ್ಮಿದೆಯಾ, ಬೇರೆ ಏನಾದ್ರೂ ಅವ್ರಿಗೆ ಸಿಂಪ್ಟಮ್ಸ್ ಈ ಸಂಬಂಧಪಟ್ಟಂಗೆ. ಸೊ ಆ ಸಿಂಪ್ಟಮ್ಸ್ ನ ಒಂದು ನಾವು ಅದು ವೈರಲ್ ಇನ್ಫೆಕ್ಷನ್ ತರ ಸಿಂಪ್ಟಮ್ಸ್ ಗಳಿದೆಯಾ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತರ ಇದೆಯಾ ಅಂತ ಒಂದು ಡಿಸೈಡ್ ಮಾಡ್ತೀವಿ. ಮೊದಲನೇ ದಿವಸನೇ ನಾವು ಆ ಜ್ವರಕ್ಕೆ ಏನು ಜ್ವರದ ಸಿರಪ್ ಗಳು ಅಥವಾ ಟ್ಯಾಬ್ಲೆಟ್ ಗಳು ಬೇಕೋ ಅದನ್ನು ಕೊಡ್ತೀವಿ ಹೊರತು ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಕನ್ಫರ್ಮ್ ಆಗಿಲ್ಲ ಅಂದ್ರೆ ಮೊದಲನೇ 2-3 ದಿವಸದಲ್ಲಿ ಸಾಮಾನ್ಯ ಅದರದ್ದು ಆಂಟಿಬಯೋಟಿಕ್ಸ್ ಅವಶ್ಯಕತೆ ಇರಲ್ಲ. ಕೆಲವು ಪರಿಸ್ಥಿತಿಗಳಲ್ಲಿ ಮಗುನು ತುಂಬಾ ಸೀರಿಯಸ್ ಆಗಿ ಬಂದಿರುತ್ತೆ, ನಮ್ಗೆ ಅದಕ್ಕೆ ಒಂದು ಪರೀಕ್ಷೆ ಮಾಡೋದಿಕ್ಕೂ ಸಮಯ ಇರಲ್ಲ. ಅಂತ ಸಮಯದಲ್ಲಿ ನಾವು ICU ಫಾರ್ ಎಕ್ಸಾಂಪಲ್ ಮಗು ಸೀದಾ ಒಂದು ತೀವ್ರ ನಿಗಾ ಘಟಕದಲ್ಲಿ ಒಂದು ಅಡ್ಮಿಷನ್ ಗೆ ಹೋಗಿರುತ್ತೆ. ಆ ಸಮಯದಲ್ಲಿ ಆಂಟಿಬಯೋಟಿಕ್ಸ್ ನಾವು ಶುರು ಮಾಡಿದ್ರು ಆಮೇಲೆ ಪರೀಕ್ಷೆಗಳು ಎಲ್ಲ ನಾವು ರಿಪೋರ್ಟ್ ಎಲ್ಲ ಬಂದ ಮೇಲೆ ಅದು ಕಂಟಿನ್ಯೂ ಮಾಡ್ಬೇಕಾ ಅಥವಾ ಅದನ್ನ ಸ್ಟಾಪ್ ಮಾಡ್ಬೇಕಾ ಅಂತ ಆ ಒಂದು ಟೆಸ್ಟ್ ರಿಪೋರ್ಟ್ ಮೇಲೆ ಡಿಸೈಡ್ ಮಾಡ್ತೀವಿ. ಸೊ ಶುರು ಮಾಡಿದ ತಕ್ಷಣ ನಾವು ಅದು ಪೂರ್ತಿ 1 ವಾರ 10 ದಿವಸ ಕೊಡಬೇಕು ಅಂತಿಲ್ಲ. ನಮ್ಗೆ ಆ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಮಗುಗೆ ಒಂದು ಟೆಸ್ಟ್ ಮಾಡಕ್ಕೆ ಸಮಯ ಸಿಕ್ಕಿರಲ್ಲ, ಟೆಸ್ಟ್ ಮಾಡಿ ರಿಪೋರ್ಟ್ ಬಂದ್ಮೇಲೆ ಅದು ಏನಾದ್ರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತರ ಇಲ್ಲ ಅಂದ್ರೆ ನಾವು ಖಂಡಿತ ಸ್ಟಾಪ್ ಮಾಡಬಹುದು.
0: ಓಕೆ. ಮತ್ತೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಿರುತ್ತೆ, ಪದೇ ಪದೇ ಆರೋಗ್ಯ ಹಾಳಾಗ್ತಿರುತ್ತೆ, ಪದೇ ಪದೇ ಶೀತ ಆಗ್ತಿರುತ್ತೆ, ಪದೇ ಪದೇ ಕಿವಿ ನೋವು ಬರ್ತಿರುತ್ತೆ ಅಥವಾ ಜ್ವರ ಏನೋ ಬರ್ತಿರುತ್ತೆ. ಅವ್ರು ಏನ್ ಮಾಡ್ತಾರೆ, ಈ ತಿಂಗಳು ಬಂದು ತೋರಿಸ್ತಾರೆ, ಮತ್ತೆ ಮುಂದಿನ ತಿಂಗಳು ಮತ್ತೆ ಮಗುಗೆ ಜ್ವರ ಬರುತ್ತೆ. ಅವ್ರೇನ್ ಮಾಡ್ತಾರೆ, ಓ ಡಾಕ್ಟರ್ ಹೋದ ತಿಂಗಳು ಇದನ್ನೇ ಕೊಟ್ಟಿದ್ರು, ಈಗ ಹೋದ್ರು ಇದನ್ನೇ ಕೊಡೋದು, ನಾವ್ ಇದನ್ನೇ ಮುಂದುವರ್ಸೋಣ ಅಂತ ಅವರೇ ಹೋಗಿ ತಗೊಂಡ್ ಬಂದ್ಬಿಡ್ತಾರೆ.

0: ಇನ್ನೊಂದ್ಸರ್ತಿ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಮಗು ಗುಣವಾಗತ್ತೆ ಇಲ್ಲ ಹುಷಾರಾಗಿದೆ ಮಗು ಔಷಧಿ ಯಾಕೆ ಸುಮ್ನೆ ಹಾಕೋದು ಅಂತ ಅನ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ನೀವು 5 ದಿನಕ್ಕೋ ಅಥವಾ 3 ದಿನಕ್ಕೋ ಏನೋ ಬರ್ಕೊಟ್ಟಿರ್ತೀರಿ, ಅದಕ್ ಮುಂಚೆನೆ ಅವರು ನಿಲ್ಲಿಸ್ಬಿಡ್ತಾರೆ. ಇದರಿಂದ ಏನು ಸಮಸ್ಯೆ ಆಗತ್ತೆ ಅಂತ ಹೇಳಿದ್ರೆ, ಬಹುಶಃ ನಮ್ಮ ಪೋಷಕರು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅರಿವನ್ನ ಪಡ್ಕೋಬಹುದು ಅಂತ ಅನ್ಕೊಳ್ತೀನಿ.
1: ಖಂಡಿತ. ಏನು ಅಂದ್ರೆ, ಪ್ರತಿ ಸರಿ ಜ್ವರ ಬಂದಾಗ್ಲೂ ನಾನು ಅವಾಗ್ಲೇ ಹೇಳಿದಿರೋ ಪ್ರಕಾರ, ಎಲ್ಲಾ ಇನ್ಫೆಕ್ಷನ್ಗಳು ಎಲ್ಲಾ ಜ್ವರಗಳು ಬ್ಯಾಕ್ಟೀರಿಯಿಂದನೇ ಆಗಿರಲ್ಲ, ವೈರಸ್ಗಳಿರುತ್ತೆ, ಮತ್ತೆ ಪ್ರೋಟೋಜೋವಾ ಅಂತ ಇರುತ್ತೆ, ಪ್ಯಾರಾಸೈಟ್ಸ್ ಅಂತ ಇರುತ್ತೆ, ಬೇರೆ ಬೇರೆ ಕಾರಣಗಳಿಂದ ಜ್ವರ ಬರ್ತಾ ಇರುತ್ತೆ. ಇದರಲ್ಲಿ ಬ್ಯಾಕ್ಟೀರಿಯಾನು ಒಂದು ರೋಗಾಣು, ಎಲ್ಲಾ ಜ್ವರಕ್ಕೂ ಬ್ಯಾಕ್ಟೀರಿಯಾನೇ ಕಾರಣ ಆಗಿರಲ್ಲ. ಸೊ ಆ ಸಮಯದಲ್ಲಿ ನೀವ್ ಹೇಳದಂಗೆ ಕಿವಿ ಏನಾದ್ರು ಇನ್ಫೆಕ್ಷನ್ ತರ ಆಗಿರೋದು ಅಥವಾ ಗಂಟಲಲ್ಲಿ ಏನಾದ್ರು ಇನ್ಫೆಕ್ಷನ್ ತರ ಆಗಿರೋದು, ಬೇರೆ ಇನ್ಫೆಕ್ಷನ್ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತರ ನಮ್ಗೆ ಅನಿಸ್ತಾ ಇದೆ, ಪರೀಕ್ಷೆಲಿ ಆ ತರ ಬರ್ತಾ ಇದೆ ಅಂದ್ರೆ, ಖಂಡಿತ ಅದನ್ನ ನಾವು 5 ದಿವಸ ಆಗ್ಲಿ 7 ದಿವಸ ಆಗ್ಲಿ ಅದೇನು ಆ ಬ್ಯಾಕ್ಟೀರಿಯಾಗೆ ಎಷ್ಟು ದಿವಸ ಅದು ಕೊಡ್ಬೇಕಾಗುತ್ತೆ, ಕೆಲವು ಇನ್ಫೆಕ್ಷನ್ಸ್ ಗಳಲ್ಲಿ 3 ವಾರ ಕೊಡೋದನ್ನು ಒಂದು ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಆ ಏನು ಕೊಟ್ಟಿರ್ತೀವಲ್ಲ ಆ ಸರಿ ಇನ್ಫೆಕ್ಷನ್ ಏನ್ ಬಂದಿರುತ್ತೆ ಅದಕ್ಕೆ ಮಾತ್ರ ಅದು ಸೀಮಿತ ಆಗಿರ್ಬೇಕು. ಮುಂದಿನ ಸರಿ ಬರುವಂತದ್ದು ಸಾಧಾರಣ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಆ ಟೈಮು ಈ ಆಂಟಿಬಯೋಟಿಕ್ಸ್ ಅವಶ್ಯಕತೆ ಇಲ್ಲದೆ ಇರ್ಬೋದು. ಲಾಸ್ಟ್ ಟೈಮು ವೈದ್ಯರನ್ನ ಸಂಪರ್ಕ ಮಾಡಿದಾಗ ಅವ್ರಿಗೆ ನಮಗೆ ಕೊಟ್ಟಿದ್ರು ಅದನ್ನೇ ಕೊಟ್ಬಿಡೋಣ, ಅದು ತುಂಬಾ ತಪ್ಪು ಕೆಲಸ. ಆ ತರ ಕೊಡೋದ್ರಿಂದ ಒಂದು ಅದು ವೈರಸ್ ಇನ್ಫೆಕ್ಷನ್ ಆಗಿದ್ರೆ ಒಂದು ಮಗುಗೆ ಆಂಟಿಬಯೋಟಿಕ್ಸ್ ನಾವು ಎಕ್ಸ್ಪೋಸ್ ಮಾಡಿ ಮಗುಗೆ ಬಾಡಿಯಲ್ಲಿ ಅದು ಏನು ಇದಿರುತ್ತೆ ಆ ರೆಸಿಸ್ಟೆನ್ಸ್ ಬರೋ ತರ ಮಾಡುತ್ತೆ. ನೆಕ್ಸ್ಟ್ ಟೈಮ್ ಏನಾದ್ರೂ ನಾವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ಅವಾಗ ಈಗ ಏನು ಕೊಟ್ಟಿದಾರಲ್ಲ ಅದಕ್ಕಿಂತ ಮೇಲ್ಗಡೆ ಇರುವಂತ ಮೆಡಿಸಿನ್ಸ್ ಅಥವಾ ಆಂಟಿಬಯೋಟಿಕ್ಸ್ ಗೆ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಆ ತರ ಒಂದು ಅಡ್ವೈಸ್ ಇಲ್ದೇನೆ ಪ್ರತಿ ಸರಿನೂ ಇನ್ಫೆಕ್ಷನ್ ಬೇರೆ ಬೇರೆದೇ ಇರುತ್ತೆ. ಸೊ ಹಾಗಾಗಿ ಒಂದ್ಸರಿ ವೈದ್ಯರ ಸಲಹೆ ಪಡೆದು ಅವರು ಆಂಟಿಬಯೋಟಿಕ್ಸ್ ಬೇಕಾ ಬೇಡುವ ಅಂತ ಡಿಸೈಡ್ ಮಾಡೋದು ತುಂಬಾ ಸೂಕ್ತ.
0: ಮತ್ತೆ ಇದೇ ತರ್ಕ ಇನ್ನೊಂದು ಕಡೆ ಅಪ್ಲೈ ಮಾಡಬಹುದು ಅಂತ ಅಂದ್ರೆ, ಮನೆಯಲ್ಲಿ ಬೇರೆ ಮಗುವಿಗೆ ಹುಷಾರ್ ತಪ್ಪದಾಗ ಇನ್ನೊಂದು ಮಗುವಿಗೆ ಕೊಟ್ಟಿದ್ದ ಔಷಧಿಯನ್ನ ಆ ಮಗುವಿಗೆ ಕೊಡ್ತಾರೆ, ಅಥವಾ ಸ್ನೇಹಿತರ ಮಗುವಿಗೆ ಕೊಡ್ತಾರೆ, ಅಥವಾ ಪಕ್ಕದ ಮನೆಯಲ್ಲಿ ಅಯ್ಯೋ ನಮ್ಮ ಮಗುಗೂ ಹೀಗೆ ಹುಷಾರ್ ತಪ್ಪಿತ್ತು ಕಣ್ರಿ, ತಗೊಳ್ಳಿ ಈ ಔಷಧಿ ಕೊಟ್ಟಿದ್ರು ಹುಷಾರ್ ಆಗತ್ತೆ, ನಮ್ಮ ಮಗು ಬೇಗ ಗುಣ ಆಯ್ತು ಅಂತ ಹೇಳಿ ಕೊಡ್ತಾರೆ. ಇದನ್ನು ಕೂಡ ತಪ್ಪು. ಯಾವಾಗ್ಲೂ ವೈದ್ಯರನ್ನ ಭೇಟಿ ಮಾಡಿ ಆಮೇಲೆ ಔಷಧಿಯನ್ನ ಖರೀದಿ ಮಾಡಿ ಕೊಡ್ಬೇಕಾಗುತ್ತೆ.
1: ಹೌದು, ನಾವು ಅದನ್ನೇ ಎಲ್ಲಾ ಒಂದು ಪೋಷಕರಿಗೆ ಅದನ್ನೇ ಹೇಳಿರ್ತೀವಿ. ಮೊದಲನೇ ದಿವಸನೇ ಜ್ವರ ಬಂದ ತಕ್ಷಣ ನಾವು ಯಾವುದೇ ಇನ್ಫೆಕ್ಷನ್ ಆಗಿರಲಿ ಆಂಟಿಬಯೋಟಿಕ್ಸ್ ಕೊಡೋ ಅವಶ್ಯಕತೆ ಇರಲ್ಲ. ಸಾಮಾನ್ಯವಾಗಿ ಉಪಯೋಗಿಸುವಂತ ಒಂದು ಜ್ವರ, ಶೀತ, ಕೆಮ್ಮು, ಅದಕ್ಕೆ ಮೆಡಿಸಿನ್ಸ್ ನಾವೇನು ಸಜೆಸ್ಟ್ ಮಾಡಿ ಕೊಟ್ಟಿರ್ತೀವಿ ಅದನ್ನ ಉಪಯೋಗಿಸಿ ಬೇರೆಯವ್ರ ಮಗುದು, ಯಾಕೆಂದ್ರೆ ಮಗುದು ತೂಕ ನೋಡ್ಬೇಕು ನಾವು, ಮಗುದು ಏಜ್ ನೋಡ್ಬೇಕು, ಅದನ್ನೆಲ್ಲ ನೋಡೇನೆ ನಾವು ಆ ಮಗುಗೆ ಎಷ್ಟು ಡೋಸೇಜ್ ಅಂತ ಕೊಡ್ಬೇಕಾಗುತ್ತೆ. ಸೊ ಎಲ್ಲಾ ಮಕ್ಳದು ತೂಕ ಆಗ್ಲಿ ಎಲ್ಲ ಸೇಮ್ ಇರಲ್ಲ, ಮತ್ತೆ ಸೇಮ್ ಇನ್ಫೆಕ್ಷನ್ ಇದೇ ಮಗುಗಾಗಿದೆ ಅಂತ ಹೇಳಕ್ಕೆ ಆಗ್ಬರಲ್ಲ. ಸೊ ಈ ಕಾರಣಗಳೆಲ್ಲದನ್ನು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಏನು ಬರ್ತಾ ಇದೆ ಇವಾಗ ಅದಕ್ಕೆ ಕಾರಣಗಳಾಗುತ್ತೆ.
0: ಧನ್ಯವಾದಗಳು ಡಾಕ್ಟರ್ ಬಾಲಾಜಿ ಅವರೇ. ಇದುವರೆಗೂ ಆಂಟಿಬಯೋಟಿಕ್ ಗಳನ್ನ ಅಗತ್ಯವಿದ್ದಾಗ ಮಾತ್ರ ಸರಿಯಾದ ಪ್ರಮಾಣದಲ್ಲಿ ವೈದ್ಯರ ಸಲಹೆಯಂತೆ ಬಳಸೋಣ, ಮತ್ತೆ ಮುಂದಿನ ಪೀಳಿಗೆಗೆ ಆ ಆಂಟಿಬಯೋಟಿಕ್ ಗಳನ್ನ ಉಳಿಸೋಣ ಅಂತ ನಮ್ಮ ಕೇಳುಗರಿಗೆ ತುಂಬಾ ವಿವರವಾಗಿ ತಿಳಿಸಿದ್ದಕ್ಕೆ ನಿಲಯದ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ರ್ಯಾಷನಲ್ ಆಂಟಿಬಯೋಟಿಕ್ ಜಾಗೃತಿ ದಿನದ ಸಂದರ್ಭದಲ್ಲಿ ಆಂಟಿಬಯೋಟಿಕ್ಗಳ ಮಹತ್ವ ಕುರಿತು ಭಾರತೀಯ ಶಿಶು ವೈದ್ಯ ವೇದಿಕೆಯ ಮೈಸೂರು ಘಟಕದ ನಿಯೋಜಿತ ಅಧ್ಯಕ್ಷರು ಹಾಗೂ ಹಿರಿಯ ಮಕ್ಕಳ ತಜ್ಞರು, ಮಕ್ಕಳ ಅಲರ್ಜಿ ಅಸ್ತಮಾ ತಜ್ಞರಾದಂತಹ ಡಾಕ್ಟರ್ ಬಾಲಾಜಿ ಎಂಡಿ ಅವರೊಂದಿಗೆ ಮಾತುಕತೆಯನ್ನ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಯಮಕನಮರಡಿ.
5: ರೈತರಿಗಾಗಿ ಭಾರತ ಸರ್ಕಾರವು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಇಂದಿನ ಪ್ರಗತಿ ಪಥದಲ್ಲಿ ನಾವು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ

ಕಿಸಾನ್ ಮಾನ್ಧನ್ ಯೋಜನೆಯು ಸಣ್ಣ ಮತ್ತು ಅತಿಸಣ್ಣ ರೈತರ ವೃದ್ಧಾಪ್ಯ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆಗಾಗಿ ಆಯೋಜಿಸಲಾದ ಇದೊಂದು ಪಿಂಚಣಿ ಯೋಜನೆಯಾಗಿದೆ. ಕೇಂದ್ರ ಸರ್ಕಾರವು ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯಿಂದ ಜಾರಿಗೊಳಿಸಿದ್ದು, ಇದು 2019 ಸೆಪ್ಟೆಂಬರ್ 12ರಂದು ಅನುಷ್ಠಾನಗೊಂಡಿದೆ. ಈ ಯೋಜನೆಯಡಿ ನೋಂದಣಿಯಾದ ರೈತರು 60 ವರ್ಷ ತುಂಬಿದ ನಂತರ ಪ್ರತಿ ತಿಂಗಳು ಪಿಂಚಣಿಯಾಗಿ 3,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಇವರ ನಂತರ ಅವರ ಸಂಗಾತಿಗೆ, ಎಂದರೆ ಪತ್ನಿ ಇಲ್ಲವೇ ಪತಿಯು, ಪಿಂಚಣಿಯ ಅರ್ಧದಷ್ಟು 1,500 ರೂಪಾಯಿಗಳನ್ನು ಕುಟುಂಬ ಪಿಂಚಣಿಯಾಗಿ ಪಡೆಯಲು ಅರ್ಹರಾಗುತ್ತಾರೆ. ಈ ನಿಧಿಯನ್ನು LIC ಅಂದರೆ ಜೀವ ವಿಮಾ ನಿಗಮವು ನಿರ್ವಹಿಸುತ್ತದೆ. ಇದೊಂದು ರೈತರ ಸ್ವಯಂ ಪ್ರೇರಣೆಯಿಂದ ಮಾಡುವ ಮತ್ತು ಸರ್ಕಾರದ ಕೊಡುಗೆ ಆಧಾರಿತ ಪಿಂಚಣಿ ಯೋಜನೆಯಾಗಿದೆ. ಯಾವುದೇ ಹುದ್ದೆಯಲ್ಲಿರುವ ಉದ್ಯೋಗಿಯು 60ರ ನಂತರ ನಿವೃತ್ತಿ ಹೊಂದಿ ಪಿಂಚಣಿ ಪಡೆಯುವುದು ಸಾಮಾನ್ಯ. ಆದರೆ ರೈತರಿಗೆ ನಿವೃತ್ತಿ ಹಾಗೂ ಪಿಂಚಣಿ ಎಂಬುದು ಕನಸಿನ ಮಾತು. ವೃದ್ಧಾಪ್ಯದಲ್ಲೂ ರೈತರಿಗೆ ಪಿಂಚಣಿ ಸಿಗುವಂತಾಗಬೇಕು ಎಂಬ ಉದ್ದೇಶದಿಂದಲೇ ಸರ್ಕಾರ ಜಾರಿಗೊಳಿಸಿರುವ ಈ PMKMY ಯೋಜನೆಯು ತುಂಬಾ ಉಪಯುಕ್ತವಾಗಿದೆ. ಹಾಗಾದರೆ ರೈತರು ಈ ಪಿಂಚಣಿ ಪಡೆಯಲು ಏನು ಮಾಡಬೇಕು, ನಿಯಮಗಳೇನು, ಈ ಯೋಜನೆಯ ಉದ್ದೇಶ ಮತ್ತು ಲಾಭಗಳನ್ನು ನಾವು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಪಿಂಚಣಿ ಲಾಭ ಪಡೆಯುವ ರೈತರು ಭಾರತೀಯ ನಿವಾಸಿಯಾಗಿರಬೇಕು. ವಯಸ್ಸು 18ರಿಂದ 40 ವರ್ಷದೊಳಗಿರಬೇಕು. ಮುಖ್ಯವಾಗಿ 2 ಹೆಕ್ಟೇರ್ ವರೆಗೆ ಸಾಗುವಳಿ ಭೂಮಿ ಹೊಂದಿರುವಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಯೋಜನೆಗೆ ಅರ್ಹತೆ ಪಡೆಯುತ್ತಾರೆ. ರೈತ ಮಹಿಳೆಯರು ಕೂಡ ನೋಂದಣಿ ಮಾಡಿಸಬಹುದು. ಆದರೆ ಕಡ್ಡಾಯವಾಗಿ ಭೂ ದಾಖಲೆ ಪಹಣಿಯಲ್ಲಿ ಅವರ ಹೆಸರು ಇರಲೇಬೇಕು. ಆಧಾರ್ ಕಾರ್ಡ್, ಉಳಿತಾಯ ಬ್ಯಾಂಕ್ ಖಾತೆ ಇಲ್ಲವೇ PM ಕಿಸಾನ್ ಸಮ್ಮಾನ ನಿಧಿ ಖಾತೆಯನ್ನು ಕೂಡ ಹೊಂದಿರಬೇಕು. PM ಕಿಸಾನ್ 6,000 ರೂಪಾಯಿಗಳನ್ನು ಪಡೆಯುತ್ತಿದ್ದರೆ ಈ ಪಿಂಚಣಿ ನೋಂದಣಿ ಇನ್ನಷ್ಟು ಸುಲಭವಾಗುತ್ತದೆ. ಒಂದು ವೇಳೆ ರೈತರು ಬೇರೆ ಪಿಂಚಣಿ ಯೋಜನೆ ಮಾಡಿದ್ದರೆ ಈ ಯೋಜನೆ ಮಾಡುವಂತಿಲ್ಲ. ಇತರೆ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳಾದ NPS, ಯಾವುದೇ ಕಂಪನಿಯ EPFO, ESIC ಹಾಗೂ PM ಶ್ರಮಯೋಗಿ ಮಾನ್ಧನ್ ಅಥವಾ PM ಲಘು ವ್ಯಾಪಾರಿ ಮಾನ್ಧನ್, ಕೂಲಿ ಕಾರ್ಮಿಕರ, ಅಂಗಡಿ ಮಾಲೀಕರ ಪಿಂಚಣಿ, ಸರ್ಕಾರಿ ನೌಕರರ ಪಿಂಚಣಿ, ಇವುಗಳಲ್ಲಿ ಯಾವುದರಲ್ಲೂ ಇಲ್ಲದಿದ್ದರೆ ಮಾತ್ರ ಈ ಯೋಜನೆಯ ಲಾಭ ಪಡೆಯಲು ರೈತರು ಅರ್ಹರಾಗುತ್ತಾರೆ. ಇಲ್ಲಿ ರೈತರು ತಮ್ಮ ಸ್ವ ಇಚ್ಛೆಯಿಂದ ಮಾಡಬೇಕಾದ ಯೋಜನೆಯಾಗಿದ್ದರಿಂದ ಅವರು ಪ್ರತಿ ತಿಂಗಳು ನಿಗದಿತ ಹಣವನ್ನು ಕಟ್ಟಲೇಬೇಕಾಗುತ್ತದೆ. ಆಗ ಭಾರತ ಸರ್ಕಾರವು ಚಂದಾದಾರರ ಮಾಸಿಕ ಕೊಡುಗೆಗೆ ಸಮನಾದ ಮೊತ್ತವನ್ನು ಪಿಂಚಣಿ ನಿಧಿಗೆ ಕೊಡುತ್ತದೆ. ನೀವು ಎಷ್ಟು ವಯಸ್ಸಿನಲ್ಲಿ ಸೇರುತ್ತೀರಿ ಎಂಬುದರ ಮೇಲೆ ಈ ಕೊಡುಗೆ ನಿರ್ಧಾರವಾಗುತ್ತದೆ. ಅಷ್ಟೇ ಹಣವನ್ನು ಕೇಂದ್ರ ಸರ್ಕಾರವು ಕೂಡ ಪಿಂಚಣಿ ನಿಧಿಗೆ ಜಮಾ ಮಾಡುತ್ತದೆ. ಉದಾಹರಣೆಗೆ ನೋಡುವುದಾದರೆ, ರೈತರು ತಮ್ಮ 18ನೇ ವಯಸ್ಸಿನಲ್ಲಿ ಯೋಜನೆಗೆ ಸೇರಿದರೆ ತಿಂಗಳಿಗೆ 55 ರೂಪಾಯಿ ಮಾತ್ರ ಕಟ್ಟಬೇಕಾಗುವುದು. ಅವರು 60 ವರ್ಷಗಳವರೆಗೆ ಪ್ರತಿ ತಿಂಗಳ 55 ರೂಪಾಯಿಗಳನ್ನು ಸಂದಾಯ ಮಾಡಬೇಕಾಗುತ್ತದೆ. ಅದೇ ಸಮಯಕ್ಕೆ ಸರ್ಕಾರವು ಕೂಡ ಅಷ್ಟೇ ಮೊತ್ತ 55 ರೂಪಾಯಿಗಳನ್ನು ಜಮಾ ಮಾಡುತ್ತದೆ. ಅಂದರೆ ಪ್ರತಿ ತಿಂಗಳು ಒಟ್ಟು 110 ರೂಪಾಯಿ ಅವರ ಪಿಂಚಣಿ ನಿಧಿಯಲ್ಲಿ ಸೇರುತ್ತದೆ. ಫಲಾನುಭವಿ ತಿಂಗಳಿಗೆ 55 ರೂಪಾಯಿಯಂತೆ 60 ವರ್ಷದವರೆಗೆ ಅಂದರೆ ಒಟ್ಟು 42 ವರ್ಷ ಕಟ್ಟಲಾದ ಹಣ 27,720 ರೂಪಾಯಿಗಳು ಮಾತ್ರ. ಜೊತೆಗೆ ಪಿಂಚಣಿ ಫಂಡ್ಗೆ ಕೇಂದ್ರ ಸರ್ಕಾರ ಕೂಡ 27,720 ರೂಪಾಯಿಗಳನ್ನು ನೀಡುತ್ತದೆ. ಈ ಹಣಕ್ಕೆ LIC ಕಂಪನಿಯು ಬಡ್ಡಿ ಸೇರಿಸಿದಾಗ ಇದೆಲ್ಲವೂ ಸೇರಿ ದೊಡ್ಡ ಮೊತ್ತ ಆಗುತ್ತದೆ. ಈ ಹಣವನ್ನು ರೈತರಿಗೆ ವೃದ್ಧಾಪ್ಯದಲ್ಲಿ 60 ವರ್ಷ ತುಂಬಿದ ನಂತರ ಜೀವನ ಪೂರ್ತಿ ಪ್ರತಿ ತಿಂಗಳು 3,000 ರೂಪಾಯಿ ಕೊಡಲಾಗುತ್ತದೆ. ಇದರಿಂದ ವರ್ಷಕ್ಕೆ 36,000 ರೂಪಾಯಿಗಳ ಪಿಂಚಣಿ ಹಣದ ಲಾಭ ಪಡೆಯಬಹುದು. ರೈತರು ಕಟ್ಟಿದ 27,000 ಹಣ ಕೇವಲ 9 ತಿಂಗಳ ಪಿಂಚಣಿಯಲ್ಲಿಯೇ ವಾಪಸ್ ಬಂದು ಬಿಡುತ್ತದೆ. ನಂತರ ಜೀವನ ಪೂರ್ತಿ ಬರುವುದು ಸರ್ಕಾರದ ಹಣ ಎಂಬುದನ್ನು ಇಲ್ಲಿ ಫಲಾನುಭವಿಗಳು ಮನಗಾಣಬೇಕಿದೆ. ಒಂದು ವೇಳೆ ಫಲಾನುಭವಿಯು ತನ್ನ 30ನೇ ವಯಸ್ಸಿನಲ್ಲಿ ಯೋಜನೆಗೆ ಸೇರಿದರೆ ತಿಂಗಳಿಗೆ 110 ರೂಪಾಯಿಗಳು, 40ನೇ ವಯಸ್ಸಿನಲ್ಲಿ ಸೇರಿದರೆ ತಿಂಗಳಿಗೆ 200 ರೂಪಾಯಿಗಳನ್ನು ಕಟ್ಟಬೇಕಾಗುತ್ತದೆ. 60ರ ನಂತರ ಆಗ ಫಲಾನುಭವಿಗೆ ಪ್ರತಿ ತಿಂಗಳು 3,000 ರೂಪಾಯಿಗಳ ಪಿಂಚಣಿ ಕೈ ಸೇರುತ್ತದೆ. ಅವರು ಮುಂದೆ ಕಾಲವಾದರೆ ಅವರ ನಂತರ ಕುಟುಂಬ ಪಿಂಚಣಿ ಎಂದರೆ ಅವರ ಪತ್ನಿಗೆ 1,500 ರೂಪಾಯಿ ಪ್ರತಿ ತಿಂಗಳು ಜೀವನ ಪೂರ್ತಿ ಪಿಂಚಣಿ ದೊರೆಯುತ್ತದೆ. ಹೀಗಾಗಿ ಕಡ್ಡಾಯವಾಗಿ ಈ ಯೋಜನೆಯಲ್ಲಿ ನಾಮಿನಿಯಾಗಿ ಪತಿ ಇಲ್ಲವೇ ಪತ್ನಿಯ ಹೆಸರು ಅವರು ನಮೂದಿಸಲೇಬೇಕು. ಇನ್ನು ಅನಿವಾರ್ಯ ಕಾರಣದಿಂದ ಫಲಾನುಭವಿಯು ಯೋಜನೆಯನ್ನು ಪೂರ್ಣಗೊಳಿಸುವುದು ಅಸಾಧ್ಯವಾದರೆ ಇದುವರೆಗೆ ಕಟ್ಟಿದ ಹಣ ಕೈತಪ್ಪಿ ಹೋಗುತ್ತದೆ ಎಂಬ ಆತಂಕ ಪಡಬೇಕಾಗಿಲ್ಲ. ಇಲ್ಲಿ ನಿಮ್ಮ ಹಣ ವ್ಯರ್ಥವಾಗುವುದಿಲ್ಲ. ಬೇಡವೆಂದಾಗ ಯೋಜನೆಯಿಂದ ನಿರ್ಗಮಿಸಿ ತಾವು ಸಂದಾಯ ಮಾಡಿದ ಹಣವನ್ನು ಮರಳಿ ಪಡೆಯಬಹುದು. ಇದೊಂದು ಸುರಕ್ಷಿತ ಭದ್ರತಾ ಯೋಜನೆಯಾಗಿದೆ. ಒಂದು ವೇಳೆ 60 ವರ್ಷ ವಯಸ್ಸಿಗೂ ಮೊದಲೇ ವ್ಯಕ್ತಿಯು ಅಂಗವೈಕಲ್ಯವಾದರೆ ಅವರ ಸಂಗಾತಿಯು ಕಂತುಗಳನ್ನು ಕಟ್ಟುವ ಮೂಲಕ ಯೋಜನೆಯನ್ನು ಮುಂದುವರಿಸಬಹುದು. ಇಲ್ಲವೇ ತಮ್ಮ ಹಣವನ್ನು ಬಡ್ಡಿಯೊಂದಿಗೆ ಸ್ವೀಕರಿಸಿ ಅರ್ಧಕ್ಕೆ ಬಿಡಬಹುದು. ಈ ಯೋಜನೆಯನ್ನು ಮಧ್ಯದಲ್ಲಿ 10 ವರ್ಷದೊಳಗೆ

0: ಸೇರಿಸಿದರೆ ತಾವು ಕಟ್ಟಿದ ಹಣಕ್ಕೆ ಸಾಮಾನ್ಯ ಉಳಿತಾಯ ಬ್ಯಾಂಕ್ ಬಡ್ಡಿ ಸೇರಿಸಿ ಫಲಾನುಭವಿಯು ಕಟ್ಟಿರುವ ಹಣವನ್ನು ಮಾತ್ರ ಮರುಪಾವತಿಸಲಾಗುತ್ತದೆ. ಫಲಾನುಭವಿಯು ಯೋಜನೆಗೆ ಸೇರಿದ 10 ವರ್ಷಗಳ ನಂತರ ಅಂದರೆ 60 ವರ್ಷಕ್ಕಿಂತಲೂ ಮೊದಲೇ ನಿರ್ಗಮಿಸಿದರೆ ಮೊದಲು ಕಟ್ಟಿದ ಹಣಕ್ಕೆ ಪಿಂಚಣಿ ಫಂಡ್ ಗಳಿಸಿದ ಹೆಚ್ಚಿನ ಬಡ್ಡಿ ಸೇರಿಸಿ ಹಣ ಮರಳಿ ಕೊಡಲಾಗುತ್ತದೆ. ಇಲ್ಲಿ ಬ್ಯಾಂಕ್ ಬಡ್ಡಿಗಿಂತ ಸ್ವಲ್ಪ ಜಾಸ್ತಿ ಹಣ ಮರುಪಾವತಿಸಲಾಗುತ್ತದೆ. 60 ವರ್ಷಕ್ಕೂ ಮೊದಲೇ ಮಧ್ಯದಲ್ಲಿ ಯೋಜನೆಯನ್ನು ಅರ್ಧಕ್ಕೆ ನಿಲ್ಲಿಸಿದರೆ ರೈತ ಕಟ್ಟಿದ ಹಣ ಮತ್ತು ಅದರ ಬಡ್ಡಿ ಮಾತ್ರ ಮರಳಿ ಸಿಗುತ್ತದೆ. ಹೀಗಾಗಿ ಯೋಜನೆ ಪೂರ್ಣಗೊಳಿಸಿದರೆ ಪಿಂಚಣಿ ರೂಪದಲ್ಲಿ ಸರ್ಕಾರವು ವೃದ್ಧಾಪ್ಯದಲ್ಲಿ ಪ್ರತಿ ತಿಂಗಳು 3,000 ರೂಪಾಯಿಗಳನ್ನು ನೀಡುತ್ತದೆ. ಜೀವನದ ಸಂಧ್ಯಾಕಾಲದಲ್ಲಿ ಅಲ್ಪ ಪ್ರಮಾಣದ ಹಣವೂ ಕೂಡ ಊರುಗೋಲಾಗಬಹುದು. ಚಂದಾದಾರರು 60 ವರ್ಷಕ್ಕಿಂತ ಮೊದಲೇ ಆಕಸ್ಮಿಕ ಮರಣ ಹೊಂದಿದರೆ ಅವರ ಸಂಗಾತಿಯು ಯೋಜನೆಯ ಖಾತೆಯನ್ನು ಮುಂದುವರಿಸಬಹುದು. ಉಳಿದ ವರ್ಷದ ಕಂತುಗಳನ್ನು ಕಟ್ಟಿದರೆ ಅವರಿಗೆ 60 ವರ್ಷದ ನಂತರ 3,000 ರೂಪಾಯಿ ಪಿಂಚಣಿ ಅನ್ವಯಿಸುತ್ತದೆ. ಅಥವಾ ಮುಂದುವರಿಸುವುದು ಬೇಡವೆಂದರೆ ಆಗ ಇದುವರೆಗೆ ಕಟ್ಟಿರುವ ಹಣ, ಅದರ ಮೇಲಿನ ಬಡ್ಡಿ ಮತ್ತು ಸರ್ಕಾರ ಕಟ್ಟಿದ ಹಣದ ಬಡ್ಡಿ ಸಹಿತ ನಾಮಿನಿಗೆ ನೀಡಲಾಗುತ್ತದೆ. ಒಂದು ವೇಳೆ ಇಬ್ಬರೂ ಮರಣ ಹೊಂದಿದರೆ ಅವರ ಹಣವು ನೇರವಾಗಿ ಪಿಂಚಣಿ ನಿಧಿಗೆ ಜಮಾ ಮಾಡಲಾಗುತ್ತದೆ. ಈ ಯೋಜನೆಗೆ ಹೇಗೆ ನೋಂದಾಯಿಸಿಕೊಳ್ಳುವುದು ಎಂದರೆ ನಿಮ್ಮ ಗ್ರಾಮದ ಅಥವಾ ಹತ್ತಿರದ ಸಿಎಸ್ಸಿ ಅಂದರೆ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ಹೆಸರು ನೋಂದಾಯಿಸಬಹುದು. ಅದಕ್ಕಾಗಿ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಸಂಖ್ಯೆ ಜೊತೆಗೆ IFSC ಕೋಡ್ ಪಹಣಿ ತೆಗೆದುಕೊಂಡು ಹೋಗಬೇಕು. ಅಥವಾ ಆನ್ಲೈನ್ನಲ್ಲಿ manthan.in ಪೋರ್ಟಲ್ ಮೂಲಕ ಸ್ವಯಂ ನೋಂದಣಿ ಕೂಡ ಮಾಡಬಹುದು. ಕಿಸಾನ್ ಮಾನ್ಧನ್ ಯೋಜನೆಯ ನೋಂದಣಿ ಸಂಪೂರ್ಣ ಉಚಿತವಾಗಿದೆ. ಈಗಾಗಲೇ ನೀವು ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಫಸಲ್ ಬಿಮಾ ಯೋಜನೆಗೆ ನೋಂದಣಿ ಮಾಡಿದ್ದರೆ ಒಂದೇ ಆಧಾರ್ ಕಾರ್ಡ್ನಲ್ಲಿ ಕಿಸಾನ್ ಮಾನ್ಧನ್ ಯೋಜನೆಗೂ ಸೇರಬಹುದು. ನೋಂದಣಿ ಕಂ ಆಟೋ ಡೆಬಿಟ್ ಪ್ರಕ್ರಿಯೆಯಿಂದ ಪ್ರತಿ ತಿಂಗಳು ಕಂತಿನ ಹಣವು ತಾನಾಗಿಯೇ ಕಡಿತಗೊಳ್ಳುತ್ತದೆ. ಇಡೀ ದೇಶದಲ್ಲಿ ಇದುವರೆಗೆ 25 ಲಕ್ಷ ರೈತರು PMKMY ಪಿಂಚಣಿ ಯೋಜನೆಗೆ ಸೇರಿದ್ದಾರೆ. 2025 ವರದಿ ಪ್ರಕಾರ ಅತಿ ಹೆಚ್ಚು Top 5 ರಾಜ್ಯಗಳಲ್ಲಿ ಮೊದಲ ಸ್ಥಾನದಲ್ಲಿರುವ ಹರಿಯಾಣ ರಾಜ್ಯದಲ್ಲಿ 5,74,000 ಜನ ನೋಂದಣಿ ಮಾಡಿದ್ದಾರೆ. ಬಿಹಾರ್ 3,45,000, ಜಾರ್ಖಂಡ್ 2,53,000, ಛತ್ತೀಸ್ಗಢ 2,03,000, ಒಡಿಶಾ 1,57,000, ಜಮ್ಮು ಮತ್ತು ಕಾಶ್ಮೀರ 1,26,000 ರೈತರು ಈ ಯೋಜನೆಯಡಿ ಬಂದಿದ್ದಾರೆ. ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಸುಮಾರು 70,000-80,000 ರೈತರು ಮಾತ್ರ ಪಿಂಚಣಿ ಯೋಜನೆಗೆ ನೋಂದಾಯಿಸಿದ್ದಾರೆ. ಇದು ರೈತರಿಗೆ ಭವಿಷ್ಯದ ಭದ್ರತೆ ಕಲ್ಪಿಸುವ ಪಿಂಚಣಿ ಯೋಜನೆಯಾಗಿದ್ದು ಬಹುತೇಕ ರೈತರಿಗೆ ಸಂಪೂರ್ಣ ಮಾಹಿತಿ ಗೊತ್ತಿರದ ಕಾರಣ ಹಾಗೂ ತಮ್ಮ ಹಣ ಮರಳಿ ಬರುವುದಿಲ್ಲ ಎಂಬ ಅಪನಂಬಿಕೆಯಿಂದಾಗಿ ಇದರ ಪ್ರಯೋಜನ ಪಡೆಯುವಲ್ಲಿ ವಿಳಂಬವಾಗುತ್ತಿದೆ. ಈಗಲೂ ಕಾಲಮಿಂಚಿಲ್ಲ. 18-40 ವರ್ಷದ ಒಳಗಿನ ರೈತರು ಈ ಯೋಜನೆಗೆ ಸೇರಬಹುದು. ನೀವು 30 ಇಲ್ಲವೇ 38 ವಯಸ್ಸಿನವರಾಗಿದ್ದರೂ ನಿಮ್ಮ ಹೆಸರಿನಲ್ಲಿ 5 ಎಕರೆಗಿಂತಲೂ ಕಡಿಮೆ ಜಮೀನು ಇದ್ದರೆ ಈಗಲೇ ಹೋಗಿ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ನೋಂದಣಿ ಮಾಡಿಸಿ. ಯೋಜನೆ ಯಾವಾಗ ಆರಂಭಿಸಿದರೂ ಕೂಡ 60 ವರ್ಷದವರೆಗೆ ಕಂತುಗಳನ್ನು ಕಟ್ಟಿದರೆ ಮುಂದೆ ಜೀವನ ಪೂರ್ತಿ 3,000 ರೂಪಾಯಿ ಪಿಂಚಣಿ ಪಡೆಯಬಹುದು. ರೈತನ ದುಡಿಮೆಗೆ ವಯಸ್ಸಿನ ಮಿತಿ ಇಲ್ಲ, ಆದರೆ ಆತನ ಬದುಕಿಗೆ ಭದ್ರತೆ ಇರಲೇಬೇಕಲ್ಲವೇ? ಅದಕ್ಕಾಗಿ ಕೃಷಿಯ ಜೊತೆಗೆ ವೃದ್ಧಾಪ್ಯ ಜೀವನದ ಸುರಕ್ಷತೆಯನ್ನು ಯೋಜಿಸುವುದು ಅಗತ್ಯವಿದೆ. ರೈತರು ಈಗಲೇ ಸರ್ಕಾರದ ಕಿಸಾನ್ ಮಾನ್ಧನ್ ಪಿಂಚಣಿ ಯೋಜನೆಗೆ ಸೇರಬಹುದು. ಇಂತಹ ಸಣ್ಣ ಉಳಿತಾಯವೇ ನಾಳೆಯ ನೆಮ್ಮದಿಯ ಬದುಕಿಗೆ ಆಸರೆಯಾಗುವಲ್ಲಿ ಸಂದೇಹವಿಲ್ಲ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಯಮಕನಮರಡಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ದೇಶದ 100 ಕೋಟಿಗೂ ಹೆಚ್ಚು ಜನರು, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಕತಾರ್ನಲ್ಲಿ ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ನ ವಾರ್ಷಿಕ ಸಭೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಏಷ್ಯನ್ ಗೇಮ್ಸ್ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಭಾರತದ ಇಶಾ ಸಿಂಗ್ಗೆ ಬೆಳ್ಳಿ.

ಹಾಗೂ ಏಷ್ಯನ್ ಗೇಮ್ಸ್ ಕ್ರಿಕೆಟ್ ಪ್ರತಿಕೂಲ ಹವಾಮಾನ ಕಾರಣ ಅಫ್ಘಾನಿಸ್ತಾನ ವಿರುದ್ದದ ಕ್ವಾರ್ಟರ್ ಫೈನಲ್ ಪಂದ್ಯ ರದ್ದು, ಸೆಮಿಫೈನಲ್ಗೆ ಭಾರತ ಲಗ್ಗೆ. ವಾರ್ತೆಗಳ ವಿವರ. ದೇಶದಲ್ಲಿ 100 ಕೋಟಿಗೂ ಹೆಚ್ಚು ಜನರು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ. ಇದರಲ್ಲಿ 60 ಕೋಟಿಗೂ ಹೆಚ್ಚು ನಾಗರಿಕರಿಗೆ 5 ಲಕ್ಷ ರೂಪಾಯಿಗಳ ಆರೋಗ್ಯ ಭದ್ರತಾ ರಕ್ಷಣೆ, 25 ಕೋಟಿ ಜನರಿಗೆ ಇಎಸ್ಐಸಿ ಆರೋಗ್ಯ ಭದ್ರತೆ ಮತ್ತು 80 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರ ಧಾನ್ಯಗಳು ಹಾಗೂ ರೈತರು ಮತ್ತು ಮಹಿಳೆಯರಿಗೆ ಆರ್ಥಿಕ ನೆರವು ಒಳಗೊಂಡಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ

0: ದೇಶದ ಸುಸ್ಥಿರ ಅಭಿವೃದ್ಧಿಗಾಗಿ ಕೈಗಾರಿಕೆಗಳ ಬೆಳವಣಿಗೆ ಹಾಗೂ ಕಾರ್ಮಿಕರ ಕಲ್ಯಾಣವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಿ ಭಾರತ ಹೊರಹೊಮ್ಮಲು ಪ್ರತಿಯೊಬ್ಬರೂ ಒಗ್ಗೂಡಿ ಕೆಲಸ ಮಾಡುವಂತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕರೆ ನೀಡಿದರು. ಕತಾರ್ನ ದೋಹಾದಲ್ಲಿ ನಡೆಯಲಿರುವ ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ನ 11ನೇ ವಾರ್ಷಿಕ ಸಭೆ ಹಾಗೂ ಹೂಡಿಕೆದಾರರ ಸಂವಾದದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗವಹಿಸಲಿದ್ದಾರೆ. ಈ ವಾರ್ಷಿಕ ಸಭೆಯಲ್ಲಿ ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ನ ಕಾರ್ಯಾಚರಣೆಯ ಆದ್ಯತೆಗಳು ಮತ್ತು ಭವಿಷ್ಯದ ಕಾರ್ಯಸೂಚಿಯ ಕುರಿತು ಚರ್ಚಿಸಲು ವಿಶ್ವಾದ್ಯಂತ ಇರುವ ಸದಸ್ಯ ರಾಷ್ಟಗಳ ನಿಯೋಗಗಳು, ನೀತಿ ನಿರೂಪಕರು ಮತ್ತು ಪಾಲುದಾರರು ಭಾಗವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ರಬಿ ಅಭಿಯಾನ 2026 ಕುರಿತಾದ ಎರಡು ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಿದರು. ಮುಂಬರುವ ಹಿಂಗಾರು ಬೆಳೆಯ ಹಂಗಾಮಿಗೆ ಸಂಬಂಧಿಸಿದ ಪ್ರಮುಖ ಆದ್ಯತೆಗಳು ಮತ್ತು ಸಿದ್ದತೆಗಳ ಕುರಿತು ಚರ್ಚಿಸಲು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ಈ ಸಮ್ಮೇಳನವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಮನ್ವಯ ಬಲಪಡಿಸುವುದು ಹಾಗೂ ಕೃಷಿ ಉತ್ಪಾದನೆ, ಉತ್ಪಾದಕತೆ, ಸುಸ್ಥಿರತೆ ಮತ್ತು ರೈತರ ಆದಾಯ ಹೆಚ್ಚಿಸಲು ಸಮನ್ವಯಯುತ ಹಾಗೂ ಫಲಿತಾಂಶ ಆಧಾರಿತ ಕಾರ್ಯತಂತ್ರವನ್ನು ರೂಪಿಸುವುದರ ಮೇಲೆ ಈ ಸಮ್ಮೇಳನ ಗಮನಹರಿಸಲಿದೆ. ದೇಶದ ಸ್ವಾಯತ್ತ ಮತ್ತು ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಲಗೊಳಿಸಲು ಹಾಗೂ ಅವುಗಳ ವರ್ಚಸ್ಸಿಗೆ ಧಕ್ಕೆ ತರಲು ವಿರೋಧ ಪಕ್ಷಗಳು ಪ್ರಯತ್ನಿಸುತ್ತಿವೆ ಎಂದು ಬಿಜೆಪಿ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ಜೆಪಿ ನಡ್ಡಾ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿರೋಧ ಪಕ್ಷದ ನಾಯಕರು ಸಾರ್ವಜನಿಕರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಮತ್ತು ದೇಶದಲ್ಲಿ ಗೊಂದಲ ಸೃಷ್ಟಿಸಲು ಯತ್ನಿಸುತ್ತಿದ್ದಾರೆ. ಚುನಾವಣಾ ಆಯೋಗವು ವಿರೋಧ ಪಕ್ಷಗಳ ಆರೋಪಗಳನ್ನು ಈಗಾಗಲೇ ತಳ್ಳಿಹಾಕಿದ್ದರೂ ಅವರು ವಾತಾವರಣವನ್ನು ಕಲುಷಿತಗೊಳಿಸುತ್ತಿದ್ದಾರೆ ಎಂದು ದೂರಿದರು. ಅಧಿಕಾರ ಪಡೆಯುವುದು, ವಂಶಾಡಳಿತ ರಾಜಕಾರಣ ಘೋಷಿಸುವುದು ಮತ್ತು ವೈಯಕ್ತಿಕ ಲಾಭ ಪಡೆಯುವುದು ಮಾತ್ರ ವಿರೋಧ ಪಕ್ಷಗಳ ಏಕೈಕ ಉದ್ದೇಶವಾಗಿದೆ ಎಂದು ಜೆಪಿ ನಡ್ಡಾ ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕುರಿತ ಒಂದು ನೋಟ ಇಲ್ಲಿದೆ. 2015ರಲ್ಲಿ ಪ್ರಾರಂಭವಾದ ಪಿಎಂ ಮುದ್ರಾ ಯೋಜನೆಯು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಬಲಪಡಿಸಲು ನಿಧಿ ಇಲ್ಲದವರಿಗೆ ಹಣಕಾಸು ಒದಗಿಸುತ್ತದೆ. ಈ ಉಪಕ್ರಮವು ಸಣ್ಣ ಉದ್ಯಮಿಗಳಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು, ಉಳಿಸಿಕೊಳ್ಳಲು ಮತ್ತು ಬೆಳೆಸಲು ಬಂಡವಾಳ ಒದಗಿಸುತ್ತದೆ. ಮೇಲಾಧಾರ, ಮುಕ್ತ ಸಾಲ, ಕೋಟ್ಯಾಂತರ ಸಣ್ಣ ಉದ್ಯಮಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಗೆ ಒಳಪಡಿಸಲಾಗಿದೆ. ಶೇಕಡ 68ರಷ್ಟು ಸಾಲಗಳು ಮಹಿಳೆಯರಿಗೆ ಮತ್ತು ಶೇಕಡ 51ರಷ್ಟು ಸಾಲಗಳು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದ ಸಣ್ಣ ಉದ್ಯಮಿಗಳಿಗೆ ನೀಡಲಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಮೀಕ್ಷೆಯ ಪ್ರಕಾರ ಮುದ್ರಾ 2015 ಮತ್ತು 2018ರ ನಡುವೆ 1.12 ಕೋಟಿ ನಿವ್ವಳ ಹೆಚ್ಚುವರಿ ಉದ್ಯೋಗಗಳನ್ನು ಸೃಷ್ಟಿಸಿದೆ. 2024ರಲ್ಲಿ ಮುದ್ರಾ ಸಾಲದ ಮಿತಿಯನ್ನು 10 ಲಕ್ಷ ರೂಪಾಯಿಗಳಿಂದ 20 ಲಕ್ಷ ರೂಪಾಯಿಗಳಿಗೆ ದ್ವಿಗುಣಗೊಳಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಯ 10ನೇ ವಾರ್ಷಿಕೋತ್ಸವವನ್ನು ಇಂದು ಭಾರತ ಆಚರಿಸುತ್ತಿದೆ. 2016ರ ಸೆಪ್ಟೆಂಬರ್ 28-29ರಂದು ಪಾಕಿಸ್ತಾನದ ಅಧೀನದಲ್ಲಿರುವ ಭಯೋತ್ಪಾದಕರ ನೆಲೆಗಳ ಮೇಲೆ ಭಾರತೀಯ ಸೇನೆಯು ನಿಖರವಾದ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಅದೇ ತಿಂಗಳ ಆರಂಭದಲ್ಲಿ ನಡೆದ ಉರಿ ಭಯೋತ್ಪಾದಕ ದಾಳಿಯಲ್ಲಿ 19 ಭಾರತೀಯ ಯೋಧರು ಹುತಾತ್ಮರಾಗಿದ್ದರು. ಅದಕ್ಕೆ ನೇರ ಮತ್ತು ನಿರ್ಣಾಯಕ ಮಿಲಿಟರಿ ಪ್ರಕ್ರಿಯೆಯಾಗಿ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು. ಈ ವಾರ್ಷಿಕೋತ್ಸವವು ಕಳೆದ ಒಂದು ದಶಕದಲ್ಲಿ ವಿಕಸನಗೊಂಡಿರುವ ರಾಷ್ಟ್ರ

0: ರಾಷ್ಟೀಯ ಭದ್ರತಾ ಕ್ರಮಗಳನ್ನು ಎತ್ತಿ ತೋರಿಸುತ್ತದೆ. 2016ರಲ್ಲಿ ತೋರಿದ ದೃಢ ಸಂಕಲ್ಪವು 2019ರ ಬಾಲ್ಕೋಟ್ ವೈಮಾನಿಕ ದಾಳಿ ಮತ್ತು 2025ರ ಆಪರೇಷನ್ ಸಿಂಧೂರ ಸೇರಿದಂತೆ ನಂತರದ ದಿಟ್ಟ ಕ್ರಮಗಳಿಗೆ ಭದ್ರ ಬುನಾದಿ ಹಾಕಿತು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೇಶವು ಇಂದು ಮಹಾನ್ ಕ್ರಾಂತಿಕಾರಿ ಶಹೀದ್ ಭಗತ್ ಸಿಂಗ್ ಅವರ 119ನೇ ಜನ್ಮದಿನವನ್ನು ಆಚರಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಭಗತ್ ಸಿಂಗ್ ಅವರು 1907ರ ಇದೇ ದಿನದಂದು ಪ್ರಸ್ತುತ ಪಾಕಿಸ್ತಾನದಲ್ಲಿರುವ ಪಂಜಾಬ್ನ ಲಯಲ್ಪುರ ಜಿಲ್ಲೆಯ ಬಂಗಾ ಗ್ರಾಮದ ಕ್ರಾಂತಿಕಾರಿಗಳ ಕುಟುಂಬದಲ್ಲಿ ಜನಿಸಿದರು. ರಾಜಗುರು ಮತ್ತು ಸುಖದೇವ್ ಅವರೊಂದಿಗೆ ತಮ್ಮ ಪ್ರಾಣವನ್ನೇ ಅರ್ಪಿಸುವ ಮೂಲಕ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಭಗತ್ ಸಿಂಗ್ ಅವರು ಅಪ್ರತಿಮ ಧೈರ್ಯ ಮತ್ತು ಶೌರ್ಯದೊಂದಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಚೈತನ್ಯ ತುಂಬಿದರು. ದೇಶದ ಗೌರವಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ಅವರ ಮನೋಭಾವವು ಭಾರತದ ಯುವಜನತೆಯ ಧೈರ್ಯ ಮತ್ತು ದೃಢ ಸಂಕಲ್ಪದ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್, ಅಮೆರಿಕ ಸಂಸತ್ನ ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷ ಬ್ರಿಹಾನ್ ಮಾಸ್ಟ್ ನೇತೃತ್ವದ ನಿಯೋಗದೊಂದಿಗೆ ಸಭೆ ನಡೆಸಿದರು. ರಕ್ಷಣಾ ಕೈಗಾರಿಕೆ ಮತ್ತು ತಾಂತ್ರಿಕ ಸಹಕಾರಕ್ಕೆ ವಿಶೇಷ ಒತ್ತು ನೀಡುವ ಮೂಲಕ ವಿಕಸನಗೊಳ್ಳುತ್ತಿರುವ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯ ಕುರಿತು ಈ ಚರ್ಚೆ ಕೇಂದ್ರೀಕೃತವಾಗಿತ್ತು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026ರ ಏಷ್ಯನ್ ಗೇಮ್ಸ್ನ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಭಾರತದ ಈಶಾ ಸಿಂಗ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಅವರು 38 ಅಂಕಗಳೊಂದಿಗೆ 2ನೇ ಸ್ಥಾನ ಪಡೆದರು. ಮಹಿಳೆಯರ 78 ಕೆಜಿ ವಿಭಾಗದ ಪುರುಷ ಸ್ಪರ್ಧೆಯಲ್ಲಿ ಭಾರತದ ಪಿಂಕಿ ಬಲ್ಹರ್ ಕಂಚಿನ ಪದಕ ವಿಜೇತರಾಗಿದ್ದಾರೆ. ಕ್ವಾರ್ಟರ್ ಫೈನಲ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಲಿಮ್ ಗಾರಮ್ ಅವರನ್ನು 3-0 ಅಂತರದಿಂದ ಸೋಲಿಸುವ ಮೂಲಕ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಬಾಕ್ಸಿಂಗ್ ಸ್ಪರ್ಧೆಯ ಮಹಿಳೆಯರ 75 ಕೆಜಿ ವಿಭಾಗದ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಲವ್ಲಿನಾ ದಕ್ಷಿಣ ಕೊರಿಯಾದ ಸಿಯೋಂಗ್ ಸುವಾನ್ ವಿರುದ್ದ 5-0 ಅಂತರದಿಂದ ಗೆಲುವು ಸಾಧಿಸುವ ಮೂಲಕ ಪದಕ ಖಚಿತಪಡಿಸಿಕೊಂಡಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿಂದು ನಡೆಯಬೇಕಿದ್ದ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳ ನಡುವಿನ ಏಷ್ಯನ್ ಗೇಮ್ಸ್ನ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ ಪಂದ್ಯ ಪ್ರತಿಕೂಲ ಹವಾಮಾನದ ಕಾರಣ ರದ್ದುಗೊಂಡಿದೆ. ಇದರಿಂದಾಗಿ ಪಂದ್ಯ ಆಡದೆ ಭಾರತದ ಪುರುಷರ ಕ್ರಿಕೆಟ್ ತಂಡ ಸೆಮಿಫೈನಲ್ ಪ್ರವೇಶಿಸಿದೆ. ಹಾಲಿ ಚಾಂಪಿಯನ್ ಭಾರತ ಐಸಿಸಿ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಶ್ರೇಯಾಂಕದಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ಅಫ್ಘಾನಿಸ್ತಾನ ತಂಡ ಪ್ರಸ್ತುತ 10ನೇ ಸ್ಥಾನದಲ್ಲಿದೆ. ಈ ಶ್ರೇಯಾಂಕದ ಆಧಾರದ ಮೇಲೆ ಭಾರತ ತಂಡ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ನೇಪಾಳ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆಯುವ ಮತ್ತೊಂದು ಕ್ವಾರ್ಟರ್ ಫೈನಲ್ನಲ್ಲಿ ವಿಜೇತ ತಂಡವನ್ನು ಸೆಮಿಫೈನಲ್ನಲ್ಲಿ ಭಾರತ ಎದುರಿಸಲಿದೆ. ನಗೋಯಾದಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರ ಮಳೆಯಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ದೇಶದ 100 ಕೋಟಿಗೂ ಹೆಚ್ಚು ಜನರು, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ. ಕತಾರ್ನಲ್ಲಿ ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ನ ವಾರ್ಷಿಕ ಸಭೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಏಷ್ಯನ್ ಗೇಮ್ಸ್ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಭಾರತದ ಇಶಾ ಸಿಂಗ್ಗೆ ಬೆಳ್ಳಿ. ಹಾಗೂ ಏಷ್ಯನ್ ಗೇಮ್ಸ್ ಕ್ರಿಕೆಟ್, ಪ್ರತಿಕೂಲ ಹವಾಮಾನ ಕಾರಣ ಅಫ್ಘಾನಿಸ್ತಾನ ವಿರುದ್ಧದ ಕ್ವಾರ್ಟರ್ ಫೈನಲ್ ಪಂದ್ಯ ರದ್ದು, ಸೆಮಿಫೈನಲ್ಗೆ ಭಾರತ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗೀತಾ ಕಟ್ಟಿ ಅವರ ಕಂಠದಲ್ಲಿ ಮೂಡಿಬರ್ತಾ ಇದೆ ಸಪ್ತಪದಿ ಚಿತ್ರದ ಈ ಒಂದು ಹಾಡು.

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಮಂಜುಳಾ ಗುರುರಾಜ್ ಮತ್ತು ಯಶವಂತ್ ಹಳಿಬಂಡಿ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಸಂಖ್ಯಾ ಬಾಳ್ಯ ಚಿತ್ರದ

ಮಣ್ಣಿನ ದೋಣಿ ಚಿತ್ರದ ಬಳಿಕ ಇದೀಗ ಮೂಡಿ ಬರ್ತಾ ಇದೆ ಒಂದು ಸಿನಿಮಾ ಕಥೆ ಚಿತ್ರದ ಒಂದು ಹಾಡು. ಧನಿಯಾಗಿದ್ದಾರೆ ನರಸಿಂಹ ನಾಯಕ್ ಮತ್ತು ಮಂಜುಳಾ ಗುರುರಾಜ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆ ಕುರಿತಂತೆ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾ ಆಶಾ ಕೃಷ್ಣಸ್ವಾಮಿ ಹಿರಿಯ ಪತ್ರಕರ್ತರು, ನಡೆಸಿಕೊಡುತ್ತಾರೆ ನಾರಾಯಣಸ್ವಾಮಿ ಬಿಎಸ್ ಹಿರಿಯ ಪತ್ರಕರ್ತರು.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಪಿಎಂ ಗತಿಶಕ್ತಿ ಯೋಜನೆ ಕುರಿತಂತೆ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
3: ನಮಸ್ಕಾರ
2: ಮೇಡಮ್. ಪಿಎಂ ಗತಿಶಕ್ತಿ ಯೋಜನೆ ನಮ್ಮ ಆರ್ಥಿಕ ಪ್ರಗತಿ ದೃಷ್ಟಿಯಿಂದ ಮತ್ತೆ ಮೂಲಸೌಕರ್ಯ ಅಭಿವೃದ್ಧಿ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಯೋಜನೆ. 2021 ಅಕ್ಟೋಬರ್ನಲ್ಲಿ ಆರಂಭವಾದ ಯೋಜನೆ ಇದು. 100 ಲಕ್ಷ ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಮೊತ್ತದ ಅತ್ಯಂತ ಮಹತ್ವದ ಯೋಜನೆ. ಕಳೆದ 5 ವರ್ಷದಲ್ಲಿ ಈ ಯೋಜನೆಯ ಪ್ರಗತಿ ಮತ್ತೆ ನಾವೇನು 2047 ವಿಕಸಿತ ಭಾರತ ಅನ್ನುವ ಒಂದು ಗುರಿ ಇದೆ, ಅದರ ಸಾಧನೆಯಲ್ಲಿ ಇದು ಯಾವ ರೀತಿ ಕೊಡುಗೆ ಕೊಡಬಲ್ಲದು ಅಂತ ತಾವು ಹೇಳ್ತೀರಿ?
3: ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ

0: ಕನಸು ಅಂತ ಹೇಳಿದ್ರೆ ವಿಕಸಿತ ಭಾರತ. ವಿಕಸಿತ ಭಾರತ 2047 ಅಂದ್ರೆ ಇನ್ನೂ ಬಹಳ ವರ್ಷ ಏನಿಲ್ಲ. ಅವರು ಅನೌನ್ಸ್ ಮಾಡಿದ್ದು 21ರಲ್ಲಿ ಗತಿಶಕ್ತಿ ಅನೌನ್ಸ್ ಮಾಡ್ತಾರೆ, ಆ ಒಂದಕ್ಕೆ ಪೂರಕವಾಗಿ ಈ ಪ್ರೋಗ್ರಾಮ್ ಇದೆ. ವಿಕಸಿತ ಭಾರತ್ ಅಂತ ಹೇಳಿದ್ರೆ ಅದೊಂದು ಕಾನ್ಸೆಪ್ಟ್, ಅದೊಂದು ಕನಸು. ಆ ಕನಸನ್ನ ನನಸು ಮಾಡ್ಕೊಳ್ಳೋದಿಕ್ಕೆ ಅನೇಕ ಪ್ರೋಗ್ರಾಮ್ಸ್ ನ ಪ್ಲಾನ್ ಮಾಡಿದ್ದಾರೆ, ನೇಷನ್ ವೈಡ್ ಆಗಿದೆ. ಅದೊಳಗೆ ಗತಿಶಕ್ತಿ, ಗತಿಶಕ್ತಿ ಅಂತ ಹೇಳಿದ್ರೆ ಗತಿ ಅಂದ್ರೆ ಮೂವ್ಮೆಂಟ್ ಅಂದ್ರೆ ಚಲನೆ. ಚಲನೆ ಇದ್ರೇನೆ ಎಲ್ಲಾ ರೀತಿಯ ನಾವು ಒಂದು ಕಾಂಪ್ರಹೆನ್ಸಿವ್ ಹೇಳಿದ್ರೆ ಫಾರ್ಮರ್ಸ್ ಬಂದ್ಬಿಡ್ತಾರೆ ಈ ಎಲ್ಲ ಗತಿಶಕ್ತಿ ಮೂವ್ಮೆಂಟ್ ಅಲ್ಲಿ. ನೀವು ಆವಾಗ್ಲೇ ಹೇಳಿದಂಗೆ 21ರಲ್ಲಿ ಅಕ್ಟೋಬರ್ ಅಲ್ಲಿ ಇದು ಲಾಂಚ್ ಆಗುತ್ತೆ. ಪ್ರಗತಿ ಮೈದಾನ ಅಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ ಫಸ್ಟ್ ಟೈಮ್ ಅವರು. ಅದೊಂದು ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಸ್ಕೀಮ್ ಇದು. ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಇಲ್ಲ, ಇದೆ. ರೋಡ್ ಇದೆ, ರೈಲ್ವೇಸ್ ಇದೆ, ಏರ್ ಇದೆ, ಆದರೆ ಇದೆಲ್ಲನೂ ಸೈಲೋ ಮೆಂಟಾಲಿಟಿ ಅಂತ ಹೇಳ್ತೀವಿ. ಅದ್ರ ಪಾಡಗ ಒಂದೊಂದೇ ಕಂಪಾರ್ಟ್ಮೆಂಟಲೈಸ್ ಆಗಿ ಯೋಜನೆ ಮಾಡ್ತಾರೆ, ವರ್ಕ್ ಮಾಡ್ತಾರೆ. ಈ ಪ್ಲಾಟ್ಫಾರ್ಮ್ ಏನಂದ್ರೆ ಗತಿಶಕ್ತಿ ಇದೊಳಗೆ ಎಲ್ಲಾನು ಇಂಟಿಗ್ರೇಟ್ ಮಾಡಬೇಕು, ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ. ಇವಾಗ ನೋಡಿ, ರೈಲ್ವೇಸ್ ಒನ್ ಆಫ್ ದ ಓಲ್ಡೆಸ್ಟ್ ಟ್ರಾನ್ಸ್ಪೋರ್ಟ್ ಇದು. ಅವ್ರಿಗೆ ಇರೋಷ್ಟು ಲ್ಯಾಂಡು ಮತ್ತೆ ಅವ್ರಿಗಿರೋಷ್ಟು ಇನ್ಫ್ರಾಸ್ಟ್ರಕ್ಚರು ಬೇರೆಯವ್ರಿಗೆ ಇಲ್ಲ ಅಂತಾನೆ ಹೇಳ್ಬಾರ್ದು. ಆದ್ರೆ ಭಾರತ ಸಾಮಾನ್ಯ ರಸ್ತೆ ಟ್ರಾನ್ಸ್ಪೋರ್ಟ್ ಮೇಲೆ ಬೆಳೆದಿರೋಂತಹ ಒಂದು ದೇಶ ಇದು. ಈ ಎಲ್ಲಾ ರೀತಿಯ ಇದನ್ನ ನಾವು ಇಂಟಿಗ್ರೇಟ್ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಜನರು ಅಂತ ಹೇಳಿದ್ರೆ ಇಲ್ಲಿ ಏನಂದ್ರೆ ಕಾಮನ್ ಮ್ಯಾನ್ ಅಂದ್ರೆ ಜಿಯೋ ಸ್ಪೇಷಿಯಲ್ ಪ್ಲಾಟ್ಫಾರ್ಮ್ ಅಂತ ಇದೊಂದು ಕ್ರಿಯೇಟ್ ಮಾಡಿ ಆ ಬೆಟರ್ ಮಲ್ಟಿ ಮೋಡಲ್ ಫ್ರೀಟ್ ಮೂವ್ಮೆಂಟ್ ಅಂದ್ರೆ ಸಾಮಾನುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಬೇಕಾಗುತ್ತೆ. ಇವಾಗ ನಾವು ಏರ್ ಅಲ್ಲಿ ತಂದ್ಬಿಟ್ರೆ ಮತ್ತೆ ಅಲ್ಲಿಂದ ಮೂವ್ ಆಗ್ಬೇಕಲ್ಲ, ರೋಡ್ಗೆ ಬರ್ಬೇಕಾಗತ್ತೆ, ಒಂದೊಂದ್ಸತಿ ಪೋರ್ಟ್ಗೆ ಬರ್ಬೇಕಾಗತ್ತೆ. ಆ ಇಂಟಿಗ್ರೇಟ್ ಮಾಡುವಂತಹ ಒಂದು ಪ್ರಯೋಜನ ಇರೋದು ಈ ಸ್ಕೀಮ್ ಅಲ್ಲಿ. ಎಂಪವರಿಂಗ್ ಇಂಡಿಯಾ ಇದು ಕಾನ್ಸೆಪ್ಟ್. ಇದೊಂದು ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಮಾಡ್ತಾರೆ NMP ಅಂತ. ಅದನ್ನ ಮಾಡಿದ್ಮೇಲೆ ಬಹಳನೇ ಇಂಪ್ರೂವ್ಮೆಂಟ್ ಆಗಿದೆ, ಇದ್ರದ ಬಗ್ಗೆ ವರ್ಕ್ ಆಗಿದೆ. ಇದು ಮಲ್ಟಿ ಮೋಡಲ್ ಫ್ರೀಟ್ ಮೂವ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹಿಸ್ಟಾರಿಕಲಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ರೋಡ್ ಮೇಲೆ ಇದು. ಈಗ ಮಾಡ್ತಾ ಇರೋದು ರೋಡ್, ರೈಲು, ಪೋರ್ಟು, ವಾಟರ್ ವೇ ಸಿಸ್ಟಮ್ ಅದಷ್ಟು ಕನೆಕ್ಟ್ ಆಗ್ಬೇಕು ಅಂತ ಹೇಳಿ ಮಾಡ್ತಾ ಇರೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅನ್ನೆಸೆಸರಿ ಟೈಮ್ ವೇಸ್ಟು, ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಹೇಳ್ತೀವಲ್ಲ ಬಿಸ್ನೆಸ್ ಅಲ್ಲಿ, ಮತ್ತೆ ಕಂಜೆಷನ್ನು, ಟ್ರಾನ್ಸ್ಪೋರ್ಟ್ ಟೈಮು, ಇದೆಲ್ಲನೂ ಕಡಿಮೆ ಆಗುತ್ತೆ. ಸೊ ಇದೊಳಗೆ ನೋಡಿ, ರೀಸೆಂಟ್ ಆಗಿ ಒಂದು 150 ಗತಿಶಕ್ತಿ ಕಾರ್ಗೋ ಟರ್ಮಿನಲ್ಸ್ ಇಂಡಿಯನ್ ರೈಲ್ವೇಸ್ನವರು, ಭಾರತೀಯ ರೈಲ್ವೆ ಅವರು ಕಮಿಷನ್ ಮಾಡ್ತಾರೆ. ಇದರದ್ದು ಕಾನ್ಸೆಪ್ಟ್ ಅಷ್ಟೇನೆ, ಒಂದು ಶೇರಿಂಗ್ ಇನ್ಫ್ರಾಸ್ಟ್ರಕ್ಚರ್. ಐಸೋಲೇಷನ್ ಅಲ್ಲಿ ನಾವು ವರ್ಕ್ ಮಾಡಬಾರ್ದು ಅಂತ ಹೇಳಿ ಇರೋದು. ಲ್ಯಾಂಡ್ ರಿಲೇಟೆಡ್ ಡೇಟಾನೇ ಇಲ್ಲ, ಯಾರ ಹತ್ರ ಎಷ್ಟು ಜಮೀನಿದೆ, ಭೂಮಿ ಇದೆ ಅಂತ ಗೊತ್ತಿರಲ್ಲ. ಅದನ್ನ ಇದೊಳಗೆ ಎಲ್ಲಾನೂ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತಂದ್ರೆ ಓಕೆ, ರೈಲ್ವೇಸ್ ನಲ್ಲಿ ಇಷ್ಟಿದ್ರೆ ನಾವು ಬಸ್ ಟರ್ಮಿನಲ್ಸ್ನವರು ಯಾಕೆ ಅದನ್ನ ಯೂಸ್ ಮಾಡ್ಕೋಬಾರ್ದು, ಅಥವಾ ಇಂಟಿಗ್ರೇಟ್ ಯಾಕೆ ಆಗ್ಬಾರ್ದು ಅವ್ರ ಜೊತೆ. ಈ ರೀತಿ ಪ್ಲಾನಿಂಗ್ ಆಗ್ತಾ ಇದೆ. NPG ಅಂತ ಹೇಳಿ ಅದು ನೆಟ್ವರ್ಕ್ ಪ್ಲಾನಿಂಗ್ ಗ್ರೂಪ್ ಅಂತ ಮಾಡಿದ್ದಾರೆ. ಇದೆಲ್ಲಾನು ಡೇಟಾ ಈಸಿಲಿ ಈಗ ಅವೈಲೇಬಲ್ ಇರೋ ಹಾಗೆ ಮಾಡಿದ್ದಾರೆ. ಈ ಮಲ್ಟಿ ಮೋಡಲ್ ಅಂಡ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಸ್ ಇಂಡಿಯಾಗೆ ಈಗ ನಾವು ಡಿಬೇಟ್ ಮಾಡ್ತಾ ಇದ್ದೀವಿ, ಬಟ್ ಅಡ್ವಾನ್ಸ್ಡ್ ಕಂಟ್ರೀಸ್ನಲ್ಲಿ ಇದಾಗಿದೆ ಆಲ್ರೆಡಿ. ಅಲ್ಲೆಲ್ಲ ಭಾಳ ಅದು ಮುಂದುವರೆದ್ಬಿಟ್ಟು ಬಿಸ್ನೆಸ್ಗೆ ಭಾಳ ಹೆಲ್ಪ್ ಆಗ್ತಾ ಇದೆ ಇಂಡಸ್ಟ್ರಿ. ಇದಕ್ಕೆ ನೆಟ್ವರ್ಕ್ ಪ್ಲಾನಿಂಗ್ ಗ್ರೂಪ್ ಅಲ್ಲಿ ಒಂದು 352 ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅಪ್ರೂವ್ ಆಗಿದೆ ಅನ್ನೋದು ಒಂದು ಡೇಟಾ ಇದೆ. ಅದು 16.10 lakh crore ಅದರದ್ದು ಪ್ರಾಜೆಕ್ಟ್ ವರ್ತ್ ಆಗಿದೆ ಅಂತ. ಅಂದ್ರೆ ಈ ಮಲ್ಟಿ ಮೋಡ್ ಇವ್ಯಾಲ್ಯೂಯೇಷನ್ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ದೇರ್ ಇಸ್ ಒನ್ ಪ್ಲಾನಿಂಗ್ ಅಥಾರಿಟಿ ಇರುತ್ತೆ. ಅವ್ರ ಮುಂದೆ ಎಲ್ಲ ಡೇಟಾ ಹೋದಾಗ ಅದನ್ನ ಹೌ ಟು ಯೂಸ್ ಅನ್ನೋದು ಗೊತ್ತಾಗ್ತಾ ಇದೆ ಇದೊಳಗೆ.
1: ತಾವು ಮುಖ್ಯವಾಗಿ ಈ ಇಂಟಿಗ್ರೇಷನ್ ಬಗ್ಗೆ ಸ್ಟ್ರೆಸ್ ಮಾಡಿ ಹೇಳಿದ್ರಿ, ಮತ್ತೆ ಐಸೋಲೇಟ್ ಆಗಿ ಯಾವುದೇ ವಲಯ ವರ್ಕ್ ಮಾಡಿದ್ರೆ ಅದು ಪ್ರಗತಿಗೆ ಅಷ್ಟು ಪೂರಕವಾಗಿರೋದಿಲ್ಲ ಅಂತ ಹೇಳಿದ್ರಿ. ಈ ದೃಷ್ಟಿಯಿಂದ ಈ PM ಗತಿಶಕ್ತಿ ಯೋಜನೆಯ ಮುಖ್ಯ ಉದ್ದೇಶವೇ ಇದು. ಇದರಲ್ಲಿ 7 ವಲಯಗಳು, ರೈಲ್ವೆ, ರಸ್ತೆ, ಬಂದರು, ಮತ್ತೆ ಒಳನಾಡು ಜಲಸಾರಿಗೆ, ವಿಮಾನ ನಿಲ್ದಾಣ, ಮಾಸ್ ಟ್ರಾನ್ಸ್ಪೋರ್ಟ್ ಅಂತ ನಾವೇನ್ ಹೇಳ್ತೀವಿ ಅದು, ಮತ್ತೆ ಲಾಜಿಸ್ಟಿಕ್ಸ್, ಈ 7 ಕ್ಷೇತ್ರಗಳನ್ನ ಸಮನ್ವಯವಾಗಿ ಮೂಲಸೌಕರ್ಯ ಅಭಿವೃದ್ಧಿ ಮಾಡುವ ಮುಖ್ಯ ಉದ್ದೇಶ ಇದ್ದು, ಮತ್ತೆ ಇದಕ್ಕೆ ಸಪೋರ್ಟಿವ್ ಆಗಿ ಈ ಎನರ್ಜಿ ಸೆಕ್ಟರ್, ಮಾಹಿತಿ ತಂತ್ರಜ್ಞಾನ, ಮತ್ತೆ ಜಲಸಂಪನ್ಮೂಲ, ಮತ್ತೆ ಸಾಮಾಜಿಕ ಮೂಲಸೌಕರ್ಯ, ಇವುಗಳೆಲ್ಲರ ಸಮನ್ವಯವನ್ನ ಇದು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಒಟ್ಟು 44 ಸಚಿವಾಲಯಗಳು ಇದರ ಅಡಿಯಲ್ಲಿ ಬರುತ್ತೆ, ಮತ್ತೆ 36 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಮನ್ವಯದೊಂದಿಗೆ ಮಾಡ್ತಾ ಇರುವಂತಹ ಬಹುದೊಡ್ಡ ಒಂದು ಪರಿಕಲ್ಪನೆ ಇದು. ಈಗ ನೋಡಿ, ನಾವು ಬಂದರಿನಲ್ಲಿ ಸರಕು ಸಾಗಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ರೈಲ್ವೆ ಕನೆಕ್ಟಿವಿಟಿ, ರಸ್ತೆ ಕನೆಕ್ಟಿವಿಟಿ ಇದ್ದಾಗ ಅದು ಇನ್ನಷ್ಟು ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ.

0: ಸಮಸ್ಯೆ ಆಗುತ್ತೆ. ಹೀಗಾಗಿ ಮೂಲಸೌಕರ್ಯ ಮತ್ತು ಸಾರಿಗೆ ಸರಕು ಸಾಗಣೆ ಇವುಗಳಲ್ಲಿ ಒಂದು ಸಮನ್ವಯ ಬೇಕು ಅನ್ನೋದು ತುಂಬಾ ಮುಖ್ಯವಾದ ಅಂಶ ಈ ಒಂದು ಯೋಜನೆಯಲ್ಲಿ. ಒಟ್ಟಾರೆ ಈ ಒಂದು ಆಯಾಮದಿಂದ ನೋಡೋದಾದ್ರೆ ಕಳೆದ 5 ವರ್ಷಗಳಲ್ಲಾಗಿರುವ ಪ್ರಗತಿ ಮತ್ತೆ ಇದು ಮುಂದೆ ಇದು ಯಾವ ದಿಕ್ಕಿನಲ್ಲಿ ಸಾಗಬಹುದು ಅಂತ ತಾವು ಹೇಳ್ತೀರಿ?
1: ಅಂದ್ರೆ ಚೀಪರ್ ಟ್ರಾನ್ಸ್ಪೋರ್ಟೇಷನ್ ಅದು ಒಂದು ಗುರಿ ಇರುತ್ತೆ ಇಲ್ಲಿ. ಮತ್ತೆ ನೀವು ಈ ಸಮಯಕ್ಕೆ ಈ ಸಾಮಾನು ಇಲ್ಲಿ ಹೋಗಬಹುದು, ಈ ಕನ್ಸೈನ್ಮೆಂಟ್ ಅಂದ್ರೆ ಪ್ರಿಡಿಕ್ಟಬಲ್ ಡೆಲಿವರಿ ಅಂತ ಹೇಳ್ತೀವಿ, ಅದಾಗ ಒಂದು ಮತ್ತೆ ಬೆಟರ್ ಮಾರ್ಕೆಟ್ ಆಕ್ಸೆಸ್ ಬರುತ್ತೆ. ಈಗ ರಾಜಸ್ಥಾನದ ಒಬ್ಬ ರೈತ ಕರ್ನಾಟಕದಲ್ಲಿ ಏನಾದ್ರು ಮಾರಬೇಕು ಅಂತ ಹೇಳಿದ್ರೆ 16 ಕಡೆ ಹುಡುಕೋ ಅಷ್ಟಿಲ್ಲ. ಅವನು ಒಂದು ಕನೆಕ್ಟಿವಿಟಿ ರೋಡ್ ಅಥವಾ ಪ್ಲಾಟ್ಫಾರ್ಮ್ ಇದೆ ಅಂತ ಹೇಳಿದ್ರೆ ಆತನಿಗೆ ಚೂಸ್ ಮಾಡ್ಕೊಳ್ಳಕ್ಕೆ ಇದೆ. ಮತ್ತೆ ಲೋಯರ್ ಇನ್ವೆಂಟ್ರಿ ಕಾಸ್ಟ್ ಅಂತ ಹೇಳಿ ಅದಾಗುತ್ತೆ. ಮತ್ತೆ ಇಂಟರ್ಮೀಡಿಯೇಟ್ ಇಸ್ ವೇರ್ ಪಾಸಿಬಲ್ ಆಕ್ಸೆಸ್ ಟು ಲಾರ್ಜರ್ ಡೊಮೆಸ್ಟಿಕ್ ಅಂಡ್ ಎಕ್ಸ್ಪೋರ್ಟ್ ಮಾರ್ಕೆಟ್. ನಾವು ಎಕ್ಸ್ಪೋರ್ಟ್ ಮಾರ್ಕೆಟ್ನ ಇನ್ನೂ ನಮ್ಮ ದೇಶ ಇನ್ನೂ ಹುಡುಕ್ಬೇಕಿದೆ. ಡೊಮೆಸ್ಟಿಕ್ ಆಕ್ಟಿವ್ ಆಗಿದೆ ಇವಾಗ ಸದ್ಯಕ್ಕೆ. ಆ ಇದನ್ನ ಬಿಸ್ನೆಸ್ ಅಲ್ಲಿರೋರ್ಗೆ, ರೈತರಿಗಿರ್ಬೋದು ಅಥವಾ ಯಾರು ಲಾಜಿಸ್ಟಿಕ್ಸ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಇದಾರೆ ಅವರೆಲ್ಲರಿಗೂ ಇದು ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡಿಕೊಡುತ್ತೆ. ಈ ಎಲ್ಲಾ ಬೆನಿಫಿಟ್ನ ನಾವು 5 ವರ್ಷ ಅಥವಾ 10 ವರ್ಷದಲ್ಲಿ ಅಂತ ಹೇಳಿ ಲೆಕ್ಕ ಹಾಕೋದಕ್ಕಿಂತ ಇದೆಲ್ಲ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಇರೋವಂತಹದ್ದು. ಆದ್ರೆ ಆಲ್ರೆಡಿ ನಾನು ಆಗ್ಲೇ ಹೇಳಿದಂಗೆ ಒಂದು 352 ಪ್ರಾಜೆಕ್ಟ್ಸ್ನ ಅವರು ಐಡೆಂಟಿಫೈ ಮಾಡಿಬಿಟ್ಟಿದ್ದಾರೆ. ಇದೊಳಗೆ ಇದು ಅಂದ್ರೆ ಇವಾಗ ನಾವು ಟ್ರಾನ್ಸ್ಪೋರ್ಟ್ ಇಸ್ ಎ ಹ್ಯೂಜ್ ಇಶ್ಯೂ ಇನ್ ನಮ್ಮ ದೇಶದಲ್ಲಿ, ಇಲ್ಲ ಅಂತಿಲ್ಲ. ಆದ್ರೆ ಒಂದು ಇಂಟಿಗ್ರೇಟ್ ಆಗಿಲ್ದೆ ಇರೋದ್ರಿಂದನೇ ಕಾಸ್ಟ್ಲಿ ಆಗುತ್ತೆ, ನಮ್ಗೆ ತುಂಬಾ ಕಾಸ್ಟ್ಲಿ. ಅದನ್ನ ಕಮ್ಮಿ ಮಾಡಬಹುದು ಇಲ್ಲಿ. ಆಮೇಲೆ ಈ ಸ್ಮಾಲ್ ಬಿಸ್ನೆಸ್ ಮತ್ತೆ ಫಾರ್ಮರ್ಸ್ಗೆ ಬಹಳ ಬೆನಿಫಿಟ್ ಆಗುತ್ತೆ ಅನ್ಸುತ್ತೆ, ಯಾಕಂದ್ರೆ ಅಲ್ಟಿಮೇಟ್ಲಿ ಅವರೇ ಬೆನಿಫಿಷರೀಸ್ ಯಾವ್ದ್ರಲ್ಲಾರು ಸರಿ. ಹಾಗಾಗಿ ಲಾರ್ಜ್ ಇನ್ಫ್ರಾಸ್ಟ್ರಕ್ಚರ್ ಕಂಪನೀಸ್ ಜೊತೆಗೆ ಈ ಸ್ಮಾಲರ್ ಇಂಡಸ್ಟ್ರೀಸ್ನವರು ಟೈಅಪ್ ಮಾಡ್ಕೋಬಹುದು ಈ ಇದೊಳಗೆ. ಏ ಫಾರ್ಮರ್ ಇನ್ ಕರ್ನಾಟಕ ಅವನು ಎಲ್ಲೋ ಒಂದ್ ಕಡೆ ಸ್ವಲ್ಪ ಬಿಸ್ನೆಸ್ ನ ಡೈವರ್ಟ್ ಮಾಡಿ ನಾನು ತಮಿಳ್ನಾಡಲ್ಲಿ ಏನೇನೋ ಒಂದು ಬಿಸ್ನೆಸ್ ಮಾಡಬೇಕು, ಟೆಕ್ಸ್ಟೈಲ್ ನೋನ್ ಜೊತೆಗೆ ಮಾಡ್ಕೋಬೇಕು ಅಂದ್ರೆ ಅವ್ನಿಗೆ ಟ್ರಾನ್ಸ್ಪೋರ್ಟ್ದು ಮತ್ತೆ ಏನಿದೆ ಅನ್ನೋದು ಗೊತ್ತಿರಲ್ಲ. ಇಲ್ಲಿ ಏನಾಗುತ್ತೆ, ಈ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರಿಗೆ ಈಸಿಲಿ ಇನ್ಫಾರ್ಮೇಶನ್ ಅವೈಲೇಬಲ್ ಇದೆ. ಸೊ 5 ವರ್ಷದಲ್ಲಿ ಬಹಳ ಮಹತ್ತರವಾದ ಒಂದು ಗುರಿ ಸಾಧಿಸೋದಕ್ಕೆ ಪ್ಲಾನ್ ಇಟ್ಕೊಂಡಿದ್ದಾರೆ. ಆ ಪ್ಲಾನ್ ರೀತಿನೇ ಹೋಗ್ತಾ ಇದೆ. ಆದ್ರೆ ಕೊನೆಗೆ ಒಂದು ನಮ್ಮ ಮುಂದೆ ಕ್ವಶನ್ ಬರೋದೇನಂತ ಹೇಳಿದ್ರೆ, ಕಟ್ಟೆ ಕಡೆಯದಾಗಿ ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಇದು ಅಂತ ಹೇಳಿದ್ರೆ, ಅದು ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರು ಇಸ್ ನಾಟ್ ಒಂದು ನಮಗೆ ಪ್ರಾಬ್ಲಮ್ ಆಗಿಲ್ಲ ಈ ದೇಶದಲ್ಲಿ. ಇವಾಗ ಬಿಲ್ಡಿಂಗ್ ಕನೆಕ್ಟೆಡ್ ಎಕನಾಮಿಕ್ ಸಿಸ್ಟಮ್ಸೇ ನಮಗೆ ಇರೋದು ಇವಾಗ. ಅಂದ್ರೆ ಎಕಾನಮಿ ಶುಡ್ ಬಿ ಇಂಟರ್ ರಿಲೇಟೆಡ್, ಕನೆಕ್ಟ್ ಆಗಬೇಕು, ಅದು ಆಗ್ತಾ ಇದೆ ಅಂತ ಇದೊಳಗೆ ನನ್ನ ಅಭಿಪ್ರಾಯ.
0: ತಾವು ಹೇಳಿದ್ರಿ ಈ ಕೃಷಿಗೆ ಇದು ಅತ್ಯಂತ ಹೆಚ್ಚಿನ ಬಲ ಕೊಡುತ್ತೆ ಅಂತ. ಈಗ ಬೇಗನೆ ಕೆಡುವ ವಸ್ತುವಾದ ಕೃಷಿ ಉತ್ಪನ್ನಗಳನ್ನು ಸಕಾಲದಲ್ಲಿ ದೇಶದ ಬೇರೆ ಬೇರೆ ಗ್ರಾಹಕರಿಗೆ ಮಾರುಕಟ್ಟೆಗೆ ತಲುಪಿಸೋದಕ್ಕೆ, ಯಾಕೆಂದ್ರೆ ಭಾರತದ ಆಂತರಿಕ ಮಾರುಕಟ್ಟೆನೇ ತುಂಬಾ ಬೃಹತ್ ಆದದು, ಇದಕ್ಕೆ ಸಕಾಲದಲ್ಲಿ ತಲುಪಿಸೋದಕ್ಕೆ ಈ ಗತಿಶಕ್ತಿ ಯೋಜನೆ ತುಂಬಾ ಪೂರಕವಾಗಿದೆ ಅಂತ ತಾವು ಹೇಳ್ತೀರಿ. ಮತ್ತೆ ತಾವು ಈ ವೆಚ್ಚ ಕಡಿಮೆ ಬಗ್ಗೆ ಕೂಡ ತುಂಬಾ ಮುಖ್ಯವಾದ ಅಂಶವನ್ನ ಹೇಳಿದ್ರಿ. ಈ ಯೋಜನೆ ನಮ್ಮ GDPಯ ಶೇ 14-15% ಅಷ್ಟು ಲಾಜಿಸ್ಟಿಕ್ಸ್ ವೆಚ್ಚವನ್ನ ಕಡಿಮೆ ಮಾಡುತ್ತೆ ಅನ್ನುವ ಒಂದು ಅಂಕಿಅಂಶ ಇದೆ. ಒಟ್ಟಾರೆ ಈ ಒಂದು ಯೋಜನೆ ನಮ್ಮ ಆರ್ಥಿಕತೆಗೆ ತುಂಬಾ ವೇಗವನ್ನ ಕೊಡುತ್ತೆ ಅಂತ ತಾವು ಹೇಳ್ತೀರಿ. ಇದರ ಜೊತೆಗೆ ಇತ್ತೀಚೆಗೆ ಈ ರೈಲ್ವೆ ವಲಯದಲ್ಲಿ ಅತ್ಯಂತ ಮುಖ್ಯವಾದ ಒಂದು ಘೋಷಣೆಯನ್ನ ಕೇಂದ್ರ ಸರ್ಕಾರ ಮಾಡಿತು. ಕೆಲವು ದಶಕಗಳ ಹಿಂದೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಏನು ಒಂದು ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನ ಮಾಡಿದ್ರಲ್ಲ, ಅದು ನಮ್ಮ ರಸ್ತೆ ಮೂಲಸೌಕರ್ಯದಲ್ಲಿ ತುಂಬಾ ದೊಡ್ಡ ಒಂದು ಯೋಜನೆ. ಅದರ ಫಲ ಈಗ ಕೂಡ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿಯ ಒಂದು ಯೋಜನೆ ಈಗ ರೈಲ್ವೆ ವಲಯದಲ್ಲಿ ಘೋಷಣೆ ಆಗಿದೆ. ಸುವರ್ಣ ಚತುಷ್ಪಥ ರೈಲ್ವೆ ಯೋಜನೆ ಅದು, ಅಂತಂದ್ರೆ 4-lane ಮಾಡುವಂಥದ್ದು. ಸೊ ಇದು ಕೂಡ ಏನು ಒಂದು ಹೆದ್ದಾರಿ ಚತುಷ್ಪಥ ಯೋಜನೆ ಆಯ್ತಲ್ಲ, ಅದೇ ರೀತಿಯ ಒಂದು ಮಹತ್ವದ ಒಂದು ಬೆಳವಣಿಗೆಗೆ ಕಾರಣ ಆಗುತ್ತೆ ಅನ್ನುವ ಒಂದು ನಿರೀಕ್ಷೆ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ?
1: ಅಂದ್ರೆ ಅದನ್ನ ಕಾಮನ್ ಆಗಿ GQ GD ರೂಟ್ಸ್ ಅಂತ ಹೇಳಿ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಇದು ಬ್ಯಾಕ್ ಬೋನ್ ರೈಲ್ವೇಸ್. ಇದು ಮೇಜರ್ ಸಿಟೀಸು, ಇಂಡಸ್ಟ್ರಿಯಲ್ ಸೆಂಟರ್ಸ್, ಮೈನಿಂಗ್ ಏರಿಯಾಸ್, ಅಗ್ರಿಕಲ್ಚರಲ್ ಮಾರ್ಕೆಟ್ಸ್, ಮತ್ತೆ ಬಂದರುಗಳು, ಪೋರ್ಟ್ಸ್, ಮತ್ತೆ ಕನ್ಸಂಪ್ಷನ್ ಸೆಂಟರ್, ಎಲ್ಲಿ ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ ಗೂಡ್ಸ್, ಅದಕ್ಕೆ ಅದನ್ನ ಮೆಟ್ರೋಸ್ಗೆ ಕನೆಕ್ಟ್ ಮಾಡಿದ್ದಾರೆ. ರೈಲ್ವೆ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂಡ್ ಇಟ್ಸ್ ಡಯಾಗ್ನಲ್ ಅಂತ ಹೇಳಿ ಅದು. ಅದರೊಳಗೆ 8 ರೂಟ್ನ ಮೇಜರ್ ರೈಲ್ ರೂಟ್ಸ್ನ ಚೂಸ್ ಮಾಡಿದ್ದಾರೆ. ಡೆಲ್ಲಿ ಮುಂಬೈ, ನೀವು ಹೇಳಿದಂಗೆ ಮುಂಬೈ ಚೆನ್ನೈ, ಚೆನ್ನೈ ಹೌರಾ ಕೋಲ್ಕತ್ತಾ, ಇನ್ನೊಂದು ಹೌರಾ ಟು ಡೆಲ್ಲಿಗೆ ಮಾಡಿದ್ದಾರೆ. ಅದರೊಳಗೆ 2 ಡಯಾಗ್ನಲ್ ರೂಟ್ಸ್ನ ಡೆಲ್ಲಿ ಚೆನ್ನೈ ಮಾಡಿಕೊಂಡು ಮುಂಬೈ ಹೌರಾ ಮಾಡಿದ್ದಾರೆ. ಟುಗೆದರ್ ಇದು ಒಂದು 6 ರೂಟ್ಸ್ ಫ್ರಮ್ ರೈಲ್ವೆ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಪ್ಲಸ್ ಗೋಲ್ಡನ್ ಡಯಾಗ್ನಲ್ಸ್ ಅಂತ ಹೇಳ್ತಾರೆ. ಇದು ವೆರಿ ಸ್ಟ್ರಾಟಜಿಕಲಿ ಮಾಡಿದ್ದಾರೆ.

0: ಇದನ್ನ ಆಮೇಲೆ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ಯಾಕಂದ್ರೆ ರೈಲ್ವೇದು ಆಲ್ವೇಸ್ ಕಡಿಮೆ ರೇಟ್, ರೋಡ್ಗಿಂತ ರೈಲ್ವೆ ಫ್ರೀಟ್ದು ಕಡಿಮೆ ಆಗತ್ತೆ. ಸೊ ಇದನ್ನ ಡಬ್ಲಿಂಗ್ ಮತ್ತೆ ಕ್ವಾಡ್ರಾ ಡ್ರೂಪಿಂಗ್ ಟ್ರ್ಯಾಕ್ಸ್, ರೈಸಿಂಗ್ ಪರ್ಮಿಸಬಲ್ ಸ್ಪೀಡ್ ಮತ್ತೆ ಎಲೆಕ್ಟ್ರಿಫಿಕೇಶನ್, ಸಿಗ್ನಲಿಂಗ್ ಮಾಡರ್ನೈಸೇಷನ್ ಆಗ್ತಾ ಇದೆ, ಎಲಿಮಿನೇಷನ್ ಆಫ್ ಲೆವೆಲ್ ಕ್ರಾಸಿಂಗ್ ಮತ್ತೆ ಆಟೋಮ್ಯಾಟಿಕ್ ಸಿಗ್ನಲಿಂಗ್, ಬೆಟರ್ ಫ್ರೀಟ್ ಟರ್ಮಿನಲ್ಸ್, ಇಂಟಿಗ್ರೇಷನ್ ಆಫ್ ವಿತ್ ಡೆಡಿಕೇಟೆಡ್ ಫ್ರೀಟ್ ಕಾರಿಡಾರ್ಸ್, ಇದೆಲ್ಲಾನು ಇದೊಳಗೆ ತಂದ್ಬಿಟ್ಟಿದ್ದಾರೆ. ಇದು ನ್ಯಾಷನಲ್ ರೈಲ್ ಪ್ಲಾನ್ಸ್ ಅಂತ ಹೇಳಿ ಅದೊಳಗೆ ಸ್ಪೀಡ್ ಅನ್ನ ನೋಡಿ, ಡೆಲ್ಲಿ ಮುಂಬೈ ಡೆಲ್ಲಿ ಹೌರಾದು 160 KMPH ಪ್ಲಾನ್ ಮಾಡಿದ್ರೆ, ಇನ್ನೊಂದು ಇದೊಳಗೆ ಅವರು ಕೆಪಾಸಿಟಿನ 130 KMPH ಮಾಡಿದ್ದಾರೆ, ಅಂದ್ರೆ ಸ್ಪೀಡ್ ಇನ್ಕ್ರೀಸ್ ಆಗಬೇಕು ಅಂತ ಹೇಳಿ. ಇನ್ನೊಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ಇದು ಬಹಳ ಮುಖ್ಯ ಆಗುತ್ತೆ. ಇದು ರೈಲ್ವೇ ಕನೆಕ್ಟಿವಿಟಿ ಬೇಸಿಕಲಿ, ಇಟ್ ಡಿಟರ್ಮೈನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಲಾಜಿಸ್ಟಿಕ್ ಹಬ್ಸ್ ನ ರೈಲ್ವೇಸ್ನವರು ಟಚ್ ಮಾಡಿಬಿಡ್ತಾರೆ. ಈಗ ರೋಡ್ ಅಲ್ಲೇ ಜಾಸ್ತಿ ಡಿಪೆಂಡ್ ಆಗಿರೋದು. ಗತಿಶಕ್ತಿ ಫ್ರೇಮ್ ವರ್ಕ್ ಅಲ್ಲಿ ಇದು ತುಂಬಾ ಪೂರಕವಾಗಿ ರೈಲ್ವೇಸ್ನವರು ಪ್ಲಾನ್ ಮಾಡಿದ್ದಾರೆ.
1: ಮತ್ತೆ ಈ ಯೋಜನೆ ನಮ್ಮ ಭಾರತದ ಒಂದು ಗುರಿ ಏನಿದೆ, $5 trillion ಆರ್ಥಿಕತೆಯ ದೇಶವನ್ನಾಗಿಸಬೇಕು ಅಂತ, ಅದಕ್ಕೆ ತುಂಬಾ ಸಪೋರ್ಟಿವ್ ಆಗಿರುವಂತಹ ಯೋಜನೆ ಇದು. ಮತ್ತೆ ಈ ಸಪ್ಲೈ ಚೈನ್ ಏನಿದೆ ಅದಕ್ಕೆ ತೊಂದರೆ ಆಗದ ಹಾಗೆ ತಯಾರಿಕಾ ವಲಯ ಮತ್ತೆ ಉತ್ಪಾದನಾ ವಲಯ, MSME, ಕೃಷಿ ಸೇರಿದಂತೆ ಎಲ್ಲಾ ವಲಯಗಳಿಗೂ ಒಂದು ಅಡಿಪಾಯದಂತೆ ಇರುವಂತಹ ಯೋಜನೆ. ಇದೇ ಯೋಜನೆಯಲ್ಲಿ ನಮ್ಮ ಮೂಲ ಸೌಕರ್ಯದ ವಿಷಯಕ್ಕೆ ಬರೋದಾದ್ರೆ, ಕಳೆದ 10-12 ವರ್ಷಗಳಲ್ಲಿ ನಮ್ಮ ವಿಮಾನ ನಿಲ್ದಾಣಗಳ ಸಂಖ್ಯೆ ಮತ್ತೆ ಅದರ ಸೇವೆ ಕೂಡ ತುಂಬಾ ಹೆಚ್ಚಾಗಿದೆ ನಾವು ಕಾಣ್ತೀವಿ. 2014 74 ಇತ್ತು ನಮ್ಮಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆ, ಈಗ ಅದು 166 ಏರಿಕೆಯಾಗಿದೆ. ಆಗಲೇ ತಾವು ಉಡಾನ್ ಬಗ್ಗೆ ಹೇಳಿದ ಹಾಗೆ ಉಡಾನ್ ಅಲ್ಲಿ ಕೂಡ 677 ಮಾರ್ಗಗಳನ್ನ ಹೊಸದಾಗಿ ಮಾಡಿದ್ದಾರೆ, ಮತ್ತೆ 95 ವಿಮಾನ ನಿಲ್ದಾಣಗಳಿಗೆ ಕನೆಕ್ಟಿವಿಟಿ ಶುರುವಾಗಿದೆ. ಸೊ ಈ ವೈಮಾನಿಕ ವಲಯ ಇದೆಯಲ್ಲ, ಅದು ಕೂಡ ನಮ್ಮ ಪ್ರಯಾಣಿಕರ ಸಾರಿಗೆ ಮತ್ತೆ ಸರಕು ಸಾಗಣೆ ಎರಡೂ ದೃಷ್ಟಿಯಿಂದ ತುಂಬಾ ಮಹತ್ವದ. ಸೊ ಈ ಒಂದು ಬೆಳವಣಿಗೆಗೆ ಬಗ್ಗೆ ಹೇಳ್ಬೋದು.
0: ಇದು ತುಂಬಾ ಮುಖ್ಯ, ಯಾಕಂದ್ರೆ ನಾವು ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸ್ಮಾಲರ್ ಟೌನ್ಸ್ ಅಲ್ಲಿ ಏನೇನು ಇದಿದೆ ಆ ಪೊಟೆನ್ಶಿಯಲ್ ನ ನಾವು ಎಕ್ಸ್ಪ್ಲಾಯ್ಟ್ ಮಾಡಕ್ ನೋಡ್ತಾ ಇರ್ಬೇಕಾದ್ರೆ, ಕರ್ನಾಟಕದಲ್ಲೇ ನೋಡಿ, ಬಿಜಾಪುರ್ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಸ್ಮಾಲರ್ ಟೌನ್ಸ್ ಮೈಸೂರು, ಅಲ್ಲೆಲ್ಲ ನಮ್ಗೆ ಏರ್ಪೋರ್ಟ್ಸ್ ಬೇಕಿದೆ. ಜನಗಳದ್ದು ಅಫೋರ್ಡಬಿಲಿಟಿನೂ ಜಾಸ್ತಿ ಆಗಿರೋದ್ರಿಂದ ಕ್ವಿಕ್ ಮೂವ್ಮೆಂಟ್ ನೋಡ್ತಾರೆ. ಸೊ ದಟ್ ಬಿಸ್ನೆಸ್ನವ್ರಿಗೆ ಹೆಲ್ಪ್ ಆಗತ್ತೆ ಇದು, ಜೊತೆಗೆ ಗೂಡ್ಸ್ ಮೂಮೆಂಟ್ಗೆ ಕಾರ್ಗೋ ಬಹಳ ಮುಖ್ಯ ಆಗುತ್ತೆ ಆ ದೃಷ್ಟಿಯಿಂದ. ಆಮೇಲೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಂತ ತರ್ತಾ ಇದ್ದಾರೆ ಇಲ್ಲಿಗೆ, ಅದೇನು ಬೇಗ ಬೇಗ ಆಗ್ತಾ ಇದೆ. ನೀವು ನಾರ್ತ್ ಈಸ್ಟ್ ಕಡೆ ಹೋದ್ರೆ ಅಸ್ಸಾಮು ಆ ಕಡೆ ಎಲ್ಲ ಬಹಳನೇ ಮಹತ್ವ ಕೊಟ್ಟು ಬಹಳ ಕೆಲಸ ಆಗ್ತಾ ಇದೆ ಅದೊಳಗೆ. ಆ ಕಡೆ ನೋಡಿ, ಆ ರೀಜನ್ ಅಲ್ಲಿ ಕನೆಕ್ಟಿವಿಟಿನೇ ಹ್ಯೂಜ್ ಇಶ್ಯೂ.
1: ಹೌದು,
0: ದಿನಗಟ್ಟಲೆ ಹೋಗೋದಿತ್ತು ಮೊದಲು, ಬಿಸ್ನೆಸ್ನವ್ರಿಗೆ ಟೈಮ್ ಇರಲ್ಲ, ಆ ತರ ಫ್ರೀಟ್ ಮೂಮೆಂಟ್ಗೆ ಆ ತರ ಟೈಮ್ ಇರಲ್ಲ. ಹಾಗಾಗಿ ಇದು ಲಾಜಿಸ್ಟಿಕ್ಸ್ ಇಂದ ದೃಷ್ಟಿಯಿಂದ ನೋಡಿದ್ರೆ ಏರ್ಪೋರ್ಟ್ಸ್ ಬಹಳ ಮುಖ್ಯ ಆಗುತ್ತೆ. ಇಟ್ ಈಸ್ ನೋ ಮೋರ್ ಎ ಲಕ್ಷುರಿ, ಇಟ್ ಈಸ್ ಕನ್ವೀನಿಯನ್ಸ್.
1: ಮತ್ತೆ ಈ ಭಾರತ್ ಮಾಲಾ, ಸಾಗರ ಮಾಲಾ ಯೋಜನೆಗಳ ಮೂಲಕ ಈ ಒಳನಾಡು ಜಲ ಸಾರಿಗೆಗೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ. ಒಳನಾಡು ಜಲ ಸಾರಿಗೆ ಕೂಡ ನಮ್ಮ ನದಿಗಳ ಒಂದು ಹರಿವಿದೆಯಲ್ಲ, ಅದನ್ನ ಬಳಸ್ಕೊಂಡು ಸಾರಿಗೆ ಕಲ್ಪಿಸೋದ್ರಿಂದಾಗಿ ವೆಚ್ಚ ತುಂಬಾ ಕಡಿಮೆ ಆಗುತ್ತೆ, ಮತ್ತೆ ಜನರ ಪ್ರಯಾಣದ ಸಮಯ ಕೂಡ ತುಂಬಾ ಉಳಿತಾಯ,
0: ಟೂರಿಸಂಗೂ ಅನುಕೂಲ,
1: ತುಂಬಾ ಅನುಕೂಲ ಆಗುತ್ತೆ.
0: ಟೂರಿಸಂ ನ ನಾವು ತುಂಬಾ ದೊಡ್ಡ ಸೆಕ್ಟರ್ ರೆವಿನ್ಯೂ ಇದೆ ದೃಷ್ಟಿಯಿಂದ, ಅವ್ರಿಗೂ ಇದು ಮತ್ತೆ ಜಾಬ್ ಜನರೇಷನ್ ಇದೆಲ್ಲಾನು ನಾವು ಇಟ್ಕೊಂಡಿರೋದೇನೆ ಜಾಬ್ ಜನರೇಟ್ ಆಗೋದಕ್ಕೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ.
1: ಅಷ್ಟೇ ಅಲ್ಲ, ಈಗ ವಿದೇಶಿ ಬಂಡವಾಳ ಹೂಡಿಕೆ ನಮ್ಮ ಭಾರತಕ್ಕೆ ಬರೋದಕ್ಕೆ ಕೂಡ ತುಂಬಾ ಅದು ಹೆಲ್ಪ್ ಮಾಡುತ್ತೆ. ಯಾಕೆಂತಂದ್ರೆ ವೈವಿಧ್ಯಮಯವಾದಂತಹ ಭೌಗೋಳಿಕತೆ ಇರುವಂತಹ ಭಾರತದಲ್ಲಿ ಈ ಪ್ರತಿಭಾನ್ವಿತ ಯುವಜನರು ಇರೋದ್ರಿಂದಾಗಿ ಹೂಡಿಕೆ ಬರೋದಕ್ಕೇನು ಇದು ತೊಂದರೆ ಇಲ್ಲ. ಆದ್ರೆ ಹೂಡಿಕೆ ಬರಬೇಕು ಅಂದ್ರೆ ಮೂಲ ಸೌಕರ್ಯ,
0: ಇನ್ಫ್ರಾಸ್ಟ್ರಕ್ಚರ್ ಇರಲೇಬೇಕು,
1: ಜಾಗತಿಕ ಮಟ್ಟದ ಹೂಡಿಕೆ ಮತ್ತೆ ಇದು ಏನಿದೆ ಮೂಲ ಸೌಕರ್ಯ ಬೇಕು. ಆ ಮೂಲ ಸೌಕರ್ಯ ನಿರ್ಮಾಣಕ್ಕೆ ಗತಿಶಕ್ತಿ ಯೋಜನೆ
0: ತುಂಬಾ ಅನುಕೂಲ ಆಗುತ್ತೆ. ಬೆಂಗಳೂರಿನಲ್ಲಿ ಒಂದು ಏರ್ಪೋರ್ಟ್ ಇಟ್ಕೊಂಡ್ಬಿಟ್ಟು ನಾವು ಹುಬ್ಳಿಗೆ, ಬಿಜಾಪುರ್ಗೆ, ಶಿವಮೊಗ್ಗಕ್ಕೆ, ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬೈ ರೋಡೇನೆ 2-2.5 hours 3 hours ಆಗ್ಬಿಡುತ್ತೆ. ಅದ್ರ ಜೊತೆಗೆ ಗೂಡ್ಸ್ ಎಲ್ಲ ನೈಟ್ ಹೋಗ್ಬೇಕು ಅಂತ ಹೇಳ್ತಾರೆ. ಬೆಂಗಳೂರನ್ನ ನಾವು ಬರ್ದೇನೆ ಸ್ಮಾಲರ್ ಟೌನ್ಸ್ಗೆ ಇವಾಗ ಹೋಗೋ ಅಂತಹ ಒಂದು ವ್ಯವಸ್ಥೆ ಆಗ್ತಾ ಇದೆ, ಬೈಪಾಸಿಂಗ್ ದ ಬ್ಯಾಂಗ್ಳೂರ್ ಬಟ್ ರೀಚಿಂಗ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್, ಅದಾಗ್ತಾ ಇದೆ. ಅದಕ್ಕೆ ಏರ್ಪೋರ್ಟ್ ಬಹಳ ಮುಖ್ಯ ಆಗುತ್ತೆ.
1: ಇಲ್ಲಿಯವರೆಗೆ PM ಗತಿಶಕ್ತಿ ಯೋಜನೆ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.

0: 2024ವರೆಗೂ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾ ಆಶಾ ಕೃಷ್ಣಸ್ವಾಮಿ ಹಿರಿಯ ಪತ್ರಕರ್ತರು, ನಡೆಸಿಕೊಟ್ಟವರು ನಾರಾಯಣಸ್ವಾಮಿ ಬಿಎಸ್ ಹಿರಿಯ ಪತ್ರಕರ್ತರು, ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

ಮಾಹಿತಿ ಮನರಂಜನೆ ಆಯ್ಕೆಯಲ್ಲಿ ಫಸ್ಟ್ ಅಂಡ್ ಬೆಸ್ಟ್. ಮುಂಜಾನೆಯಿಂದ ಮುಸ್ಸಂಜೆಯವರೆಗೂ, ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ.

0: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಅಧ್ಯಯನ ನಡೆಸಲು ಅಕ್ಟೋಬರ್ 3ರಂದು ಕೇಂದ್ರ ತಂಡ ಆಗಮನ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸ್ಪಷ್ಟನೆ. ಕಸ್ತೂರಿ ರಂಗನ್ ವರದಿ, ಬರ ಪರಿಸ್ಥಿತಿ ಚರ್ಚಿಸಲು ಸರ್ವಪಕ್ಷ ಸಭೆಗೆ ಶೀಘ್ರವೇ ದಿನಾಂಕ ನಿಗದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಕಲಿ ಔಷಧಿ ಜಾಲದ ಪ್ರಮುಖ ಆರೋಪಿ ಪ್ರಶಾಂತ್ ರಂಜನ್ ಬಾಬು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಂಧನ. ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಿಸುವಂತೆ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗೆ ಸರ್ಕಾರ ಆಹ್ವಾನ. ಹಾಗೂ ಬೆಂಗಳೂರಿನ ಮೈಸೂರು ರಸ್ತೆಯ ಅಂಚೆಪಾಳ್ಯ ಬಳಿ ಕಾಡಾನೆ ದಾಳಿಗೆ ವೃದ್ಧ ಸಾವು. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿನ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳಿಗೆ ತಂಡಗಳನ್ನು ಕಳುಹಿಸಲಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರ ಹಲವು ಪ್ರದೇಶಗಳಲ್ಲಿ ಬರಗಾಲ ಘೋಷಿಸಿದೆ. ಬರ ಪರಿಸ್ಥಿತಿ ಅಂದಾಜಿಸಲು ಅಕ್ಟೋಬರ್ 3ರಂದು ಕೇಂದ್ರ ತಂಡವನ್ನು ಕಳುಹಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ದೃಢವಾಗಿ ನಿಂತಿದೆ ಎಂದು ಹೇಳಿದ್ದಾರೆ.
1: ರಾಜ್ಯ ಸರ್ಕಾರವನ್ನು ಮಹಾರಾಷ್ಟ್ರ ಬಡೆ ಹಿಸೆ ಪರ ಕರ್ನಾಟಕ ಬಡೆ ಹಿಸೆ ಪರ ಸೂಖಾ ಘೋಷಿತ ಕಿಯಾ ಹೈ. ಭಾರತ ಸರ್ಕಾರ ರಾಜ್ಯಕ್ಕೆ ಸಾಥ್ ಡಟ್ ಕೆ ಖಡಿ ರಹೇಗಿ. ಕರ್ನಾಟಕ ಮೇ ಭಿ 3 ಅಕ್ಟೋಬರ್ ಕೋ ಟೀಮ್ ಬನಾ ಕೆ ಭೇಜ್ ರಹೇ ಹೈ ವಹಾಂ ಕಿ ಸ್ಥಿತಿ ಕೆ ಆಕಲನ್ ಕೆ ಲಿಯೆ. ಮಹಾರಾಷ್ಟ್ರ ಕೆ ಮುಖ್ಯಮಂತ್ರಿ ಜಿ ಸೆ ಬಾತ್ ಹುಯಿ ಹೈ ತೋ ಭಾಭಿ ಹಮ್ ಟೀಮ್ ಕಿ ತಯಾರಿ ಕರ್ ರಹೇ ಹೈ. ಮೈ ಸ್ವಯಂ ಭಿ ಉನ್ ರಾಜ್ಯೋ ಮೇ ಜಾ ಕೆ ಸ್ಥಿತಿ ದೇಖೂಂಗಾ ಔರ್ ಹಮ್ ಅಪ್ನೆ ಕಿಸಾನೋ ಕೆ ಸಾಥ್ ರಾಜ್ಯ ಸರ್ಕಾರೋ ಕೆ ಸಾಥ್ ಪೂರಿ ತಾಕತ್ ಸೆ ಖಡೆ ರಹೇಂಗೆ ಇಸ್ ಪರಿಸ್ಥಿತಿ ಕಾ ಮುಕಾಬಲಾ ಕರ್ನೆ ಕೆ ಲಿಯೆ.

0: ರಾಜ್ಯ ಸರ್ಕಾರದ ಮನವಿ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಮೂರು ಬರ ಅಧ್ಯಯನ ತಂಡಗಳು ರಾಜ್ಯಕ್ಕೆ ಆಗಮಿಸಿ ಬರ ಪರಿಸ್ಥಿತಿಯ ಕುರಿತು ಅಧ್ಯಯನ ನಡೆಸಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಭಾಗದಲ್ಲಿ ಒಂದು ತಂಡ, ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಮತ್ತೊಂದು ತಂಡ ಹಾಗೂ ಮಂಡ್ಯ, ಮೈಸೂರು, ಚಾಮರಾಜನಗರ ಸೇರಿದಂತೆ ಮೈಸೂರು ವಿಭಾಗದಲ್ಲಿ ಮೂರನೇ ತಂಡ ಅಧ್ಯಯನ ನಡೆಸಲಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರಕ್ಕೆ ಮೆಮೊರೆಂಡಂ ಸಲ್ಲಿಸಿದ್ದು, ಅದರ ಆಧಾರದ ಮೇಲೆಯೇ ಕೇಂದ್ರದ ತಂಡಗಳು ಪರಿಶೀಲನೆ ನಡೆಸಲಿವೆ ಎಂದು ಅವರು ತಿಳಿಸಿದ್ದಾರೆ.
1: ಮೂರು ತಂಡಗಳು ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಈ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಈ ಭಾಗದಲ್ಲಿ ಒಂದು, ಮತ್ತೆ ಉತ್ತರ ಕರ್ನಾಟಕದಲ್ಲಿ ಒಂದು, ಮತ್ತೆ ಮೈಸೂರು, ಮಂಡ್ಯ, ಮೈಸೂರು, ಚಾಮರಾಜನಗರ ಇದು ಈ ಭಾಗದಲ್ಲಿ ಒಂದು ಮೂರು ತಂಡಗಳು ಬರ್ತಾ ಇದೆ. ಮೂರು ತಂಡಗಳು ಕೂಡ ಅಧ್ಯಯನ ಮಾಡಿ ಅವರು ವರದಿಯನ್ನು ಕೊಡ್ತಾರೆ. ನಾವೇನು ಈಗಾಗಲೇ ಮೆಮೊರಾಂಡಮ್ ಅನ್ನ ಸಬ್ಮಿಟ್ ಮಾಡಿದ್ದೇವೆ, ಅದರ ಹಿನ್ನೆಲೆಯಲ್ಲಿ ಅವರು ಮಾಡ್ತಾರೆ. ಈಗ ನಾವು ಮತ್ತೊಂದನ್ನ ಮೆಮೊರಾಂಡಮ್ ಅನ್ನ ಕೊಡ್ತೇವೆ. ಏನು ನಾವು ಡಿಕ್ಲೇರ್ ಮಾಡಿರ್ತಕ್ಕಂಥ ಎಲ್ಲ ತಾಲೂಕುಗಳನ್ನು ಕೂಡ ಬಹುಶಃ ಅವರು ಮಾಹಿತಿಗಳನ್ನು ತಗೊಳ್ತಾರೆ ಅಂತ ಹೇಳಿ ಕಾಣಿಸುತ್ತೆ.
0: ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಸರ್ವಪಕ್ಷ ನಿಯೋಗದೊಂದಿಗೆ ಬಿಜೆಪಿ ದೆಹಲಿಗೆ ಆಗಮಿಸದಿದ್ದರೆ ರೈತರ ಹಿತಕ್ಕಾಗಿ ಸರ್ಕಾರವೇ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನವದೆಹಲಿಗೆ ತೆರಳುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರಿಗೆ 25,000, 50,000 ರೂಪಾಯಿ ಪರಿಹಾರ ನೀಡಬೇಕೆನ್ನುವ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ಬಳಿ ಮಾತನಾಡಿ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಬರ ಪರಿಸ್ಥಿತಿ ಅಧ್ಯಯನ ಕುರಿತು ಅಕ್ಟೋಬರ್ 3 ಕೇಂದ್ರ ತಂಡ ಆಗಮಿಸುತ್ತಿದ್ದು, ಸಮಿತಿಗೆ ಅಗತ್ಯವಿರುವ ಎಲ್ಲಾ ಸಹಕಾರವನ್ನು ಕಾನೂನಿನ ಚೌಕಟ್ಟಿನಲ್ಲಿ ಅಧಿಕಾರಿಗಳು ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿ ಹಾಗೂ ಬರ ಪರಿಸ್ಥಿತಿ ಚರ್ಚಿಸಲು ಸರ್ವಪಕ್ಷ ಸಭೆ ನಡೆಸುವ ಸಂಬಂಧ ಶೀಘ್ರದಲ್ಲೇ ದಿನಾಂಕ ನಿಗದಿಪಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಕಲಿ ಔಷಧ ತಯಾರಿಕಾ ಪ್ರಕರಣದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಪ್ರಮುಖ ಆರೋಪಿ ಪ್ರಶಾಂತ್ ರಂಜನ್ ಬಾಬು ಎಂಬಾತನನ್ನು ಬಂಧಿಸಿದ್ದಾರೆ. ನಕಲಿ ಔಷಧ ಜಾಲ ಬಯಲಾದ ಬಳಿಕ ಪ್ರಶಾಂತ್ ಅಜರ್ಬೈಜಾನ್ಗೆ ಪರಾರಿಯಾಗಿದ್ದ. ಎಸ್ಐಟಿ ತಂಡ ಆತ ಅಜರ್ಬೈಜಾನ್ನಲ್ಲಿರುವುದನ್ನು ಪತ್ತೆ ಹಚ್ಚಿ ಭಾರತಕ್ಕೆ ಮರಳುವಂತೆ ಒತ್ತಡ ಹೇರಿತ್ತು. ಇಂದು ಮುಂಜಾನೆ ಬೆಂಗಳೂರಿಗೆ ಆಗಮಿಸುತ್ತಿದ್ದಂತೆ ಪೊಲೀಸರು ಆತನನ್ನು ವಶಕ್ಕೆ ಪಡೆದಿದ್ದಾರೆ. ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಪೊಲೀಸರು ಇಂದು ಆತನನ್ನು ವಶಕ್ಕೆ ಪಡೆಯಲಿದ್ದಾರೆ. ಈಗಾಗಲೇ ನಕಲಿ ಔಷಧ ಜಾಲದ ವ್ಯಾಪ್ತಿ, ತಯಾರಿಕೆ ಮತ್ತು ವಿತರಣಾ ಚಟುವಟಿಕೆಗಳು ನಡೆದ ಸ್ಥಳಗಳ ಕುರಿತಂತೆ ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಉದ್ಘಾಟಿಸುವಂತೆ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಗೆ ಇಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಆಹ್ವಾನ ನೀಡಿದ್ದಾರೆ. ಬಳಿಕ ಮಾತನಾಡಿದ ಗವಿಸಿದ್ದೇಶ್ವರ ಸ್ವಾಮೀಜಿ, ಸರ್ಕಾರದ ಆಹ್ವಾನವನ್ನು ಸಂತೋಷದಿಂದಲೇ ಸ್ವೀಕರಿಸಿದ್ದು ನಾಡಹಬ್ಬದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ, ಗವಿಮಠದ ಸ್ವಾಮೀಜಿ ದಸರಾ ಉದ್ಘಾಟಿಸಲು ಒಪ್ಪಿಕೊಂಡಿರುವುದರಿಂದ ದಸರಾ ಘನತೆ ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಂಸದ ರಾಜಶೇಖರ ಹಿಟ್ನಾಳ್, ಶಾಸಕ ರಾಘವೇಂದ್ರ ಹಿಟ್ನಾಳ್, ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್, ಹಲವು ಗಣ್ಯರು ಉಪಸ್ಥಿತರಿದ್ದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಗಜಪಡೆಗಳ ಮಾಹುತರು ಹಾಗೂ ಕಾವಾಡಿಗಳ ಕುಟುಂಬದೊಂದಿಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಉಪಹಾರ ಸೇವಿಸಿದರು. ಅರಮನೆ ಆವರಣದಲ್ಲಿ ಮಾಹುತರು ಹಾಗೂ ಕಾವಾಡಿಗಳ ಕುಟುಂಬಸ್ಥರಿಗೆ ಸಚಿವರು ಉಪಹಾರ ಬಡಿಸಿ ನಂತರ ಅವರೊಂದಿಗೆ ಕುಳಿತು ಉಪಹಾರ ಸೇವಿಸಿದರು. ಶಾಸಕರಾದ ಜಿಟಿ ದೇವೇಗೌಡ ಹಾಗೂ ಅನಿಲ್ ಚಿಕ್ಕಮಾದು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಳಿಕ ಅರಮನೆಯ ಬಳಿ ಸಚಿವರು ಯುವ ದಸರಾ, ರೈತರ ದಸರಾ, ಕಂಬಳ, ಯೋಗ ದಸರಾ ಪೋಸ್ಟರ್ ಬಿಡುಗಡೆ ಮಾಡಿದರು. ಇದೇ ವೇಳೆ ದಸರಾ ಮಹೋತ್ಸವಕ್ಕೆ 22 ಸಚಿವರನ್ನು ನಿಯೋಜಿಸಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, 10 ನವರಾತ್ರಿ ಕಾರ್ಯಕ್ರಮದ ವ್ಯವಸ್ಥೆಗೆ ಸಚಿವರಿಗೆ ಉಸ್ತುವಾರಿ ಜವಾಬ್ದಾರಿ ನೀಡಲಾಗಿದೆ. ಪ್ರತಿದಿನ 2 ಸಚಿವರು ಉಸ್ತುವಾರಿ ವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ.

0: ಮೂಡಾದಲ್ಲಿ ಅಕ್ರಮವಾಗಿ ಪಡೆದಿರುವ ನಿವೇಶನಗಳ ಪಟ್ಟಿಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾರೆ. ನ್ಯಾಯಮೂರ್ತಿ ದೇಸಾಯಿ ಆಯೋಗದ ವರದಿಯಂತೆ ನಿವೇಶನಗಳ ರದ್ದು ಪ್ರಕ್ರಿಯೆ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಮೈಸೂರು ರಸ್ತೆಯ ಬಳಿಯ ಅಂಚೆಪಾಳ್ಯದಲ್ಲಿ ಇಂದು ಕಾಡಾನೆ ದಾಳಿಗೆ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಮೃತರನ್ನು ಅಂಚೆಪಾಳ್ಯದ ನಿವಾಸಿ ನಾಗರಾಜ್ ಎಂದು ಗುರುತಿಸಲಾಗಿದೆ. ಮುಂಜಾನೆ ನಡಿಗೆಗಾಗಿ ಹೊರಗೆ ಬಂದಿದ್ದಾಗ ಈ ಘಟನೆ ಸಂಭವಿಸಿದೆ. ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಕಗ್ಗಲಿಪುರ ಅರಣ್ಯ ವಲಯದ ವ್ಯಾಪ್ತಿಗೆ ಬರುವ ಕೆಂಗೇರಿ ಸಮೀಪದ ರಾಜರಾಜೇಶ್ವರಿ ವೈದ್ಯಕೀಯ ಕಾಲೇಜಿನ ಹಿಂಭಾಗದಲ್ಲಿ ಈ ಘಟನೆ ನಡೆದಿದೆ. ಬನ್ನೇರುಘಟ್ಟ ಅರಣ್ಯ ಪ್ರದೇಶದಿಂದ ಕಾಡಾನೆಯು ಈ ಪ್ರದೇಶಕ್ಕೆ ಬಂದಿರಬಹುದು ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಆನೆಯ ಶೋಧ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ. 2015ರಲ್ಲಿ ಪ್ರಾರಂಭವಾದ ಪಿಎಂ ಮುದ್ರಾ ಯೋಜನೆಯು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಬಲಪಡಿಸಲು ಸಹಾಯಕವಾಗಿದೆ. ಬಂಡವಾಳ ಇಲ್ಲದವರಿಗೆ ಹಣಕಾಸು ಸಹಾಯ ಒದಗಿಸುತ್ತದೆ. ಈ ಉಪಕ್ರಮವು ಸಣ್ಣ ಉದ್ಯಮಿಗಳಿಗೆ ತಮ್ಮ ವ್ಯವಹಾರಗಳನ್ನು ಆರಂಭಿಸಲು ಉತ್ತೇಜನ ನೀಡುತ್ತಿದೆ. 68% ಸಾಲಗಳನ್ನು ಮಹಿಳೆಯರಿಗೆ ಮತ್ತು 51% ಸಾಲಗಳನ್ನು ಪರಿಶಿಷ್ಟರಿಗೆ ಹಾಗೂ ಒಬಿಸಿ ಸಮುದಾಯದ ಸಣ್ಣ ಉದ್ಯಮಿಗಳಿಗೆ ನೀಡಲಾಗಿದೆ. 2024ರಲ್ಲಿ ಮುದ್ರಾ ಸಾಲದ ಮಿತಿಯನ್ನು 10 ಲಕ್ಷ ರೂಪಾಯಿಗಳಿಂದ 20 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಿಂದ ಸಾಕ್ಷಿದಾರನಾಗಿ ಬದಲಾಗಿರುವ ಪ್ರದೋಷ್ ಇಂದು ಬೆಂಗಳೂರಿನ 59ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ಮುಂದೆ ತಮ್ಮ ಹೇಳಿಕೆ ದಾಖಲಿಸಲಿದ್ದಾರೆ. ನಟ ದರ್ಶನ್ ಅಭಿಮಾನಿಗಳಿಂದ ಪ್ರದೋಷ್ಗೆ ಬೆದರಿಕೆ ಇರುವ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಭದ್ರತೆ ಕಲ್ಪಿಸಿದ್ದಾರೆ. ನ್ಯಾಯಾಲಯವು ಮುಂದಿನ 1 ಅಥವಾ 2 ದಿನಗಳಲ್ಲಿ ಹೇಳಿಕೆ ದಾಖಲಿಸಿಕೊಳ್ಳಲಿದೆ. ಮುಖ್ಯವಾಗಿ ಹತ್ಯೆ ನಡೆದ ದಿನದಂದು ನಡೆದ ಘಟನೆಗಳ ಕುರಿತ ಅವರ ಹೇಳಿಕೆಯು ಪ್ರಾಮುಖ್ಯತೆ ಪಡೆದಿದೆ. ಮತ್ತೊಂದೆಡೆ ಪ್ರದೋಷ್ ಅವರ ಕ್ರಾಸ್ ಎಕ್ಸಾಮಿನೇಷನ್ ನಡೆಸಲು ನ್ಯಾಯಾಲಯ ನಿರ್ಧರಿಸಿದ್ದು ಇದು ನಟ ದರ್ಶನ್ ಸಮ್ಮುಖದಲ್ಲೇ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಅಧ್ಯಯನ ನಡೆಸಲು 3ರಂದು ಕೇಂದ್ರ ತಂಡ ಆಗಮನ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸ್ಪಷ್ಟನೆ. ಕಸ್ತೂರಿ ರಂಗನ್ ವರದಿ, ಬರ ಪರಿಸ್ಥಿತಿ ಚರ್ಚಿಸಲು ಸರ್ವಪಕ್ಷ ಸಭೆಗೆ ಶೀಘ್ರವೇ ದಿನಾಂಕ ನಿಗದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಕಲಿ ಔಷಧಿ ಜಾಲದ ಪ್ರಮುಖ ಆರೋಪಿ ಪ್ರಶಾಂತ್ ರಂಜನ್ ಬಾಬು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಂಧನ. ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಿಸುವಂತೆ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗೆ ಸರ್ಕಾರ ಆಹ್ವಾನ. ಬೆಂಗಳೂರಿನ ಮೈಸೂರು ರಸ್ತೆಯ ಅಂಚುಪಾಳ್ಯ ಬಳಿ ಕಾಡಾನೆ ದಾಳಿಗೆ ವೃದ್ಧ ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1ರಿಂದ 3ರವರೆಗೆ ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

ಆಕಾಶವಾಣಿ. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30ಕ್ಕೆ ಗಿರಮಿಟ್, 6:15ಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಇನ್ನು ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಸಂಜೆ 6:30ಕ್ಕೆ. ಕೃಷಿ ರಂಗ ಕಾರ್ಯಕ್ರಮ 6:51ಕ್ಕೆ. ವಿಶ್ವ ರೇಬಿಸ್ ದಿನ ಕುರಿತಾಗಿ ಡಾ ಸಾಗರ್ ಎಸ್ಆರ್ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ಕೃಷ್ಣಪ್ಪ ಕೆವಿ. ಇದಾದ ಬಳಿಕ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂವಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು. ಸಿರಿಗಂಧ 7:45ಕ್ಕೆ. ರಾತ್ರಿ 9:15ಕ್ಕೆ ಅಮೃತ ಚಂದ್ರಶೇಖರ್ ಹಾಡಿರುವ ಭಾವಗೀತೆಗಳು. 9:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಚಿನ್ಮಯ್ ಜೋಶಿ ಅವರ ಗಾಯನವಿದೆ. ತಬ್ಲಾ ಸಾಥ್ ಆದರ್ಶ ಶಣೈ, ಹಾರ್ಮೋನಿಯಂ ಸಹಕಾರ ಮಧುಸೂದನ್ ಭಟ್. ರಾತ್ರಿ 10:00ಕ್ಕೆ ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯ

0: ಸಖೀ ಸಹೇ
1: 603 ಕಿಲೋ ಹರ್ಟ್ಸ್ ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನವ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ

0: Indian men who are on court against the Republic of Korea with their Pool A match currently undergoing right now. So the first match has already been done, which was Vellavan Senthil Kumar, who has already given India the perfect kickstart that was needed. So he defeated Young in straight games 11-6, 11-4, 11-7, which did put India 1-0 up in the team tie. And after that, it was a beautiful, beautiful dominating game by Abhay Singh, which has just ended. He has scored again a 3-on-3 straight victory. Amazing lead in all the games as 11-4, 11-7 and 11-1. Now in the next match, which is the third one, it's Veer Chotrani against Oh Seo-jin to finally settle us into this straight victory against South Korea. And of course, we will keep you updated as this contest develops.
1: Vidushi, chalte hain athletics ke track par, wahan mix 4x100 meter relay ke final mein Bharat pahunch gaya hai. Aur pahunchta kyun nahi? Animesh aur Haritra ne जो पूरा दम लगाया, बिल्कुल हरिता भद्रा ने जो आखिर में दम लगाया, उससे भारत ने वहां पर शानदार तरीके से कामयाबी हासिल की है. एथलेटिक्स ट्रैक में भारत के लिए बड़ी खबर यकीनी तौर पर है. मिक्स 4x100 मीटर रिले की हीट में भारतीय टीम ने शानदार प्रदर्शन करते हुए 41.54 सेकंड का समय के साथ दूसरा स्थान हासिल किया और फाइनल में जगह बना ली. भारत की शानदार दौड़ में लेग बेहद प्रभावशाली रहा, जिसने टीम को मजबूत स्थिति में पहुंचाया. फाइनल में भारत से एक और दमदार प्रदर्शन की उम्मीद की जा रही है.
0: And now a quick update coming in from hockey that India's men was scheduled to take on Bangladesh in their Pool A encounter, but the match now has been rescheduled.
1: बिल्कुल, बात करते हैं महिला डिस्कस थ्रो के फाइनल मुकाबले की, जहां भारत की सीमा पुनिया एक मर्तबा ऐसा था तीसरे पायदान पे चल रही थी, ब्रॉन्ज मेडल की दौड़ में थी, अब चौथे पायदान में पहुंच गई है. चीन की दो खिलाड़ी फेंग बी और जियांग पहले और दूसरे स्थान पर. फेंग बी 63.69 के स्कोर के साथ पहले स्थान पर, जबकि जियांग भी 62.25 मीटर का थ्रो लगाकर दूसरे स्थान पर. वहीं थाईलैंड की इंसाएंग 61.43 मीटर का थ्रो लगाकर तीसरे स्थान पर. वहीं सीमा पुनिया 59.88 मीटर के बाद तीसरे चौथे स्थान पर बनी हुई है. क्या होता है, क्या घटित होता है, अगले एक घंटे में हम अगले जो अपडेट हम लेके आएंगे 4:30 पर उसमें बताएंगे. फिलहाल मुझे मोहम्मद शाहिद आजमी और विदुषी वत्स को अगले अपडेट तक इजाजत दीजिए. धन्यवाद.
2: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
3: ನನ್ನ ಒಬ್ಬನಿಗಲ್ಲ, ನಮ್ಮಿಬ್ಬರಿಗೂ ಸೇರಿ.
2: ಅದ್ ಹೇಗೆ?
3: ಎಲ್ಐಸಿಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್.
4: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
5: ಹಾಯ್, ಹಲೋ, ನಮಸ್ಕಾರ. ಹೊಂಬಿಸಲು ಕ್ವಿಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ನೆಲ್ಮೆಯ ಸ್ವಾಗತ, ಸುಸ್ವಾಗತ. ಇದು ಕೇವಲ ಪ್ರಶ್ನೆಗಳಿಗೆ ಉತ್ತರಿಸುವ ಸ್ಪರ್ಧೆಯಲ್ಲ, ನಿಮ್ಮ ನೆನಪಿನ ಶಕ್ತಿ, ಸಾಮಾನ್ಯ ಜ್ಞಾನ ಮತ್ತು ಚುರುಕುತನಕ್ಕೆ ಒಂದು ಸಣ್ಣ ಸವಾಲು. ಸಿನಿಮಾದಿಂದ ಕ್ರೀಡೆಯವರೆಗೆ, ಇತಿಹಾಸದಿಂದ ಇಂದಿನ ಸುದ್ದಿಗಳವರೆಗೆ, ಯಾವ ಕ್ಷೇತ್ರದಿಂದ ಇವತ್ತಿನ ಪ್ರಶ್ನೆ ಅನ್ನೋದು ನಮಗೂ ಕೂಡ ಸರಿಯಾಗಿ ಗೊತ್ತಿರಲ್ಲ, ಆದರೆ ಉತ್ತರ ಮಾತ್ರ ನಿಮ್ಮ ತಲೆಯಲ್ಲಿ ಯಾವಾಗಲೂ ಇರುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತು. ಹಾಗಾದರೆ ರೆಡಿಯಾಗಿದ್ದೀರಾ ಇವತ್ತಿನ ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮಕ್ಕೆ? ನೀವೇನೇನಾದರೂ ಈಗ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಸಂದೇಶವನ್ನು ಕಳಿಸಬಹುದು. 9489901013. ಈಗ ಶುರುವಾಗಲಿದೆ ನಿಮ್ಮ ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮ. ನಮ್ಮ ಮೊದಲನೆಯ ಪ್ರಶ್ನೆ, ಲತಾ ಮಂಗೇಶ್ಕರ್ ಜಿಯವರ ಹುಟ್ಟುಹಬ್ಬ ಇವತ್ತು, ಸೊ ಹಾಗಾಗಿ ಈ ಪ್ರಶ್ನೆ. ಲತಾ ಮಂಗೇಶ್ಕರ್ ಅವರಿಗೆ 3 ಬಾರಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಫಾರ್ ದ ಬೆಸ್ಟ್ ಫಿಮೇಲ್ ಪ್ಲೇಬ್ಯಾಕ್ ಸಿಂಗರ್ ದೊರೆತಿದೆ. ಅಂದರೆ ಲತಾ ಮಂಗೇಶ್ಕರ್ ಜಿ ಅವರಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ದೊರೆತಿದೆ. ಆದರೆ ಅವರ ಮೊದಲ ರಾಷ್ಟ್ರೀಯ ಪ್ರಶಸ್ತಿ ಯಾವ ಚಿತ್ರದ ಹಾಡಿಗಾಗಿ ಬಂದಿತ್ತು ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಖಂಡಿತವಾಗ್ಲೂ ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಸಂದೇಶ ಕಳಿಸಬಹುದು. ನಾನು ನಿಮ್ಮ ಆರ್ಜೆ ಶಾಂತಲಾ ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇರ್ತೀನಿ. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಹೌದು, ಹೊಂಬಿಸಿಲು ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯಾಗಿತ್ತು. ಲತಾ ಮಂಗೇಶ್ಕರ್ ಅವರಿಗೆ 3 ಬಾರಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಫಾರ್ ದ ಬೆಸ್ಟ್ ಫಿಮೇಲ್ ಪ್ಲೇಬ್ಯಾಕ್ ಸಿಂಗರ್ ದೊರೆತಿತ್ತು. ಆದರೆ ಅವರ ಮೊದಲ ರಾಷ್ಟ್ರೀಯ ಪ್ರಶಸ್ತಿ ಯಾವ ಚಿತ್ರದ ಹಾಡಿಗಾಗಿ ಬಂದಿತ್ತು ಅಂತ ಬಹಳಷ್ಟು ಜನ ಸಂದೇಶ ಕಳಿಸಿದ್ರಿ. ಸಂದೇಶದ ಸುರಿಮಳೆನೆ ಬಂದಿತ್ತು ಅಂತ ಹೇಳ್ಬೋದು. ಸರಿಯಾದ ಉತ್ತರ ಇದಕ್ಕೆ ಪರಿಚಯ ಚಿತ್ರದ್ದು. ಹೌದು, 1972 ಪರಿಚಯ ಚಿತ್ರದ ಹಾಡಿಗಾಗಿ ಲತಾ ಮಂಗೇಶ್ಕರ್ ಅವರಿಗೆ ತಮ್ಮ ಮೊದಲ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಫಾರ್ ದ ಬೆಸ್ಟ್ ಫಿಮೇಲ್ ಪ್ಲೇಬ್ಯಾಕ್ ಸಿಂಗಿಂಗ್ ಪಡೆದರು. ನಂತರ ಕೋರಾ ಕಾಗಜ್

ಮತ್ತು ಲೇಕಿನ್ ಚಿತ್ರಗಳಿಗೂ ಈ ಗೌರವ ದೊರೆಯಿತು. ಸೊ ಹಾಗಾದ್ರೆ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಬಿಂದು ಪ್ರಕಾಶ್ ಅವರು, ದಿಲೀಪ್ ಕಲ್ಯಾಣ್ಕರ್ ನೇತ್ರಾ ಕೆಂಗೇರಿ, ರಾಧಾಕೃಷ್ಣ ಚಲ್ಲಹಳ್ಳಿ, ಬಾಬಾ ಕಲ್ಯಾಣ್ ಬೆಂಗಳೂರು, ಎನ್ ಜಿ ಬಸವರಾಜು ಚಿತ್ರದುರ್ಗ, ಎನ್ ಕಾಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಸುಮಿತ್ರಾ ಸಂಡೂರಿನಿಂದ, ಶ್ರೀನಿವಾಸ್ ಹೊಸಕೋಟೆಯಿಂದ, ಕಿಷ್ಕಿಂಧನಗರದಿಂದ ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ, ಶಿವಪ್ರಸಾದ್ ಅರವಿಂದ್ ಕೆಂಗೇರಿ ಉಪನಗರದಿಂದ ಆಶಾ ಶ್ರೀನಿವಾಸ್ ಅವರು, ಹಾಗೆ ಜೆ ವಿಲ್ಫ್ರೆಡ್ ಕೊತ್ತನೂರ್ನಿಂದ, ಹಾ ಜೆ ವಿಲ್ಫ್ರೆಡ್ ಕೊತ್ತನೂರ್ ಬೆಂಗಳೂರವರು, ಹಾಗೆ ಕಬಾಡಿ ವೆಂಕಟೇಶ್ ಇಂದಿರಾ ಅವರು ಬೆನ್ನಿಪೇಟೆಯಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಸುಭಾನ್ ಕೋರಿ ಅವರು, ಹಾಗೆ ನಾಗೇಂದ್ರ ಈಚಲಬೀಡು, ಇವರೆಲ್ಲರೂ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಕೊಟ್ಟಂತಹ ತಮ್ಮೆಲ್ಲರಿಗೂ ಎಫ್ ಎಂ ರೇನ್ಬೋ ಕಡೆಯಿಂದ ಅಭಿನಂದನೆಗಳು.

ಸೊ ಹಾಗಾದರೆ ನಮ್ಮ ಮುಂದಿನ ಪ್ರಶ್ನೆಗೆ ತಾವೆಲ್ಲರೂ ರೆಡಿಯಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮುಂದಿನ ಪ್ರಶ್ನೆ ಇದಾಗಿದೆ. 2026 ಐಚಿ ನಗೋಯಾ ಏಷ್ಯನ್ ಗೇಮ್ಸ್ನಲ್ಲಿ ಇದುವರೆಗೆ ಭಾರತಕ್ಕೆ ಎಷ್ಟು ಚಿನ್ನದ ಪದಕಗಳು ಸಿಕ್ಕಿದೆ ಅಂತ ನೀವು ಹೇಳಬೇಕು. ಇಫ್ ಪಾಸಿಬಲ್ ಯಾವ್ಯಾವುದಕ್ಕೆ ಅಂತ ಕೂಡ ಸಂದೇಶ ಕಳಿಸಬಹುದು. ಮತ್ತೊಮ್ಮೆ ನನ್ನ ಪ್ರಶ್ನೆ, 2026 ಐಚಿ ನಗೋಯಾ ಏಷ್ಯನ್ ಗೇಮ್ಸ್ನಲ್ಲಿ ಭಾರತಕ್ಕೆ ಇದುವರೆಗೆ ಒಟ್ಟು ಎಷ್ಟು ಚಿನ್ನದ ಪದಕಗಳು ದೊರಕಿದೆ? ಸೊ ನಮಗೆ ಉತ್ತರ ಕಳಿಸಬೇಕಾದಂತಹ ಸಂಖ್ಯೆ 9480901013. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಹೊಂಬೆಸಲು ಖುಷಿಯೂ ಅಲ್ಲಿ ಸಾಕ್ತಾ ಇದ್ದೀವಿ. ನನ್ನ ಪ್ರಶ್ನೆಯಾಗಿತ್ತು, 2026 ಐಚಿ ನಗೋಯೋ ಏಷ್ಯನ್ ಗೇಮ್ಸ್ ನಲ್ಲಿ ಭಾರತ ಇದುವರೆಗೆ ಒಟ್ಟು ಎಷ್ಟು ಚಿನ್ನದ ಪದಕಗಳನ್ನು ಗೆದ್ದಿದೆ, ಇಫ್ ಪಾಸಿಬಲ್ ಯಾವ್ಯಾವದ್ರಲ್ಲಿ ಗೆದ್ದಿದೆ ಅಂತ ಕಳಿಸಿ ಅಂತ ಬಹಳಷ್ಟು ಜನ ಸಂದೇಶಗಳನ್ನ ಕಳಿಸಿದ್ದೀರಾ, ಅನಂತ ಅನಂತ ಧನ್ಯವಾದಗಳು. ನಿಮ್ಮ ಈ ಉತ್ತರಗಳೇ ನಮ್ಮ ಕಾರ್ಯಕ್ರಮದ ಆತ್ಮ ಅಂತ ಹೇಳಬಹುದು. ಅದಾಗಿನೂ ನಾನು ಆದಷ್ಟು ಹೆಸರುಗಳನ್ನ ರಿಪೀಟ್ ಮಾಡದೇ ಇರಕ್ಕೆ ಟ್ರೈ ಮಾಡ್ತೀನಿ, ಹೊಸೊಬ್ಬರಿಗೆ ಅವಕಾಶ ಕೊಡೋಣ ಅಂತ. ಸೊ ಇನ್ ಕೇಸ್ ಯಾರ್ದಾರು ಹೆಸರು 2 ಸಲ ತಗೊಂಡಿದ್ರೆ ಯಾರೋ ಬೇಜಾರು ಮಾಡ್ಕೋಬಾರ್ದು, ಬೈ ಓದ್ತಾ ಓದ್ತಾ ಹಾಗೆ ಆಗೋಗ್ಬಿಟ್ಟಿರುತ್ತೆ. ಸೊ ಇದಕ್ಕೆ ಉತ್ತರ ಆಲ್ಮೋಸ್ಟ್ ಎಲ್ಲರೂ ಸರಿಯಾಗಿ ಕೊಟ್ಟಿದ್ದೀರಾ, 4 ಚಿನ್ನದ ಪದಕಗಳು. ಹೌದು, ಭಾರತದ 4 ಚಿನ್ನದ ಪದಕಗಳನ್ನ ಈ ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ನಲ್ಲಿ ತಗೊಂಡಿದೆ. ಒಂದು ಮಹಿಳೆಯರ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಜಯ ಗಳಿಸ್ತು, ಮತ್ತು 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ಕಮಲ್ಜಿತ್ ಮತ್ತು ಸುರುಚಿ ಸಿಂಗ್ ಏಷ್ಯನ್ ಗೇಮ್ಸ್ ದಾಖಲೆ ಕೂಡ ನಿರ್ಮಿಸಿದ್ರು. ನಂತರ ಮಹಿಳೆಯರ ಕಬಡ್ಡಿ ಇರಾನ್ ವಿರುದ್ಧ 37-34 ಗೆಲುವು ಸಾಧಿಸ್ತು, ಮತ್ತು ಪುರುಷರ ಕಬಡ್ಡಿಯಲ್ಲಿ ಇರಾನ್ ವಿರುದ್ಧ 40-34 ಗೆಲುವು ಸಾಧಿಸಿದೆ. ಸೊ ಹಾಗಾಗಿ ಇದುವರೆಗೆ ಐಚಿ ನಗೋಯಾದಲ್ಲಿ 4 ಚಿನ್ನ, 16 ಸಿಲ್ವರ್ ಬೆಳ್ಳಿ ಮತ್ತು 17 ಬ್ರಾಂಜ್ ಮೆಡಲ್ಗಳನ್ನು ಭಾರತ ಗೆದ್ದು ಇದುವರೆಗೆ 37 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಸೊ ಇದು ಬಹಳ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಜೈಶ್ರೀ ಸುನೀಲ್ ಅವರು ಕೊಟ್ಟಿದ್ದಾರೆ, ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರು, ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಹೊನ್ನೂರು ಅಲಿ ಹನುಮಂತಪುರ ಜಗಳೂರಿನಿಂದ, ಹ್ಯಾಬಿಲ್ ರಾಘವೇಂದ್ರ ಅವರು ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ವೇದಾ ಶೆಟ್ಟಿ ಕಾಳವಾರದಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ಚಂದ್ರಶೇಖರ್ ತಾವರೆಕೆರೆಯಿಂದ, ಸುರೇಶ್ ಜಿಆರ್, ಎಸ್ ನಿಜಲಿಂಗಪ್ಪ ಬಡಾವಣೆ ದಾವಣಗೆರೆಯಿಂದ, ಪದ್ಮಶ್ರೀ ಕುಟುಂಬ ಮೊಹಮ್ಮದ್ ಉಮರ್ ರಾಯಚೂರಿನಿಂದ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಡಿಎಸ್ ನಾಗರಾಜ್, ರೋಹಿತ್ ವರ್ಧೂನ್ ಕಸ್ತೂರಿಬಾ ನಗರ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ಮತ್ತೆ ಹಾಗೆ ನಂಬರ್ ಎಂಡಿಂಗ್ ವಿತ್ 39761 ಇವರು ಕೂಡ ನಮಗೆ, ಮಂಜುನಾಥ್ ಇಂದರಿಗೆ ಇವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಸಂದೇಶ

0: ಆಗುವಾಗ ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಕೊನೆಗೊಂಡಿದ್ದು ಗಂಗಾ ಕಾವೇರಿ ಆರತಿ ದೀಪೋತ್ಸವದಿಂದ. ಹಾಗೆ ಜನರೆಲ್ಲ ಒಂದು 2,000 ಜನ ಸೇರಿದ್ರು ಇಡೀ ದಿನ ಬಂದು. ತುಂಬಾ ಜನರಿಗೆ ಅಲ್ಲಿ ಕೆರೆ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ನಾವು ಶಾಲೆಗಳಿಗೂ ಎಲ್ಲ ಹೋಗಿ ಹೇಳಿದ್ವಿ ಈ ತರ ಇದೆ ಅಂತ. ಹಾಗಾಗಿ ಶಾಲೆ ಮಕ್ಕಳು ಬಂದ್ರು, ತುಂಬಾ ಜನ ಗೊತ್ತಿಲ್ಲದೆ ಇರೋರು ಬಂದ್ರು. ಹಾಗಾಗಿ ಈಗ ಅಲ್ಲಿ ನಡೀಲಿಕ್ಕೆ ಬರ್ತಾರೆ.
1: ಇವಾಗ ನೀವು ಅಲ್ಲಿ 2,000 ಜನ ಸೇರಿದ್ರು ಅಂತ ಹೇಳ್ತೀರಾ. ಈಗ ಮತ್ತೆ ಈಗ ಒಂದು ಹಬ್ಬ, ಒಂದು ಉತ್ಸವ ಅಂತ ನಡೆದ್ರೆ, ಒಂದು ಫಂಕ್ಷನ್ ಅಂತ ಮಾಡಿದ್ರೆ ಬಹಳಷ್ಟು ವೇಸ್ಟ್ ಪುನಃ ಬಂದೇ ಬರುತ್ತೆ ಅಲ್ವಾ? ಕಾಫಿ ಕುಡಿದ್ವಿ, ಕಪ್ಸ್ ಎಸೆದ್ವಿ, ಟೀ ಕುಡಿದ್ವಿ, ಬೆಲೂನ್ ತಗೊಂಡ್ವಿ, ಏನೋ ಒಂದು ತಗೊಂಡ್ವಿ ಅಂತ. ಈಗ ಅಂತ ಹಬ್ಬದಲ್ಲಿ ನೀವು ಜೀರೋ ವೇಸ್ಟ್ ನ ಮಾಡಿದ್ರ? ಅಥವಾ ನಾವು ಯಾವುದೇ ಒಂದು ಫಂಕ್ಷನ್, ಒಂದು ಗೌರಿ ಗಣೇಶ ಹಬ್ಬ ಇರ್ಬೋದು, ಅಥವಾ ಒಂದು ದೊಡ್ಡ ಪೆಂಡಾಲ್ ಹಾಕಿ ಮಾಡಿರ್ಬೋದು, ಮದುವೆ ಇರ್ಬೋದು, ಈ ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ನೀವು ಬಹಳಷ್ಟು ಅಭಿಯಾನ ನಡೆಸ್ತೀರಾ, ಬಹಳಷ್ಟು ಜಾಗೃತಿ ಕಾರ್ಯಕ್ರಮ ಇನ್ಸ್ಟಾಗ್ರಾಮ್ ಮೂಲಕ ಮಾಡ್ತೀರಾ. ಸೊ ಈ ಕೆರೆ ಹಬ್ಬದಲ್ಲಿ ಹೇಗಿತ್ತು ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಳ್ಬೋದಾ?
0: ತುಂಬಾ ಒಳ್ಳೆ ಪ್ರಶ್ನೆ, ಧನ್ಯವಾದ. ಯಾಕೆಂದ್ರೆ ಇದನ್ನು ಕೂಡ ನಾವು ಜೀರೋ ವೇಸ್ಟೇ ಮಾಡಿದ್ವಿ. ಶೂನ್ಯ ಕಸ ಅಂದ್ರೆ, ಈಗ ಮಕ್ಕಳು ಬಂದಿದ್ರು, ಮಕ್ಕಳಿಗೆ ನಾವು ಇದು ಗೋಧಿ ಬನ್ ಕೊಟ್ಟಿದ್ವಿ, ವೆಜಿಟೇಬಲ್ ಬನ್ ಏನೋ ಕೊಟ್ಟಿದ್ವಿ. ಅದನ್ನ ಹೇಗ್ ಕೊಟ್ವಿ ಅಂದ್ರೆ, ಎಲೆನಲ್ಲಿ ಅದನ್ನ ಸಣ್ಣ ತುಂಡು ಮಾಡಿ ಅದರಲ್ಲಿ ಕೊಟ್ವಿ. ಅದನ್ನ ನಂತರ ನಾವು ಗೊಬ್ಬರ ಮಾಡಿದ್ವಿ, ಆಯ್ತಾ. ಜ್ಯೂಸ್ ಜ್ಯೂಸ್ ಕೊಟ್ವಿ, ಜ್ಯೂಸ್ ಅನ್ನು ಅಷ್ಟೇ ಸ್ಟೀಲ್ ಲೋಟದಲ್ಲಿ ಕೊಟ್ವಿ. ಮಕ್ಕಳಲ್ವಾ, ಹೇಗ್ ಕುಡಿತಾರೆ? ನಾವು ಮೇಲಿಂದ ಕುಡಿಸಿದ್ವಿ ಅವರಿಗೆ,
1: ಸ್ಟ್ರಾ ಕೊಡ್ಲಿಲ್ಲ,
0: ಸ್ಟ್ರಾ ಕೊಡ್ಲಿಲ್ಲ. ಹಾಗಾಗಿ ನಮಗೆ ಕೆಲವು ಲೋಟಗಳೇ ಸಾಕಾಯ್ತು. ಒಬ್ಬರಿಗೆ ಒಂದೊಂದು ಲೋಟ ಬೇಕಾಗಿಲ್ಲ, ಮೇಲಿಂದ ಕುಡ್ದಿದ್ರಿಂದ ಕೆಲವು ಲೋಟಗಳೇ ಸಾಕಾಯ್ತು. ಹಾಗಾಗಿ ಅಲ್ಲಿ ಊಟದ ವ್ಯವಸ್ಥೆ ಬರೀ ಸ್ವಯಂ ಸೇವಕರಿಗೆ ಇತ್ತು, ಅದು ಅಷ್ಟೇ ಸ್ಟೀಲ್ ತಟ್ಟೆಯಲ್ಲೇ ಇತ್ತು. ಹಾಗಾಗಿ ನಾವು ಆದಷ್ಟು ಎಲ್ಲೇ ಕಾರ್ಯಕ್ರಮ ಮಾಡಿದ್ರು ಅದನ್ನು ಜೀರೋ ವೇಸ್ಟ್ ಅಂದ್ರೆ, ನಾವು ಒಂದು ಕಾರ್ಯಕ್ರಮ ಅಂತ ಮಾಡಿದ್ರೆ, ಈಗ ಇದು ಬೇರೆ ಕಾರ್ಯಕ್ರಮ, ಅಥವಾ ಮನೆಯಲ್ಲೇ ಒಂದು ಕಾರ್ಯಕ್ರಮ ಅಂತ ಮಾಡಿದ್ರೆ ಒಂದು ಆಶೀರ್ವಾದ ತಗೊಳ್ಳಿಕ್ಕೆ ಅಂತ ಮಾಡ್ತೇವೆ, ಆಯ್ತಾ. ಕೊನೆಗೆ ಎಲ್ಲಾ ತಗೊಂಡು ಹೋಗಿ ಭೂಮಿ ತಾಯಿಗೆ ಮಾಡ್ತೇವೆ, ಹಾಕ್ತೇವೆ. ಅವರ ಆಶೀರ್ವಾದ ಬೇಡುವ. ಹಾಗಾಗಿ ಒಂದು ಕಸವನ್ನು ನಾವು ಹೇಗೆ ಆದಷ್ಟು ಕಡಿಮೆ ಮಾಡಿ, ನಮ್ಮ ಒಂದು ಕಾರ್ಯಕ್ರಮ ನಡೆದ್ರೆ ಅದರಲ್ಲಿ ಕಸ ಹೋಗದೇ ಇರೋ ಹಾಗೆ ಹೇಗೆ ನೋಡ್ಕೊಳ್ಳೋದು ಅನ್ನೋದು ಒಂದು ತಟ್ಟೆ ಬಗ್ಗೆ ಹೇಳಿದೆ. ಈಗ ನಮ್ಮ ಹತ್ರ ಅಷ್ಟು ತಟ್ಟೆ ಇಲ್ಲ ಅಂದ್ರೆ ಅದಮ್ಮೆ ಚೇತನ ಅಥವಾ ಬೇರೆ ಕಡೆ ನಮಗೆ ತಟ್ಟೆ ಸಿಗುತ್ತೆ, ಫ್ರೀ ಆಗಿ ಸಿಗುತ್ತೆ, ಇಲ್ಲಾಂದ್ರೆ ಬಾಡಿಗೆ ಸಿಗುತ್ತೆ, ಅದನ್ನು ತಗೊಳ್ಬಹುದು. ಆಮೇಲೆ ಬಾಟಲ್ ಬದಲು ನೀರಿನ ಲೋಟಗಳನ್ನ ತಗೊಳ್ಬಹುದು. ನಾವು ಹೋದಾಗ ನಾವೇ ಲೋಟ ಬಾಟಲ್ಗಳನ್ನ ತಗೊಂಡು ಹೋಗ್ಬೋದು, ಮನೆಯಿಂದ ತಗೊಂಡು ಹೋಗ್ಬೋದು. ಇನ್ನೊಂದು ಡೆಕೋರೇಷನ್ಸ್ ನೀವು ಹೇಳಿದ್ರಿ, ಅದನ್ನ ಪ್ಲಾಸ್ಟಿಕ್ ಬದಲು ಹೂವಿಂದು ಅದನ್ನ ನಂತರ ಗೊಬ್ಬರ ಮಾಡೋದು. ಹೌದು, ಹೀಗೆ ನಾವು ಪ್ರತಿಯೊಂದನ್ನು ಯೋಚನೆ ಮಾಡಿ ಮಾಡಿದ್ರೆ ಅದು ಖಂಡಿತ ಸಾಧ್ಯ. ಬಲೂನ್, ಬಲೂನ್ ಅಂತೂ ತುಂಬಾ ಅಪಾಯಕಾರಿ, ಯಾಕೆಂದ್ರೆ ಈಗ ಬರೀ ಬರ್ತ್ಡೇಗೆ ಮಾತ್ರ ಅಲ್ಲ, ಅದನ್ನ ಗಾಳಿಯಲ್ಲಿ ಬಿಡೋದು ಕೂಡ ತುಂಬಾ ಪಕ್ಷಿಗಳಿಗೆಲ್ಲ ತುಂಬಾ ತೊಂದರೆ ಆಗ್ತದೆ. ಅಂದ್ರೆ ನಮಗೆ ಕಾಣಿಸೋದಿಲ್ಲ ಅಂದ್ರೆ ಅದು ತೊಂದರೆ ಆಗೋದಿಲ್ಲ ಅಂತ ಅಲ್ಲ.
1: ಖಂಡಿತವಾಗ್ಲೂ, ಬಿಕಾಸ್ ಶಾಲೆಗಳಲ್ಲೂ ಇವಾಗ ಜಾಗೃತಿ ಮೂಡಿಸ್ತಾ ಇದ್ದಾರೆ, ಅಂದ್ರೆ ಮಕ್ಕಳು ಕೂಡ ಓದು ತಗೋತಾ ಇದ್ದಾರೆ. ಅಂದ್ರೆ ನಾನು ನನ್ನ ಹುಟ್ಟಿದಬ್ಬಕ್ಕೆ ಬೆಲೂನ್ ನ ಯೂಸ್ ಮಾಡಲ್ಲ ಅಂತ, ನಮ್ಮನೆಯಲ್ಲೂ ಕೂಡ ಬೆಲೂನ್ ಆ ತರದೆಲ್ಲ ಏನು ಯೂಸ್ ಮಾಡಲ್ಲ. ಸೊ ನೀವು ಪ್ರಾಬಬಲಿ ನಿಮ್ಮ ಈ ಅಭಿಯಾನ, ಈ ಅವೇರ್ನೆಸ್ ಕಾರ್ಯಕ್ರಮದಿಂದ ಇಂಥದ್ದೆಲ್ಲ ಸ್ಟಾರ್ಟ್ ಆಗಿದೆ. ಅನಂತ ಅನಂತ ಧನ್ಯವಾದಗಳು. ಮತ್ತೆ ನಮ್ಗೆ ಒಂದು ಸಂದೇಶ ಕೂಡ ಬಂದಿದೆ, ಬಹಳಷ್ಟು ಜನ ಕಳಿಸ್ತಾ ಇದ್ದಾರೆ. ಅದರಲ್ಲಿ ಬೆಳಗಾವಿಯಿಂದ ಮಂಜುನಾಥ್ ಇಂದರಗಿ ಅವರು ಸಂದೇಶ ಕಳಿಸಿದ್ದಾರೆ. ಸರ್, ಪ್ರತಿಯೊಬ್ಬರು ನಿಮ್ಮಂತ ಎನ್ ಜಿ ಒ ಸಂಸ್ಥೆಯಿಂದ ಸಹಕರಿಸಿ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು. ಪೌರ ಕಾರ್ಮಿಕರು ಬರ್ತಾರೆ, ಅವ್ರ ಸಂಸ್ಥೆಗಳು ಬರುತ್ತೆ ಅಂತ ನಾವು ಕಾಯ್ಕೊಂಡು ಕೂತ್ಕೊಳ್ಳೋದಲ್ಲ, ಕಸವನ್ನ ಎಲ್ಲಿಂದರಲ್ಲಿ ಬಿಸಾಕೋದು ಇಲ್ಲ. ನಾಗರಿಕರಾಗಿ ನಮ್ಗೆಲ್ಲರಿಗೂ ಸ್ವಯಂ ಪ್ರೇರಿತವಾಗಿ ಈ ತರ ಕೆಲಸನ ಮಾಡಬೇಕು. ಹಾಗಾಗಿ ಜೀವಾಳ ಟ್ರಸ್ಟ್ ಅವರಿಗೆ ಕೋಟಿ ಕೋಟಿ ನಮನ ಮೇಡಮ್. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನು ಮಾಡಲಿ, ಅವರಿಗೆ ಆ ಭಗವಂತ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತಾ, ಪ್ಲಾಸ್ಟಿಕ್ ತ್ಯಜಿಸಿದರೆ ಆದಷ್ಟು ಕಸವು ಕಡಿಮೆ ಆಗುತ್ತೆ ಅಂತ ಭಾವನೆ ಅಂತ ಒಳ್ಳೆ ಸ್ಫೂರ್ತಿದಾಯಕ ಸಂದೇಶವನ್ನು ನಮಗೆ ಅವರು ಕಳಿಸಿದ್ದಾರೆ. ಇನ್ನೊಂದು ಸ್ವಲ್ಪ ನಿಮ್ಮ ಜೊತೆ, ಯಾಕೆಂದರೆ ಇನ್ನು ನೀವು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಥರ ಎಲ್ಲ ವಿಷಯದಲ್ಲೂ ನೀವು ನಿಮ್ಮ ಕೈ ಚಳಕವನ್ನು ತೋರಿಸಿರೋದ್ರಿಂದ ಇನ್ನೂ ನಿಮ್ಮ ಜೊತೆ ಮಾತಾಡಬೇಕು. ಇದೊಂದು ಹಾಡಿನ ನಂತರ ಮತ್ತೆ ನಮ್ಮ ಮಾತುಕತೆ ಮುಂದುವರಿಯುತ್ತೆ.
0: ಧನ್ಯವಾದ.

0: ಬೆಂಗಳೂರು ಯೂತ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಇನ್ನೇನು ಬರ್ತಾ ಇದ್ದೀವಿ. ಚೈತನ್ಯ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಲೈವ್ ಆಗಿ ಕೂತಿದ್ದಾರೆ. ಅವರು ಬಹಳಷ್ಟು ವಿಚಾರಗಳಲ್ಲಿ ಪರಿಸರ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಕೆರೆಗಳ ಸಂರಕ್ಷಣೆ, ಪುನಶ್ಚೇತನ ಆಗಿರಬಹುದು, ಹಾಗೆ ಈ ಮರಗಳಿಗೆ ಬಹಳಷ್ಟು ಜನ ಈ ಪೋಸ್ಟರ್ ಹಾಕಕ್ಕೆ ಅಲ್ಲಿ ಮೊಳೆ ನೆಡೋದು ಮತ್ತೆ ವೈರ್ ಸುತ್ತದು ಇದ್ರೂ ಬಹಳಷ್ಟು ಜನ ಮಾಡ್ತಾರೆ. ಈ ಕಾರ್ಯಕ್ರಮ ಇವ್ರ ಅಭಿಯಾನದಲ್ಲಿ ಈ ಮರಗಳಿಂದ ಮೊಳೆ ತೆಗೆಯೋದು ಇದು ಕೂಡ ಮಾಡ್ತೀರಾ ಅಲ್ವಾ ಚೈತನ್ಯ ಅವರೇ? ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ನೀವು?
1: ಹೌದು ನೋಡಿ, ಈಗ ಜಾಹೀರಾತಿಗೋಸ್ಕರ ಮರಗಳಿಗೆ ಮೊಳೆ ಹಾಕಿ ಅವರ ಪೋಸ್ಟರ್ಗಳನ್ನು ಹಾಕೋದು ಎಲ್ಲ

0: ಮಾಡ್ತಾರೆ. ನಾವು ಸ್ವಚ್ಛತೆ ಮಾಡುವಾಗ ಅಥವಾ ನಮ್ಮ ಈ ಅಭಿಯಾನ ನಡೆದಾಗ ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲೆಲ್ಲ ನಾವು ಈ ಮೊಳೆಗಳನ್ನ ತೆಗೆಯೋ ಪ್ರಯತ್ನ ಮಾಡ್ತೀವಿ. ಒಂದೇ ಮರದಲ್ಲಿ 100ಕ್ಕಿಂತ ಹೆಚ್ಚು ಮೊಳೆಗಳು ಸಿಕ್ಕಿದ್ದು ಇದೆ. ಯಾಕೆಂದ್ರೆ ಪ್ರೈಮ್ ಲೊಕೇಶನ್ ಅಲ್ಲಿ ಇದ್ರೆ ಎಲ್ರಿಗೂ ಬೇಕು, ಎಲ್ರು ಹಾಕ್ತಾರೆ. ಹಾಗಾಗಿ ಅದನ್ನೆಲ್ಲ ಎಳ್ದು ಕಟ್ಟಿಂಗ್ ಪ್ಲೇಯರ್ ಅಲ್ಲಿ ಎಳ್ದು ಸ್ಕ್ರೂ ಡ್ರೈವರ್ ಅಲ್ಲಿ ತೆಗೆದು ಮಾಡಿದ್ದು ಇದೆ. ಹಾಗಾಗಿ ಅದು ಮರಕ್ಕೆ ನೋವಾಗುತ್ತೆ ಅನ್ನೋ ಪರಿಜ್ಞಾನ ನಾವು ಮರ್ತೋಗ್ತೀವಿ. ಹಾಗೆ ಪೋಸ್ಟರ್, ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನು ಕೂಡ ಕಟ್ತಾರೆ, ತಂತಿ ಕಟ್ತಾರೆ, ಕೇಬಲ್ಸ್ ಸುತ್ತಾರೆ, ನಾವು ಅದನ್ನೂ ಅಷ್ಟೇ ಆದಷ್ಟು ಎಳ್ದು ಹಾಕ್ತೀವಿ. ಹಾಗೆ ಈ ಯಾಕೆಂದ್ರೆ ಮರಗಳು ಗಿಡಗಳು ನಮಗೆ ಆಕ್ಸಿಜನ್ ಕೊಡುತ್ತೆ, ಇರೋ ಮರ ಗಿಡಗಳನ್ನ ನಾವು ಉಳಿಸ್ಕೋಬೇಕು. ಕತ್ತರಿಸ್ತಾ ಇದ್ದಾರೆ ಅದನ್ನು ಕೂಡ ನಾವು ಉಳಿಸ್ಕೊಳ್ಬೇಕು. ಗಿಡ ನೆಡ್ತಾರೆ ಅದನ್ನು ಕೂಡ ನಾವು ಪೋಷಿಸಿ ಮರ ಆಗೋ ಹಾಗೆ ನಾವು ನೋಡ್ಕೊಳ್ಬೇಕು. ಅದರ ಪೋಷಣೆ ಕೂಡ ಮುಖ್ಯ. ನೆಟ್ಟರೆ ಸಾಲದು, ಫೋಟೋ ತಗೊಂಡ್ರೆ ಸಾಲದು, ಅದು ಮರ ಆಗೋವರೆಗೂ ನೋಡ್ಕೊಳ್ಬೇಕು. ಆದಷ್ಟು ಮರಗಳನ್ನ ಕಡಿದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು, ಮರ ಗಿಡಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕು. ಇನ್ನೊಂದು ಹೇಳ್ಬೇಕು, ನಾವು ಈ ಅಭಿಯಾನ ನಡೆಸಿದಾಗ ನಾವು ರಸ್ತೆ ಅಕಸ್ಮಾತ್ ಗುಂಡಿ ಬಿದ್ದಿದ್ರೆ ಅದನ್ನು ಕೂಡ ಮುಚ್ಚಿರೋ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೇವೆ.
1: ಬಹಳಷ್ಟು ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಇದ್ದೀರಾ, ತುಂಬಾ ಜನ ಯೂತ್ಸ್ಗೆ ತುಂಬಾ ಇನ್ಸ್ಪಿರೇಷನ್ ಆಗಿದ್ದೀರಾ. ಹಾಗೆ ನಾನು ಅದು ಮತ್ತೆ ಮಾತಾಡ್ತಾ ಇರ್ಬೇಕಾದ್ರೆ, ನೀವು ಬೆಂಗಳೂರಿನ ಯುವಕರಿಗೆ ಏನಾದ್ರೂ ಒಂದು ಸಲಹೆ ಕೊಡಬೇಕು ಅಂದ್ರೆ, ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಪರಿಸರದ ಬಗ್ಗೆ ಬಹಳಷ್ಟು ಪೋಸ್ಟ್ ಮಾಡ್ತಾರೆ, ಆದ್ರೆ ನಿಜವಾದ ಆಕ್ಷನ್ ಒಂದು ಪರಿವರ್ತನೆ ತರಬೇಕು ಅಂದ್ರೆ ಯುವಕರು ಏನ್ ಮಾಡಬೇಕು?
0: ಈಗ ಅವರು ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡೋದ್ರಲ್ಲಿ ನಂಗೆ ಏನು ಅಭ್ಯಂತರ ಇಲ್ಲ. ಇನ್ಫ್ಯಾಕ್ಟ್ ಅದು ದಟ್ ಇಸ್ ಒನ್ ಆಫ್ ದ ಮೀಡಿಯಂ ಟು ರೀಚ್ ಔಟ್ ಟು ಎವ್ರಿ ಒನ್, ಆಯ್ತಾ? ಅದು ತುಂಬಾ ಬೇಗ ಮುಟ್ಟುತ್ತೆ ಅದು. ಅಂದ್ರೆ ನಾವು ಬರೀ ಅದಕ್ಕೋಸ್ಕರ ಮಾಡದೆ ಅದನ್ನು ನಾವು ನಿರಂತರವಾಗಿ, ಒಂದು ದಿನಕ್ಕೆ ಸೀಮಿತವಾಗಿಡದೆ ಅದನ್ನು ನಿರಂತರವಾಗಿ ಮಾಡಿ ಉಳಿದವರಿಗೆ ನಾವು ಅದನ್ನ ಇನ್ಸ್ಪಿರೇಷನ್, ಅವರಿಗೆ ಅದನ್ನ ತಿಳು ಹೇಳೋ ಹಾಗೆ ವಿಧ ವಿಧ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡಿ ಕಳಿಸೋದು ಕೂಡ ಜನರಿಗೆ ತಲುಪುವಂತ ಒಂದು ಮಾಧ್ಯಮ. ಹಾಗೆ ಹಲವಾರು ಯುವಕರು ಈಗ ಮಾಡ್ತಾ ಇದ್ದಾರೆ ಕೂಡ ಅಂತಹ ಕೆಲಸಗಳನ್ನ, ಅಂತವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಉಳ್ದವರು ಅಷ್ಟೇ, ಬರೀ ಒಂದು ಶೋಕಿಗೋಸ್ಕರ ಮಾಡದೆ ಇಂಥ ಕೆಲಸಗಳನ್ನ ನಿಯತ್ತಾಗಿ ಮಾಡಿ, ನಿರಂತರವಾಗಿ ಮಾಡಿ, ಪರಿಸರಕ್ಕಾಗಿ ಮಾಡಿ, ಅದು ನಿಮ್ಮ ಸೇವೆ ಹಾಗೂ ನಿಮ್ಮ ಜವಾಬ್ದಾರಿ ಕೂಡ. ಆತರ ಜವಾಬ್ದಾರಿ ತಗೊಂಡು ಮಾಡಿದಾಗ ನಮ್ಮ ಬೆಂಗಳೂರು ಹಾಗೂ ನಮ್ಮ ದೇಶದಲ್ಲಿ ಸುಧಾರಣೆ ಕಾಣಲಿಕ್ಕೆ ತುಂಬಾ ಸಾಧ್ಯ. ಯಾಕೆಂದ್ರೆ ಮಾಧ್ಯಮದಲ್ಲಿ ಹೋದಾಗ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ, ಯುವಕರು ಎಚ್ಚೆತ್ಕೊಂಡ್ರೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ, ಯಾಕೆಂದ್ರೆ ಬೇರೆ ಬೇರೆ ಆಂಗಲ್ ಅಲ್ಲಿ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ, ಹಾಗಾಗಿ ಅವ್ರು ಬೇಗ ರೀಚ್ ಆಗ್ತಾರೆ ಅಂತ ಹೇಳಿ.
1: ಈಗ ನೀವು ಎಷ್ಟೊಂದು ಈಗ ಬ್ಲ್ಯಾಕ್ ಸ್ಪಾಟ್ ಅಂತ ಒಂದು ಕಸ ಹಾಕಿರ್ತಾರೆ ಒಂದು ರೋಡ್ ಅಲ್ಲಿ, ಅಲ್ಲಿ ನೀವು ಬಹಳಷ್ಟು ಸ್ವಚ್ಛತೆ ಅಭಿಯಾನ ಮಾಡಿ ಪಾಪ BBMP ಅವ್ರ ಜೊತೆ ಎಲ್ಲ ಕೈ ಜೋಡಿಸಿ ನೀವು ಕೂಡ ಎಲ್ಲಾ ವಾಲಂಟಿಯರ್ಸ್ ಹೋಗಿ ಕಸ ಎಲ್ಲ ತೆಗೆದು ಬಂದಿರ್ತೀರಾ. ಆದ್ರೆ ಮತ್ತೆ ಅದೇ ಸ್ಪಾಟ್ ಅಲ್ಲಿ ಒಂದ್ ತಿಂಗಳಾದ್ಮೇಲೆ ಒಬ್ರು ಕಸ ಹಾಕ್ತಾರೆ, ಇಬ್ರು ಕಸ ಹಾಕ್ತಾರೆ, ಮತ್ತೆ ಕಸ ಗುಂಡಿ ರಾಶಿ ನೋಡ್ಬಿಡ್ತಿರ್ತೀರಾ. ಈ ತರ ಎಕ್ಸ್ಪೀರಿಯನ್ಸ್ ಏನಾದ್ರೂ ಆಗಿದೆಯಾ ನಿಮಗೆ?
0: ಹೌದು, ನಾಣ್ಯದ ಎರಡು ಮುಖ ನೋಡಿದ್ದೇವೆ. ಅಂದ್ರೆ ಮಾಡಿ ಅಲ್ಲಿ ಕಸ ಬೀಳದೆ ಅದು ಕಸ ಮುಕ್ತ ಆಗಿರೋ ಕಡೆನೂ ನೋಡಿದ್ದೇವೆ. ಹಾಕಿದ ಆ ಸಂಜೆನೆ, ಒಂದು ತಿಂಗಳಲ್ಲ, ಆ ರಾತ್ರಿಯೇ ಬಿದ್ದಿರೋದು ಕೂಡ ನೋಡಿದ್ದೇವೆ. ಕೆಲವೊಂದು ಕಡೆ ನಾವು ರಾತ್ರಿ ಪ್ಯಾಟ್ರೋಲಿಂಗ್ ಕೂಡ ಹೋಗಿ ಇದು BBMP ಅವ್ರ ಜೊತೆ, ಮಾರ್ಷಲ್ ಜೊತೆ ಹೋಗಿ ಅವ್ರನ್ನ ಹಿಡಿದು ಪೆನಾಲ್ಟಿ ಕೂಡ ಹಾಕಿರೋದಿದೆ. ಸೊ ಹಾಗಾಗಿ ಅದೇ ಅದು ಏನಾಗುತ್ತೆ ಅಂದ್ರೆ, ಒಂದು ರೆಸಿಡೆನ್ಶಿಯಲ್ ಏರಿಯಾ, ಒಂದು ನಿವಾಸಿಗಳು ಇರೋ ಕಡೆ ನಾವು ಹೋಗಿ ಅವರಿಗೆ ತಿಳುವಳಿಕೆ ಹೇಳಿ ಅಂತ ಜಾಗದಲ್ಲಿ ಬೀಳೋದು ಕಡಿಮೆ ಆಗುತ್ತೆ. ಗಾಡಿಲಿ ತಂದು ಬಿಸಾಕಿ ಹೋಗ್ತಾರಲ್ಲ ಅಂತ ಜಾಗದಲ್ಲಿ ಸ್ವಲ್ಪ ಕಷ್ಟ, ಕಡಿವಾಣ ಹಾಕೋದು.
1: ನಿಜ. ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಬೆಂಗಳೂರಿನ ಬಗ್ಗೆ ನಿಮಗಿರುವ ಒಂದು ಕನಸು ಏನು ಅಂತ, ಅಥವಾ 10 ವರ್ಷಗಳ ನಂತರ ಬೆಂಗಳೂರು ಹೇಗಿರ್ಬೇಕು ಅಂತ ಬಯಸ್ತೀರಾ?
0: ಖಂಡಿತವಾಗ್ಲು ಬೆಂಗಳೂರು ಸ್ವಚ್ಛ ನಗರಿಯಾಗಿ, ಯಾಕೆಂದ್ರೆ ಎಲ್ರು ಜವಾಬ್ದಾರಿಯುತ, ಅಂದ್ರೆ ಸ್ವಚ್ಛವಾಗಿ ಅಧಿಕಾರಿಗಳು ಮಾತ್ರ ಅಲ್ಲ, ಪ್ರತಿಯೊಬ್ರು ಜವಾಬ್ದಾರಿ ತಗೊಂಡು ಅವರವರ ಕಸ ಅವರವ್ರ ನಿರ್ವಹಣೆ ಮಾಡಿಕೊಂಡು, ಬರೀ ಕಸ ಮಾತ್ರ ಅಲ್ಲ ಪರಿಸರನೂ ಅಷ್ಟೇ, ನಮ್ಮ ನೆಲ ಜಲ ಹಾಗೂ ನಮ್ಮ ಹಸಿರು ಎಲ್ಲವನ್ನು ನೋಡಿಕೊಂಡು ನಾವು ಅದನ್ನೆಲ್ಲ ಎಲ್ಲರೂ ಮಾಡಿದ್ರೆ ಖಂಡಿತವಾಗಿ ಈಗ ಬೆಂಗಳೂರು ಟೆಕ್ನಾಲಜಿಗೋಸ್ಕರ ಬರ್ತಾರೆ, ಹಾಗೆ ನಮ್ಮ ಪರಿಸರಕ್ಕಾಗಿ. ಮುಂಚೆ ಇತ್ತು ನೋಡಿ ಬೆಂಗಳೂರು ಹಸಿರು ನಗರವಾಗಿತ್ತು, ಆ ರೀತಿ ಆಗ್ಬೇಕು. ನಾವು ಮತ್ತೆ ಕ್ಲೀನಿಂಗಿಗಾಗಿ ಹೋಗ್ಬೇಕಾಗಿಲ್ಲ, ಹಾಗೆ ನಾವು ಎಲ್ಲ ಜೊತೆ ಸೇರಿ ಸಂತೋಷವಾಗಿ ಆರೋಗ್ಯಕರವಾದ ಒಂದು ಬೆಂಗಳೂರು ಆಗ್ಬೇಕು ಅನ್ನೋದೇ ನನ್ನ ಆಸೆ.
1: ತುಂಬಾ

0: ಸಂತೋಷ ಮತ್ತು ಧನ್ಯವಾದಗಳು. ಹಾಗೆ ಒಳ್ಳೆ ಉತ್ತಮ ಮಾಹಿತಿ ಕೊಟ್ರಿ ಮೇಡಮ್ ಅಂತ ಚಂದ್ರಿಕಾ ನೇರಲಗುಂಡಿ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಮತ್ತು ಸುಮಧುರವಾದ ಮಾಹಿತಿ ಜೊತೆ ಅದ್ಭುತವಾದ ಹಾಡುಗಳು ಅಂತ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಶ್ರೀಧರ್ ಪದ್ಮ ಪನ್ನಗ ಟಿ ಅನಂತಕುಮಾರ್ ಅವರು ನಿಮಗೆ ಧನ್ಯವಾದಗಳನ್ನು ಕಳಿಸಿದ್ದಾರೆ. ಹಾಗೆ ಪುಷ್ಪ ಶಾನ್ಭೋಗ್ ಅವರು ಸಂದರ್ಶನ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಗದಗದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಹೌದು, ಬೆಂಗಳೂರು ಮುಂಚೆ ಉದ್ಯಾನ ನಗರಿ ಆಗಿತ್ತು, ಈಗ ಹುಡುಕಬೇಕು ಅಂತ ಅನುಷಾ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಚೈತನ್ಯ ಸುಬ್ರಹ್ಮಣ್ಯ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು.
1: ಎಲ್ಲ ಸಂದೇಶಗಳಿಗೆ, ಆಶೀರ್ವಾದಕ್ಕೆ ತುಂಬಾ ಧನ್ಯವಾದಗಳು. ಹಾಗೂ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಮ್ಮ ತಂಡ ಜೀವಾಳ ಟ್ರಸ್ಟ್, ನೆಲ ಜಲ ಪರಿಸರ, ಹಸಿರು ಸೆಲೆ ಅವರನ್ನೆಲ್ಲ ನೆನೆಸ್ಕೊಳ್ಳಲೇಬೇಕು. ಯಾಕೆಂದ್ರೆ ನಾನು ಇಲ್ಲಿ ಧ್ವನಿ, ಅವರೆಲ್ಲರೂ ನಮ್ ಹಿಂದೆ ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನಿಮಗೂ ಧನ್ಯವಾದವನ್ನು ತಿಳಿಸ್ತೇನೆ.
0: ಹೌದು, ಹಾಗೆ ಪುಟ್ಟರಾಜು ಕಸವನಹಳ್ಳಿ ಅವರು ಕೂಡ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಸೊ ಚೈತನ್ಯ ಸುಬ್ರಹ್ಮಣ್ಯ ಅವರು ನಮ್ಮ ಮುಂದೆ ಕೂತಿರ್ಬೇಕಾದ್ರೆ ನನಗೆ ಒಂದ್ ಅನ್ನಿಸ್ತಿರೋದೇನು ಅಂದ್ರೆ, ಒಬ್ಬ ವ್ಯಕ್ತಿ ಬದಲಾವಣೆ ತರಲು ಸಾಧ್ಯ ಅನ್ನೋ ಪ್ರಶ್ನೆಗೆ ಚೈತನ್ಯ ಅವರೇ ಒಂದ್ ಸ್ವಲ್ಪ ಉತ್ತರ ಅಂತ ಅಲ್ಲ, ದೊಡ್ಡ ಉತ್ತರ. ಅವರೇ ಕೂಡ ಕೈಯಲ್ಲಿ ಕಸ ತೆಗೆಯುವ ಸಾಧನ ಹಿಡಿದು ಸ್ವಚ್ಛಗೊಳಿಸುವುದರಿಂದ ಹಿಡಿದು ಕೆರೆಗಳನ್ನು ಉಳಿಸುವುದು, ಕಾನೂನು ಹಾದಿಯಲ್ಲಿ ಹೋರಾಟ, ಮರ ನೆಡುವುದು, ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿ, ಇದು ಕೇವಲ ಸಮಾಜ ಸೇವೆಯಲ್ಲ, ಇದು ನಮ್ಮ ಮೇಲಿನ, ನಮ್ಮ ಬೆಂಗಳೂರು, ನಮ್ಮ ಜನರ ಮೇಲಿನ ಕಾಳಜಿ ಅಂತಾನೆ ಹೇಳ್ಬೋದು. ನನ್ನಿಂದ ಏನು ಬದಲಾವಣೆ ಆಗತ್ತೆ ಅನ್ನಕ್ಕೆ ಪ್ರಶ್ನೆ ಕೇಳುವ ಬದಲು, ನನ್ನಿಂದ ಏನು ಬದಲಾವಣೆ ಶುರು ಆಗೋಬಹುದು ಅನ್ನೋ ಪ್ರಜ್ಞೆ ಚೈತನ್ಯ ಸುಬ್ರಹ್ಮಣ್ಯ ಅವರಿಗಿದೆ. ಸ್ವಚ್ಛವಾದ ಬೆಂಗಳೂರು, ಹಸಿರಾದ ಬೆಂಗಳೂರು, ಆರೋಗ್ಯಕರ ಬೆಂಗಳೂರು, ಇದು ಕೇವಲ ಕನಸಲ್ಲ, ನಮ್ಮ ಜವಾಬ್ದಾರಿ ಅಂತ ಇವರು ಹೇಳ್ತಾ ಇದ್ದಾರೆ. ಈ ಸುಂದರ ಮಾತುಕತೆಗೆ ಬೆಂಗಳೂರಿಗಾಗಿ ನಿರಂತರವಾಗಿ ಕೆಲಸ ಮಾಡುತ್ತಿರುವ ಚೈತನ್ಯ ಸುಬ್ರಹ್ಮಣ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಚೈತನ್ಯ ಅವರೇ, ನಿಮ್ಮ ಕೆಲಸ ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಲಿ, ಸ್ಫೂರ್ತಿ ಧಾರೆಯಾಗಲಿ, ಇನ್ನಷ್ಟು ಕೈಗಳು ಸೇರಿ ಬೆಂಗಳೂರು ಸುಂದರವಾಗಲಿ ಅಂತ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ?
1: ಓ, ತುಂಬಾ ತುಂಬಾ ಧನ್ಯವಾದಗಳು. ಸಂದೇಶಗಳಂತೂ ಕೇಳಿ ಮನ ತುಂಬಿ ಬಂತು. ಹಾಗಾಗಿ ಎಲ್ಲ ಶ್ರೋತೃಗಳಿಗೆ ತುಂಬಾ ಧನ್ಯವಾದಗಳು. ಹಾಗೂ ಈ ಅವಕಾಶ ಕೊಟ್ಟಿರುವ ನಿಮಗೆ, ಆಕಾಶವಾಣಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನೀವು ಹೇಳಿದ ಹಾಗೆ ಎಲ್ಲವೂ ಸುಸೂತ್ರವಾಗಿ ನಡೆದು ನಮ್ಮ ಬೆಂಗಳೂರು ಸ್ವಚ್ಛ ನಗರವಾಗಲಿ ಅಂತ ಆಶಿಸ್ತೇನೆ. ಧನ್ಯವಾದಗಳು.
0: ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಫಾರ್ ದ ಶೋ.
1: ಥ್ಯಾಂಕ್
2: ಯು. ಕಾಡು,
3: ಫಾರೆಸ್ಟ್,
2: ಬೆಟ್ಟ,
3: ಮೌಂಟೇನ್,
2: ಹೂ,
4: ಫ್ಲವರ್,
2: ಬೆಟ್ಟದ ಹೂ,
3: ಮೌಂಟೇನ್ ಫ್ಲವರ್.
2: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲವೆ.
3: ಎಲ್ಲಿ ಇನ್ನೊಂದ್ಸಲ ಹೇಳು.
2: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲವೆ.
3: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರ್

101.8 ಮೆಗಾಹರ್ಟ್ಸ್ ಕಂಪನಗಳಲ್ಲಿ ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸರಿಗೆ 5 ಗಂಟೆ. ಇನ್ನು ಮುಂದೆ ಕೇಳಿ ಸವಿಗಾನ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧುರ ಗೀತೆಗಳ ಗಾಯನವನ್ನು ಕೇಳೋಣ.

ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.

0: لا لا لا لا لا لا لا لا لا لا لا لا لا لا
1: ಸ್ನೇಹಿತರೆ, ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಸವಿಗಾನ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಕೇಳಿ ಶ್ರೀರಾಮಚಂದ್ರ ಚಿತ್ರದ ಗೀತೆ ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ.
0: ಅಯ್ಯೋ ರಾಮ, ಇಲ್ಲೇ ನೋಡ್ತಾ ಇದೀಯಾ?
2: ನೋಡ್ತಾ ಇಲ್ಲ, ಕಣ್ಣು ಮುಚ್ಕೊಂಡು ಕೇಳ್ತಾ ಇದ್ನಿ. ಹಾಡು ಅಂದ್ರೆ ನಾನು ಹಾಡ್ತೀನಿ.
0: ಹಾಡ್ತೀಯಾ?
2: ನೋಡ್ತೀಯಾ?

ಸ್ನೇಹಿತರೆ, ಇದುವರೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ ಕೇಳ್ತಾಯಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸರಿಯಾಗಿ 6 ಗಂಟೆ.

ಸ್ನೇಹಿತರೆ, ಇನ್ನು ಮುಂದೆ ಹಾಗೂ ನಾಳೆ ಬಿತ್ತರೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, 6:30 ಜಿಲ್ಲಾ ವಾರ್ತಾಪತ್ರ, 6:35 ಸೇವಾ ಮಾಹಿತಿ, 6:50 ಕೃಷಿರಂಗ, ವಿಶ್ವ ರೇಬಿಸ್ ದಿನದ ವಿಷಯ ಕಾರ್ಯಕ್ರಮ, ಡಾಕ್ಟರ್ ಸಾಗರ್ RS ಅವರೊಂದಿಗೆ ಸಂದರ್ಶನ, ಸಂದರ್ಶಕರು KV ಕೃಷ್ಣಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 7:30 ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಏಳು ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು, 8:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. 10:20 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ನಾಳೆ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ, ವಂದನ 6:30 ಚಿಂತನ ಉದಯ್ ಇಟಗಿ ಅವರಿಂದ, 6:35 ರೈತರಿಗೆ ಸಲಹೆಗಳು ಹಾಗೂ ಸುತ್ತಮುತ್ತ ಕೇಳುವಿರಿ. 6:40 ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. 7:00 ಸೇವಾ ಮಾಹಿತಿ. ನಾಳೆ ಬೆಳಗ್ಗೆ 7:15 ವಾರಕ್ಕೊಂದು ಕತೆ ವಿಶೇಷ ಕಥಾ ಸರಣಿ ಕಾರ್ಯಕ್ರಮ. 7:30 ಕೆಲವು ವಾಣಿಜ್ಯ ಪ್ರಕಟಣೆಗಳು. 7:45 ಚಿತ್ರಗೀತೆಗಳು. 8:30 ಚಜ್ಜು ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ. ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ. 9:10 ದೆಹಲಿ ಕೇಂದ್ರದ ಕಾರ್ಯಕ್ರಮ ಕೇಳುವಿರಿ. 9:45 ಚಿತ್ರಗೀತೆಗಳು ನಮ್ಮ ನಿಲಯದಿಂದ.

ನಾಳೆ ಬೆಳಗ್ಗೆ 10 ಗಂಟೆಗೆ 11 ಗಂಟೆಗೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. 12:05ಕ್ಕೆ ವನಿತಾ ವಿಹಾರದಲ್ಲಿ ನಾಟಕ ಬಾರಯ್ಯ ಮುದ್ದು ಕೃಷ್ಣ, ರಚನೆ ಸವಿತಾ ವೆಂಕಟೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:30ಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ, ಇದರಲ್ಲಿ ಹೃದಯದ ಪ್ರಾಮುಖ್ಯತೆ, ಈ ಕುರಿತಂತೆ ಖ್ಯಾತ ಹೃದಯ ರೋಗ ತಜ್ಞ ಹಾಗೂ ಶಸ್ತ್ರಚಿಕಿತ್ಸಕ ಧಾರವಾಡದ ಡಾಕ್ಟರ್ ಚೌಡಪ್ಪ ಶಾಖಾಪೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಲಾ ಸಾಮ್ರಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ. 12:40 ಹಾಗೂ 3:05ಕ್ಕೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ನಾಳೆ ಸಂಜೆ 5:00 ಚಿತ್ರಗೀತೆಗಳು, 5:30ಕ್ಕೆ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಕಥಕ್ ನೃತ್ಯ ಕಲಾವಿದೆ ಸುನಂದ ಬತಾಸೆ ಅವರಿಂದ ಸಂದರ್ಶನ. 6:00 ಕಾರ್ಯಕ್ರಮಗಳ ಪರಿಚಯ. 6:10ಕ್ಕೆ ಚೆಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ. 6:35ಕ್ಕೆ ಕಾಣಿದರ ಬಗ್ಗೆ ಪ್ರಕಟಣೆಗಳು. 6:50ಕ್ಕೆ ಕಿಸಾನ್ವಾಣಿ ಕಾರ್ಯಕ್ರಮ. ನಾಳೆ ರಾತ್ರಿ 7:45ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಸ್ನೇಹಿತರೆ, ಇದುವರೆಗೆ ಇಂದು ಹಾಗೂ ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ಈಗನಾ ನಾ ಹೋಗಿ ಬರ್ತೀನಿ ನೋಡು. ಮತ್ತ
1: ಆಯ್ತು ಹೋಗಿ ಬರ್ರಿ, ಮತ್ತೆ ಲಘು ಬರ್ರಿ ಇವತ್ತು ಸಂಜೆ ಮುಂದೆ.
0: ಆಯ್ತಾಯ್ತು, ಆಫೀಸ್ನಾಗ ಕೆಲಸ ಮುಗಿಲಿ ಬರು.
1: ಆಯ್ತು ಗುಡಿಗೆ ಹೋಗುದ ದರಿ ಮರಿ ಬೇಡ್ರಿ.
0: ಆಯ್ತಾಯ್ತು, ಇನ್ನು ದೇವರೊಬ್ರ. ಆಯ್ತಾ ಬರ್ತೀನಿ ತೋ ಸಂಜೆನಾಗ.
1: ಆಯ್ತಾಯ್ತು ಹೋಗಿ ಬರ್ರಿ.
2: ಅಲ್ಲ ಇವತ್ತು ಹೆಂಗೂ ನಾನು ಗುಡಿಗೆ ಹೋಗೋಣ ಅಂತ ಹೇಳೀನಿ. ಇವತ್ತ ನಮ್ಮ ಮ್ಯಾರೇಜ್ ಆನಿವರ್ಸರಿ ಬೇರೆ, ಅದಕ್ಕೆ ಇವತ್ತ ಏನು ಒಂದು 12 ವರ್ಷದಿಂದ ನನ್ನ ಮನಸ್ಸಿನಾಗ ಎಲ್ಲ ಒತ್ತಿಟ್ಕೊಂಡು ಕೂತೀನಿ, ಅದನ್ನೆಲ್ಲ ಇವತ್ತು ಇವ್ರ ಮುಂದೆ ಹೇಳಬೇಕು ಅಂತ ಅಂದ್ಕೊಂಡಿನಿ. ಹೇಳೋ ಬ್ಯಾಡೋ, ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ? ಸರಿ ಸರಿ, ಮೊದಲು ಅಡುಗೆ ಎಲ್ಲ ಮಾಡ್ಕೊಳ್ತೀನಿ, ಅತ್ತಿ ಮಾವಿಗೆ ಊಟಕ್ಕೆ ಕೊಡ್ತೀನಿ, ಹುಡುಗರಿಗೆ ಟಿಫಿನ್ ಬೇರೆ ಕೊಟ್ಟು ಬರಬೇಕು, ಅದನ್ನೆಲ್ಲ ಮಾಡಿ ಅಷ್ಟೊತ್ತನ ಸಾಕು ಸಾಕಾಗಿ ಹೋಗ್ತದೆ. ಬಾಂಡೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಪರ್ಸಿ ಒರೆಸ್ಬೇಕು. ಅಬ್ಬಾ ಬಾ ಬಾ ಬಾ, ಕೆಲಸ ನೆನೆಸ್ಕೊಂಡ್ರೆ ಮೈ ಜುಮ್ ಅಂತದ.
0: ಹೌದಾ, ಎಲ್ಲಿದ್ಯಾ ಅಂದೆ?
1: ಹಾ ಏನ್ರಿ ಬಂದ್ರೆ?
0: ತೋ ತೋ ತೋ ತೋ, ಸಾಕಾಗಿ ಬಿಟ್ಟದಪ್ಪ ಅವನು ಆಫೀಸ್ನಾಗ ಕೆಲಸ, ದಿನ ಮಾಡಿ ಮಾಡಿ ಮಾಡಿ ಸಾಕಾಗ್ಯದ.
1: ಆತು ಕೈಕಾಲ್ ಮುಖ ತೊಳ್ಕೋರಿ, ಚಾ ಮಾಡ್ತೀನಿ, ಆಮೇಲೆ ಹೊರಗಡೆ ಹೋಗೋಣ ಅಂತ ಹೇಳಿದ್ನಲ್ಲ ಗುಡಿಗೆ. ಯಾಕ್ರಿ ಮುಂಜಾನೆ ಹೇಳಿ, ನೆನ್ಪ ಹರಿದ್ರೆ?
0: ಇಲ್ಲ ಇಲ್ಲ, ಗುಡಿಗೆ ಅಂದಿದ್ದಿ. ಹೌದು,
1: ಹೋಗೋಣ ಹೋಗೋಣ. ಕೈಕಾಲ್ ಮುಖ ತೊಕ್ಕೋರಿ, ಚಾ ಕುಡಿಯುವಂತ್ರಿ, ಒಂಚೂರು ಏನಾರ ತಿಂದು ಹೋಗೋಣ್ರಿ.

0: ಘೋಷ. ಅಬ್ಬಾಬಾಬ, ಕೇಳಿದ್ರೆ ಮನಸ್ಸು ಒಂಥರ ತೃಪ್ತಿ ಆದಂಗೆ ಆಕದ. ಮತ್ತು ಜೀವನದಾಗಿನ ಎಲ್ಲ ಜಂಜಟ್ಗಳು ನೆನಪಾರ್ಲಾಗ ಒಂದು ಜಾಗ ಅಂದ್ರೆ ಇದೊಂದು ದೇವಸ್ಥಾನ ನೋಡಿ.
1: ನೋಡ್ರಿ ಮತ್ತ ಮುಂಜಾನೆ ಎಷ್ಟು ಆ ದೇವ್ರ ಗುಡಿಗೆ ಒಂದು ಹೋಗ್ಬೇಕಾ, ಇನ್ನು ದೇವ್ರಬ್ಬವ ಇನ್ನ ಅಂತೇಳಿ ಅನ್ನಕತ್ತಿದ್ರಿ?
0: ಅಲ್ಲಲ್ಲ, ಅದು ಹೊರಗಿರ್ತೀವಲ್ಲ ಅವಾಗ ಒಂಥರ ಟೆನ್ಷನ್, ಇಲ್ಲಿ ಬಂದ ಬಳಿಕ ಎಲ್ಲ ಟೆನ್ಷನ್ ಮುಗಿದಿರ್ತೈತಿ ನೋಡು, ಮನಸ್ಸು ಒಂದು ಸ್ವಲ್ಪ ಶಾಂತ ಅನಿಸ್ತದೆ.
1: ಅಲ್ರಿ ಮತ್ತ ಹೆಂಗೂ ಮನಸ್ಸು ಹಗುರದ ಶಾಂತ ದಿನಿ ಅಂತ ಹೇಳಕತ್ತೀರಿ.
0: ಪೀಠಕ್ಕೆ
1: ನೋಡ್ರಿ ಮತ್ತ ನಾನು ಬಿ ಎಡ್ ಮಾಡ್ಕೊಂಡಿನಿ, ಮದುವೆ ಆಗಿ ನಮ್ದು 12 ವರ್ಷ ಆತು. ಹುಡುಗರು ದೊಡ್ಡ ಆಗ್ಯಾವ, ಆಮೇಲೆ ಹೆಂಗು ಹಂಗು ಹಿಂಗು ಮಾಡಿ 10-11 ರೊಳಗ ಕೆಲಸನೂ ಮುಗ್ದ ಹೋಗ್ತದರಿ. ಅದಕ್ಕ ನಾನು ಏನಾರ ಮಾಡ್ಬೇಕು ಅಂತ ಅನ್ಕೊಂಡಿನಿ.
0: ಅಂದ್ರ ನೀ ಕೆಲಸ ಮಾಡಕಿ?
1: ಯಾಕ್ರಿ, ಯಾಕ್ ಮಾಡಬಾರ್ದು?
0: ಅಲ್ಲ, ನಿನ್ ಕೆಲಸ ಎದ್ರ ಸಂಬಂಧ ಅದು ಬೇಕಲ್ಲ, ಅಪ್ಪ ಅವ ಮನ್ಯಾಗ ಅದಾರ, ಅವ್ರಿಗೆ ನೋಡ್ಕೊಂಡು ಹೋದ್ರೆ ಸಾಕಲ್ಲ, ಇನ್ನೇನ್ ಬೇಕು ಇದಕ್ಕೇನು ಹೆಚ್ಚಿಗೆ?
1: ಆತ್ರಿ, ನಾನು ಅದನ್ನು ಮಾಡ್ತೀನಲ್ಲ, ಇಲ್ಲ ಅಂದಿನಿ.
0: ಉದ್ಯೋಗಮ್ಮ ಪುರುಷ ಲಕ್ಷಣಮ್ಮ ಅಂತ ಅಂತಾರ ದೊಡ್ಡವರು. ಈಗ ನಾವು ಮಾಡಕತ್ತೇವಿ, ಅದೇನ ಅಂತಾರಲ್ಲ, ಗಂಡ್ಸ ಕುಂತ್ ಕೆಟ್ಟ ಹೆಂಗ್ಸ ತಿರುಗಿ ಕೆಟ್ಟಲು ಅಂತ ಹೇಳಿ.
1: ಅಲ್ಲರಿ, ಒಂದ್ ಚೂರಾದ್ರೂ ನೀವು ನನ್ನ ಹೆಂಡತಿಗೆ ಏನ್ ಬೇಕು, ಆಕೆ ಆಸೆ ಆಕಾಂಕ್ಷೆಗಳೇನು ಅನ್ನೋದ್ರ ಬಗ್ಗೆ ಒಮ್ಮೆರೆ ವಿಚಾರ ಮಾಡಿರೇನು? ನಿನ್ಗೆ ಏನ್ ಬೇಕು ಅನ್ನೋದು ನೀವು ಕೇಳಿರೇನು ನನಗ?
0: ಅಲ್ಲ, ನಿನ್ ಕಡಿಮರಿ ಏನಾಗ್ಯದ ತಿನ್ ಮನ್ಯಾಗ?
1: ನನ್ಗೆ ಒಪ್ಪಿಗೆ ಕೊಡ್ರಲ್ಲ, ಹಿಂದೆ ಎಷ್ಟೋ ಸಲ ಕೇಳಿನಿ ನಾ ನಿಮಗ, ಬರೀ ಹಿಂಗೇ ಮಾಡ್ಕೊತ ಬಂದಿರಿ ನೀವು ನನ್ ಜೊತೆ.
0: ಹೊಗ್ಗೋ, ನಮಗ ಕೆಲಸ ಬಿಡಿಸಿರ್ ಸಾಕ ಅನ್ನಂಗಾಗ್ಯದ. ಯಾವಾಗ ಕೆಲಸ ಮುಗಿಸಿ ಬಂದ್ ಮನ್ಯಾಗ ಕೂತೀನಪ್ಪ, ನಾಳೆ ಸುಟ್ಟಿದ್ರ ಸಾಕತ್ತದ ಜೀವ, ಈಕಿ ನೋಡಿದ್ರ ಕೆಲಸ ಮಾಡ್ದಪ್ಪ, ಇದೊಂಥರ ವಿಚಿತ್ರ ಮಾರ.
1: ನನಗೆ ನೀವು ಒಪ್ಪಿಗೆ ಕೊಡಂಗ್ ಕಾಣಂಗಿಲ್ಲ. ಇಲ್ಲಿ ಆಯ್ತಾಯ್ತು ನೋಡ್ರಿ, ಹೋಗುಣ ನೋಡ್ರಿ ಲಗುನ.
0: ಆಯ್ತು ಬಿಡು ಮಾರ, ಆಯ್ತಿ ನೋಡೋಣ, ಈ ಸದ್ಯ ತಲೆ ಕೆಡಿಸ್ಬೇಡ ನೋಡಿ, ಮನೆ ಹೋಗು ನೋಡಿ ಮೊದಲು.
1: ಆಯ್ತಾಯ್ತಾಯ್ತು.
2: ಏ ವಿಜಯ್, ಏ ವಿಜಯ್,
0: ಅಯ್ಯಪ್ಪು ಅಲ್ಲಿ ಹೋದಷ್ಟು ಎಷ್ಟು ದಿನ ಆಯ್ತು, ಏನು ಸುದ್ದಿ? ಊರಿಗೆ ಹೋದವ ಅಲ್ಲ ಮರ, ಬೆಂಗ್ಳೂರ್ಗೆ ಹೋಗಿಸಿ ಏನು ನೆನಪೇ ಹಾರಿಬಿಟ್ಟೆ ಹೆಂಗ್ ನಮಗೆ?
3: ಏನಿಲ್ಲಪ್ಪ, ಮದ್ವೆಗಳು ಇದ್ವ ಅದಕ್ಕೆ ಏನದ ಬಂದ್ಬಿಟ್ಟೆ. ಆರಾಮದೆಯಲ್ಲ?
0: ಏ ಆರಾಮದೇ ನೋಡಪ್ಪ.
3: ಆರಾಮದಿರ ಇಲ್ರಿ ನೀವ್ರ?
1: ಆರಾಮಿದೀವ್ರಿ, ನೀವ್ ಆರಾಮಿದ್ದೀರಲ್ಲ.
3: ನಾವು ಆರಾಮದೀವ್ ನೋಡ್ರಿ.
1: ಅಲ್ಲ ನೋಡ್ರಿ, ನಿಮ್ ದೋಸ್ತ ಹೆಂಗದಾರ, ನಿಮ್ ಪರಿಚಯಿಸೋದೇ ಮಾಡ್ಸೋಲ್ರು ನನಗ.
0: ಏ ಸಾರಿ ಸಾರಿ ಸಾರಿ, ನೆನಪು ಹಾರಿದ್ಯಾ? ಇವ್ರು ಹರಿ ಅಂತ ಹೇಳಿಸಿಂದ ನಮ್ಗ ಬಹಳ ಒಳ್ಳೆ ಗೆಳೆತನ, ಮದ್ದು ನೀಡುದು ಬಹಳ ಒಳ್ಳೆ, ನಾವು ಫ್ರೆಂಡ್ಶಿಪ್ ಇಟ್ಕೊಂಡವರು. ಇರ್ಲಿ, ಇವ್ರು ನಮ್ಮ ಮನೆಯವ್ರಿ.
1: ನಮಸ್ಕಾರ.
3: ನಮಸ್ಕಾರ. ಅಂತೂ ಎಲ್ಲೋ ದೇವಸ್ಥಾನಕ್ಕ ಹೋದಂಗ ಕಾಣ್ತಿತ್ತು.
0: ನಿನಗೂ ಗೊತ್ತಾಯ್ತಾ? ಅದೇ ಮರ ದೊಡ್ಡ ಕತೆ ಅದ. ಇಲ್ಲ, ಅವ್ರಿಗೆ ಮನೆಗೆ ಕಳಿಸ್ನ, ಹಿಂದಾಡಿ ಮಾತಾಡ್ತೀನಿ. ನೀ ಮನೆಗೆ ಹೋಗಿರು, ನಾ ಸಂಜನಾ ಬಂದ್ ಕಿಶಿಂದ ಮಾತಾಡ್ತೀನಿ.
1: ಆಯ್ತಾಯ್ತು.
0: ಮತ್ತೇನಪ್ಪ ದೋಸ್ತ, ಆರಾಮಿದಿ?

0: ನೀ ನಿನಗೂ ಗೊತ್ತಾಯ್ತಾ, ಅದೇ ಮರ ದೊಡ್ಡ ಕತೆ ಅದ. ಇಲ್ಲ ಅವ್ರಿಗೆ ಮನೆಗೆ ಕಳಿಸ್ನಿ ಅಂತ ಹಿಂದಾಡಿ ಮಾತಾಡ್ತೀನಿ. ನೀ ಮನೆಗೆ ಹೋಗಿರು, ನಾ ಸಂಜನೆ ಬಂದ ಕಿಶಿಂದ ಮಾತಾಡ್ತೀನಿ.
1: ಆಯ್ತಾಯ್ತು.
0: ಮತ್ತೇನಪ್ಪ ದೋಸ್ತ ಆರಾಮಿದಿ?
2: ಏನ್ ನಾ ಆರಾಮಿದ್ದೀನಪ್ಪ, ಎಲ್ಲ ಚಲೋ ಕೆಲಸ ಐತಿ. ಇಬ್ರು ಏನದ, ನಾವು ನನ್ನ ಹೆಂಡತಿನ ಕೆಲಸ ಮಾಡ್ತಾಳ, ಇಬ್ಬರಿಗೂ ಒಂದು ಒಳ್ಳೆ ಪೇಮೆಂಟ್ ಐತಿ, ಒಂದು ಆರಾಮ್ ಜೀವನ ಐತಿ ನೋಡಪ್ಪ ನಮ್ದು.
0: ಅಲ್ಲ ಬಿರುಕಿ, ಈಗ ನನ್ನ ಮನ್ಯಾಗ ಅದೇ ಸಮಸ್ಯೆ ಆಗ್ಯದತ್ತ, ನಾ ತಿಳಿಬಿಡ್ಕೊಳಕತ್ತೀನಿ.
2: ಯಾಕಪ್ಪ ಏನ್ ಸಮಸ್ಯೆ, ಆರಾಮಿದ್ದೀನಿ ಅಂತ ಹೇಳಿದೆ ಅಲ್ಲ.
0: ಅಲ್ಲ ಅದೇನ ಅಂದಲ್ಲ, ನಿನ್ನ ಹೆಂಡತಿನ ಕೆಲಸ ಮಾಡ್ದಾ?
2: ಹೌದು. ಮತ್ತ ಬೆಂಗಳೂರಾಗ ನಾವು ಒಬ್ಬನೇ ದುಡಿದ್ರೆ ಯಾವ ಲೆಕ್ಕಕ್ಕೆ ಯಾವ ಮೂಲಿಗೆ ಸಾಲ್ಬೇಕಪ್ಪ ನಮ್ಮ ಸಂಬಳ?
0: ಬೆಂಗಳೂರಿಗೆ ವಿಚಾರ ಮಾಡಿದ್ರ ಕರೆಕ್ಟ್, ಆದ್ರೆ ನನ್ನ ಹೆಂಡತಿನ ಒಂದೇನ ಕಿರಿಕಿರಿ ಚಲೋ ಮರ, ಕೆಲ್ಸಕ್ಕೆ ಹೋಗಿನಿ ಕೆಲ್ಸಕ್ಕೆ ಹೋಗಿನಿ ಅಂತೇಳಿ ಈಗ ತನ ಅದೇ ನಡೆದಿತ್ತು ಇಬ್ರು ನೋಡು ಜಗಳ.
2: ಯಾಕಪ್ಪ ಏನಾಯ್ತು?
0: ಅಲ್ಲ ಆಕಿನ್ನು ಸಾಲಿ ಕಲ್ತಾಳ, ಆದ್ರ ಮನ್ಯಾಗ ಎರಡು ಹುಡುಗರು ಅದಾವ, ಅಪ್ಪ ಅವ ಅದಾರ, ಅದೇ ಮಾಡ್ಕೊಂಡು ಹೋಗ್ಯಾಳ ಇಟ್ಟದನಾದ್ರೂ ಹತ್ತು ಹನ್ನೆರಡು ವರ್ಷ. ಆಕಿನೂ ಏನು ಅಂದಿಲ್ಲ, ನಾನು ಏನು ಹೇಳಿಲ್ಲ. ಈಗೀಗ ಒಂದ್ ಎರಡು ಸರಿ ಆಯ್ತು, ಅದೇನೋ ಕೆಲಸ, ಕೆಲ್ಸಕ್ಕೆ ಹೋಗ್ಕಿನಿ ಅನ್ನತ್ತಾಳ.
2: ಕಳಿಸ್ಬಾರ್ದು ಏನ್ ಕೆಲ್ಸಕ್ಕೆ ಅವ್ರಿಗೆ?
0: ಏ ಹರಿ ಏನ್ ಮಾತಾಡ್ತಿ, ನಮ್ಮ ಎಲ್ಲ ಊರುಗಳು ಏನಾಕವು, ಸಣ್ಣ ಸಣ್ಣ ಹಾಕವು, ಎಲ್ಲ ಜನ ಗೊತ್ತಿರ್ತಾರ, ಅವ್ ಸುಮ್ನೆ ಮಾತಾಡ್ತಾರ. ದೋಸ್ತ
2: ಇನ್ನ ಯಾ ಶತಮಾನದಾಗಿದೀಯ ನೀ? ಅಲ್ಪ ವಿಜಯ್ ನೀನೇ ವಿಚಾರ ಮಾಡು, ಹನ್ನೆರಡು ವರ್ಷ ಆಯ್ತಂತಿ ಮನ್ಯಾಗ ಅದಾರಂತಿ, ನೀ ಹನ್ನೆರಡೇ ದಿನ ಬರೇ ಮನ್ಯಾಗಿದ್ದು ತೋರಿಸು, ಹೆಂಗಾಗ್ಲಿಕ್ಕಿಲ್ಲ.
0: ಹೌದೌದು ಮರ, ಅದನ್ನು ಒಂದು ದೊಡ್ಡ ಕಠಿಣ. ಒಂದಿನ ರಜಾ ಇತ್ತಂದ್ರೆ ಇರುದಾಗಲತ್ತೀನಿ, ಮತ್ತೆ ಸಂಜೆ ಹೊರಗೆ ಬಿದ್ದಿ.
2: ನೀನು ರಜಾ ಅಂತ ಹೇಳಿದಿ, ರಜಾ ನನ್ನ ನೆನಪಾಯ್ತು ನನಗ. ನಿನಗ ವಾರದಾಗ ಒಂದು ದಿನ ಶನಿವಾರ ದಿನ ಮಧ್ಯಾಹ್ನದಿಂದ ಹೋಗಂಗಿಲ್ಲ, ರವಿವಾರ ರಜಾ ಇರ್ತದ. ಅವ್ರಿಗೆ ಎಷ್ಟು ದಿನ ರಜಾ ಕೊಡ್ತೀಯಪ್ಪ ನೀ ವಾರದಾಗ?
0: ಎಲ್ಲಿ ಮರ, ವರ್ಷಕ್ಕೆ ಒಂದು ಎಂಟು ದಿನ ಊರಿಗೆ ಹೋದ ಅದೇ ದೊಡ್ಡದು.
2: ಮತ್ತ ಇಟ್ಟಾಗಿನೂ ಅವ್ರು ಕೆಲ್ಸಕ್ಕೆ ಮನೇನ್ ಕೆಲಸ ಮಾಡಿನು ಮತ್ತ ಹೊರಗ್ನು ಮಾಡ್ತೀನಿ ಅಂತಾರ ಅವರು. ನೀ ಯಾಕಪ್ಪ ಅವ್ರಿಗೆ ಕೂಡ ಕಟ್ಟಿ ಹಾಕ್ತಿ? ಅವರು ಹೊರಗೆ ಬರಲಿ, ಅವರಿಂದ ಈಗ ಅವರು ಶಿಕ್ಷಕರಾಗಬೇಕಂತಾರಿಲ್ಲ. ಅವ್ರ ಕೈಯಾಗ ಕಲ್ತ ಹುಡುಗರು ಯಾರೋ ಒಬ್ರು ದೊಡ್ಡ ಸ್ಥಾನಕ್ಕೆ ಇರಿದ್ರು ಎಂತ ಗೌರವ, ಒಂದು ದೇಶದ ಪ್ರಜೆಗಳನ್ನು ನಿರ್ಮಾಣ ಮಾಡೋಂತ ಶಕ್ತಿ ಅವರಲ್ಲದ. ನೀ ಎಂತ ಚೇತನವನ್ನ ಹಿಡಿದಿಡ್ಲಾಕತ್ತೀವಿ, ಅವ್ರನ್ನ ಬೆಳಕಿಗೆ ಬರ್ಲಾಕ ಬಿಡು, ಅವ್ರ ಸಾಧನೆ ಮಾಡ್ಲಿ.
0: ಹಂಗತಿ
2: ತಿಳಿದವನೇ ಹಿಂಗ್ ಮಾಡಿದ್ರು, ತಿಳಿಲಾರ್ದವ್ರು ಹೆಂಗ್ ಮಾಡ್ಲಿಕ್ಕಿಲ್ಲೋ?
0: ಅದೆಲ್ಲ ಕರೆಕ್ಟ್ ಬಿಡು ಖರೆ. ನೋಡು ನಡಿ ಮನೆ ಕಡೆ, ಅಲ್ಲೇ ಹೋಗುನತ್ತ ಒಂದ್ ಅರ್ಧ ಕಪ್ ಚಾ ಕುಡುದು, ಸ್ವಲ್ಪ ಮಾತಾಡಿ ಅಕ್ಕಿಗೆ ಒಂದ್ ಸ್ವಲ್ಪ ಏನ್ರಿ ಹೇಳಿ ಬರಾಕತ್ ನಡಿ ಆ ಕಡೆ ಒಂದು.
2: ಇಲ್ಲ ನಾ ಬರಂಗಿಲ್ಲ ಇವತ್ತ, ನಂಗೆ ಕೆಲಸ ಐತಿ, ನೀನೇ ಹೋಗಿ ಹೇಳು. ನಂದೆಲ್ಲ ಮಾಡಿದ ತಪ್ಪಾಗೈತಿ, ಇನ್ನು ಮ್ಯಾಗ ಏನದ ನಾ ನಿನಗೆ ಸಾಧನೆಗೆ ಅಡ್ಡಿ ಬರಂಗಿಲ್ಲ, ನೀನು ನಿನ್ನ ಸಾಧನೆ ಮಾಡ್ಬೋದು, ಅಟ್ಟೆ ಅಲ್ಲ, ನಂದು ಏನು ಸಹಕಾರ ಬೇಕು ನಾ ಕೊಡ್ತೀನಿ ಅಂತೇಳಿ ಅವ್ರಿಗೆ ಮನವೊಲಿಸಿ ನಿಂದೆಲ್ಲ ತಪ್ಪು ಒಪ್ಕೊಂಡು ಅವರಿಗೆ ಅವ್ರ ಸಾಧನೆ ಮಾಡ್ಲಿಕ್ಕೆ ಅವ್ರಿಗೆ ಹಾದಿ ಮಾಡಿ ಕೊಡ್ಬೇಕು ನೋಡು. ಆಯ್ತಾಯ್ತು, ನಾ ಹೋಗಿ ಬರ್ತೀನಿ, ಮತ್ತೆ ಭೇಟಿಯಾಗೋಣ ಅಂತ.
0: ಆಯ್ತಾಯ್ತು. ಹೌದ ಅದೇ ಇಲ್ಲ ಮನ್ಯಾಗ?
1: ಹಾ ಹಾ ಅದೇನ್ರಿ, ಅದೇನಿ ಬಂದೆ ಬಂದೆ.
0: ಏ ಬಾ ಇಲ್ಲಿ ಬಾ, ನಿನ್ ಸಂಬಂಧ ಹೂವಾ ಬಾಳ ಚಲೋ ತಂದಿನ ಬಾ ಬಾ ಇಲ್ಲಿ.
1: ಯಾಕ್ರಿ, ದಿನ ಬರೋಕ್ಕಿಂತ ಇವತ್ತಿಂದು ಬರುವಿಕೆ ಧ್ವನಿ ಎಲ್ಲಾ ಬದ್ಲಾಗ್ಯದಲ್ಲ.
0: ಏನಿಲ್ಲ, ಅದೇ ಕೆಲ್ಸದ್ ಹೇಳಿದ್ದಲ್ಲ. ಅದಕ್ಕ ಅವ ನನಗ ಚಲೋ ಉಪದೇಶ ಹೇಳ. ನಿನಗ ಯಾವ ಚಲೋ ಅನಿಸ್ತದ ನೋಡು, ಕೆಲಸ ಮಾಡು. ಏನ್ ನಮಗೂ ಹಾಕದ, ನಾಲ್ಕು ಮಂದಿ ನಮ್ಮಿಂದ ಉಪಯೋಗ ಆಯ್ತು ಅಂದ್ರ ಅದೇನ್ ತೊಂದ್ರೆ ಏನಲ್ಲ. ನೋಡ್ ಮತ್ತೆ ಹೆಂಗತೀನಿ?
1: ಅಲ್ಲ ಏನ್ರಿ, ಇದು ನೀವ್ ಹೇಳಕತ್ತೀರ?
0: ಹೌದು ಮರಾಯ್ತಿ, ನಾನೇ ಹೇಳಕತ್ತೀನಿ.
1: ಇದು ನೀವೇನಾ ಹೇಳದ್ದು?
0: ಹೌದು ಮರಾಯ್ತಿ, ನಾನೇ ಹೇಳಕತ್ತೀನಿ. ಇದ್ರ ಸಂಬಂಧ ನಾ ಬಹಳ ವಿಚಾರ ಮಾಡೀನಿ, ನಾ ಇಷ್ಟೊತ್ತನ ಮಾಡಿದ್ದೆಲ್ಲ ತಪ್ಪಾಯ್ತಪ್ಪ, ಸಾರಿ ಕೇಳ್ಕೊತೀನಿ ನೋಡು. ಹಾ, ಇನ್ ಮುಂದೆ ನೀವ್ ಕೆಲಸ ಮಾಡ್ಬೋದು.
1: ಅಲ್ಲ ಸಾರಿ ಯಾಕ್ರಿ ಕೇಳ್ತೀರಿ, ತಪ್ಪಾಯ್ತಂತ ಯಾಕೆ ಹೇಳ್ತೀರಿ? ಗಂಡ ಹೆಂಡತಿ ಅಂತಂದ್ರ ಸಂಸಾರ ಅನ್ನುವಂತ ಒಂದು ಗಾಡಿಗೆ ಇರುವಂತ ಎರಡು ಚಕ್ರ ಇದ್ದಂಗ. ಈ ಸಂಸಾರ ಒಳಗ ಯಾರು ಹೆಚ್ಚಿಲ್ಲ, ಯಾರು ಕಡಿಮಿಲ್ಲ, ಇಬ್ಬರು ಸಮ ಪ್ರಮಾಣದಲ್ಲಿ ಸಮಾನತೆಯಿಂದ ಹೋದ್ರ ಸಂಸಾರ ಚಂದ ಆಗ್ತದ ಅಲ್ಲೇನ್ರಿ?
0: ಆಯ್ತಾಯ್ತು, ಹ್ಞೂ ಅಂದಿನಲ್ಲ, ಮತ್ತಿನ ಉಪದೇಶ ಚಾಲು ಮಾಡ್ತಿ, ಮುಗಿಸ್ಬಿಡಿ. ಹಾ, ನಾನೇ ಹೇಳಕತ್ತೀನಿ, ಇನ್ನು ನಿನಗೆ ಯಾವಾಗ ಮನಸ್ಸು ಬರ್ತದ ಆ ಕೆಲಸ ಮಾಡು, ಅಷ್ಟೇ. ನಾಲ್ಕು ಮಂದಿಗೆ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು, ಇಷ್ಟು ವಿಚಾರ ಇಟ್ಕೊಂಡು ಹೋದ್ರೆ ಸಾಕು.
1: ಆಯ್ತಾಯ್ತು ರೀ, ತುಂಬ ಥ್ಯಾಂಕ್ಸ್ ರೀ ನಿಮ್ಗೆ, ನೀವು ಇವತ್ತಿನಿಂದ ನನಗೆ ಆ ಒಂದು ಭರವಸೆಯನ್ನು ಕೊಟ್ರಿ. ನಿಮ್ಮ ಭರವಸೆಯನ್ನು ನಾನು ಯಾವಾಗಲೂ ಮುರಿಯಂಗಿಲ್ಲ, ಅದನ್ನು ಹಿಂಗೆ ಇಟ್ಕೊಂಡು ಹೋಗ್ತೀನಿ ರೀ. ತುಂಬ ಥ್ಯಾಂಕ್ಸ್ ರೀ.
3: ಇದುವರೆಗೆ ಪ್ರಸಾರವಾದ ಜಜ್ಜಿ ರೊಟ್ಟಿ ಚವಳಿಕಾಯಿ ಸರಣಿ ಕಾರ್ಯಕ್ರಮದಲ್ಲಿ ಸಂಭಾಷಣೆ ಆಧಾರಿತ ರೂಪಕ ಕೇಳಿದಿರಿ. ಭಾಗವಹಿಸಿದವರು ರೇವಣಸಿದ್ದ ಚಾಂದಕವಟೆ, ಮಹಾನಂದ ಬೋಳಿಶೆಟ್ಟಿ ಹಾಗೂ ದಿವಂಗತ ವಿಜಯಕುಮಾರ್ ಗೋಲ್ಗೇರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
4: ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಈ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮೊದಲಿಗೆ ವಿಜಯಪುರ ಜಿಲ್ಲೆ ವಾರ್ತಾಪತ್ರ. ಬಾಣಂತಿಯರು ಹಾಗೂ ಗರ್ಭಿಣಿಯರ ಕ್ಷೇಮಾಭಿವೃದ್ಧಿಗಾಗಿ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು 2017 ಜನವರಿ 1ನೇ ತಾರೀಕು ದೇಶಾದ್ಯಂತ ಅನುಷ್ಠಾನಗೊಳಿಸಲಾಯಿತು. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಏಪ್ರಿಲ್ ತಿಂಗಳಿನಿಂದ ಇಲ್ಲಿಯವರೆಗೆ 6,312 ಗರ್ಭಿಣಿ ಫಲಾನುಭವಿಗಳಿಗೆ 2 ಕಂತುಗಳಲ್ಲಿ 5,000 ರೂಪಾಯಿ ಹಣ ನೇರವಾಗಿ ಖಾತೆಗೆ ಜಮೆ ಮಾಡಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಿಜಯಪುರ ಜಿಲ್ಲೆ ಉಪನಿರ್ದೇಶಕ ಸಂತೋಷ್ ಕುಮಾರ್ ತಿಳಿಸಿದ್ದಾರೆ. 2ನೇ ಹೆರಿಗೆಯಲ್ಲಿ ಹೆಣ್ಣು ಮಗುವಿನ ಜನನವಾದ ತಾಯಂದಿರಿಗೆ ಒಂದೇ ಕಂತಿನಲ್ಲಿ 6,000 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 2,579 ತಾಯಂದಿರ ಖಾತೆಗೆ ಹಣ ಜಮೆಯಾಗಿದೆ ಎಂದು ಉಪನಿರ್ದೇಶಕರು ತಿಳಿಸಿದ್ದಾರೆ. ಪ್ರಜಾಸೇವಾ ಜನಾಂದೋಲನ ಸಭೆಗಳ ಮೂಲಕ ರಾಜ್ಯ ಸರ್ಕಾರ ನಾಡಿನ ಜನತೆಯ ಸಮಸ್ಯೆಗಳನ್ನು ಮನೆ ಬಾಗಿಲಲ್ಲಿ ಇತ್ಯರ್ಥಪಡಿಸಲು ಕ್ರಮ ಕೈಗೊಂಡಿದೆ. ದೇಶದಲ್ಲೇ ವಿನೂತನವಾದ ಪ್ರಜಾಸೇವಾ ಇಲಾಖೆ ಸ್ಥಾಪಿತವಾಗಿದ್ದು, ನಿಮ್ಮ ಸಮಸ್ಯೆಗೆ ನಮ್ಮ ಪರಿಹಾರ ಎಂಬ ಧ್ಯೇಯದೊಂದಿಗೆ ಪ್ರತಿ 2ನೇ ಹಾಗೂ 4ನೇ ಶನಿವಾರದಂದು ಜನತೆಯ ಅಹವಾಲು ಆಲಿಕೆ ಸಭೆ ಆಯೋಜಿಸಲಾಗುತ್ತಿದೆ. ಜಿಲ್ಲೆಯಲ್ಲಿ ಆಯೋಜಿತ ಪ್ರಜಾಸೇವೆ ಆಂದೋಲನ ಸಭೆಯಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಆಯಾ ಇಲಾಖೆಗಳಿಗೆ ಸಂಬಂಧಿಸಿ ಸಾರ್ವಜನಿಕರಿಂದ ಸಲ್ಲಿಕೆಯಾಗುವ ಅರ್ಜಿಗಳನ್ನು ಸಕಾಲಿಕವಾಗಿ ಇತ್ಯರ್ಥಪಡಿಸಿ ಪರಿಹರಿಸುವಂತೆ ಸೂಚಿಸಿದ್ದಾರೆ. ಬರಗಾಲದ ಹಿನ್ನೆಲೆ ಕುಡಿಯುವ ನೀರಿಗಾಗಿ ಮೀಸಲಿರಿಸಿ ಕೆರೆಗಳನ್ನು ತುಂಬಿಸಲಾಗುತ್ತಿದ್ದು, ಜಿಲ್ಲೆಯ ಗ್ರಾಮೀಣ ಭಾಗದ ಜನ ಹಾಗೂ ಜಾನುವಾರುಗಳಿಗೆ ಒಟ್ಟು 6 ಪ್ಯಾಕೇಜ್ಗಳಲ್ಲಿ 179 ಕಾಲುವೆಗಳ ಮೂಲಕ ನೀರು ಒದಗಿಸಲಾಗುತ್ತಿದೆ ಎಂದರು. ರಾಜ್ಯ ಸರ್ಕಾರದ ಆದೇಶದಂತೆ ಕೃಷಿ ಸಾಲ ಪಡೆದಿರುವ ರೈತರಿಂದ ಮುಂದಿನ 12 ತಿಂಗಳ ಅವಧಿಯಲ್ಲಿ ಸಾಲ ಮರುಪಾವತಿಗೆ ಸಂಬಂಧಿಸಿ ಒತ್ತಡ ಅಥವಾ ಬಲವಂತ ಮಾಡದಂತೆ ಬ್ಯಾಂಕ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಆನಂದ್ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲೆ ವಾರ್ತಾಪತ್ರ. ಹಾವೇರಿ, ಗದಗ್, ಉತ್ತರ ಕನ್ನಡ ಹಾಗೂ ಧಾರವಾಡ ಜಿಲ್ಲೆಗಳನ್ನು ಒಳಗೊಂಡ ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆಗೆ ನಾಳೆ 29ರಂದು ಅಧಿಸೂಚನೆ ಪ್ರಕಟವಾಗಲಿದೆ. ಅಕ್ಟೋಬರ್ 6ರವರೆಗೂ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲು ಅವಕಾಶವಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ವಿಜಯ್ ಮಹಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಅಕ್ಟೋಬರ್ 7ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ಬಳಿಕ 9ರಂದು ನಾಮಪತ್ರ ಹಿಂಪಡೆಯಲು ಕೊನೆ ದಿನ. ಅಕ್ಟೋಬರ್ 23ರಂದು ಮತದಾನ ನಡೆಯಲಿದ್ದು, ಅಕ್ಟೋಬರ್ 27ರಂದು ಮತ ಎಣಿಕೆ ಧಾರವಾಡದಲ್ಲಿ ಜರುಗಲಿದೆ. ಈ ಕೂಡಲೇ ಮಾದರಿ ನೀತಿ ಸಂಹಿತೆಗಳು ಜಾರಿಗೊಂಡಿವೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ. ಕರಡು ಪಟ್ಟಿಯ ಪ್ರಕಾರ ಜಿಲ್ಲೆಯಲ್ಲಿ ಒಟ್ಟು 22,160 ಪದವೀಧರ ಮತದಾರರಿದ್ದಾರೆ. ಆ ಪೈಕಿ 13,951 ಪುರುಷರು ಹಾಗೂ 8,209 ಮಹಿಳಾ ಮತದಾರರಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 28 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು, ಅಗತ್ಯವಿರುವ ಕಡೆ ಮತದಾರರ ಸಂಖ್ಯೆ ಆಧರಿಸಿ ಹಲವೆಡೆ ಹೋಬಳಿ ಮಟ್ಟದ ಉಪಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕು ಕೃಷ್ಣಮೃಗ ಅಭಯಾರಣ್ಯ ಘೋಷಣೆಯಾಗಿ 50 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಅಕ್ಟೋಬರ್ 2ರಿಂದ 8ರವರೆಗೆ ಜನಜಾಗೃತಿ ಕಾರ್ಯಕ್ರಮಗಳ ಮೂಲಕ ವನ್ಯಜೀವಿಗಳ ಬಗ್ಗೆ ಜನರಲ್ಲಿ ಪ್ರೀತಿ ಆಸಕ್ತಿ ಹಾಗೂ ಸಹಬಾಳ್ವೆಗೆ ಮನವೊಲಿಸಲು ಅರಣ್ಯ ಇಲಾಖೆ ಸಿದ್ಧತೆ ನಡೆಸಿದೆ. ಭಾರತೀಯ ಅಂಚೆ ಇಲಾಖೆ ಕೃಷ್ಣಮೃಗ ಅಭಯಾರಣ್ಯದ ಸುವರ್ಣ ಮಹೋತ್ಸವದ ಅಂಗವಾಗಿ ವಿಶೇಷ ಅಂಚೆ ಲಕೋಟೆ ಬಿಡುಗಡೆಗೆ ಯೋಜಿಸಿದೆ. ಪಕ್ಷಿ ವೀಕ್ಷಣೆ ಹಾಗೂ ವನ್ಯಜೀವಿ ಛಾಯಾಚಿತ್ರ ಪ್ರದರ್ಶನ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಛಾಯಾಚಿತ್ರ ಸ್ಪರ್ಧೆಗಳನ್ನು ಆಯೋಜಿಸಿದೆ. 7 ದಿನಗಳ ಕಾರ್ಯಕ್ರಮದ ಅವಧಿಯಲ್ಲಿ ಪರಿಸರ ಹಾಗೂ ವನ್ಯಜೀವಿ ಪ್ರಿಯರನ್ನು ಆಕರ್ಷಿಸಲು ಕೃಷ್ಣಮೃಗ ಅಭಯಾರಣ್ಯದ ಸಫಾರಿ ಸೇವೆಯನ್ನು ಶೇಕಡ 50ರ ರಿಯಾಯಿತಿ ದರದಲ್ಲಿ ಒದಗಿಸಲು ಅರಣ್ಯ ಇಲಾಖೆ ಉದ್ದೇಶಿಸಿದೆ. ಇದುವರೆಗೆ ವಿಜಯಪುರ ಹಾಗೂ ಹಾವೇರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ನೇತಾಜಿ ಗಾಂಧಿ ಹಾಗೂ ಮಂಜುನಾಥ್ ಗುಡಿಸಾಗರ್. ಸುದ್ದಿ ಸಂಯೋಜನೆ ಬೆಂಗಳೂರು ಹಾಗೂ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:35. ಕಾಣದವರ ಬಗ್ಗೆ ಪ್ರಕಟಣೆ. ಹೆಸರು ಸರಸ್ವತಿ ಗಂಡ ಆನಂದ್ ಹಿರೇಕುರುಬರ್, ವಯಸ್ಸು 24 ವರ್ಷ, ಉದ್ಯೋಗ ಮನೆಗೆಲಸ ಜಾಸ್ತಿ ಹಿಂದೂ ಕುರುಬರ್. ಸಾಕಿನ್ ಯೋಗಾಪುರ ಕಾಲೋನಿ ವಿಜಯಪುರಿ. ಇವಳು ಕೆಂಪು ಮೈಬಣ್ಣ, ತಲೆಯಲ್ಲಿ ಕಪ್ಪು ಕೂದಲು ಇದ್ದು ಅಂದಾಜು 5 ಫುಟ್ 1 ಅಡಿ ಎತ್ತರ, ಮೈಯಿಂದ ಸಾಧಾರಣ ಮೈಕಟ್ಟು, ದುಂಡು ಮುಖ, ನೆಟ್ಟನೆ ಮೂಗು ಹೊಂದಿರುತ್ತಾಳೆ. ಇವಳು ಕನ್ನಡ ಭಾಷೆ ಮಾತನಾಡುತ್ತಾಳೆ. ಮನೆಯಿಂದ ಹೋಗುವಾಗ ಕೆಂಪು ಕಲರ್ ರವಿಕೆ ಕಪ್ಪು ಬಣ್ಣದ ಸಾರಿ ಧರಿಸಿದ್ದು ಇರುತ್ತದೆ. ಇನ್ನೊಂದು, ಅನುಷಾ ತಂದೆ ಆನಂದ್ ಹಿರೇಕುರುಬರ್, ವಯಸ್ಸು 2 ವರ್ಷ, ಜಾತಿ ಹಿಂದೂ ಕುರುಬರ್. ಸಾಕಿನ ಯೋಗಾಪುರ್. ತಲೆಯಲ್ಲಿ ಕಪ್ಪು ಕೂದಲು ಇದ್ದು ಅಂದಾಜು 2.5 ಅಡಿ ಎತ್ತರ ಇದ್ದು ಸಾದಗೊಪ್ಪ ಮೈಬಣ್ಣ, ಸಾಧಾರಣ ಮೈಕಟ್ಟು, ದುಂಡು ಮುಖ, ನೆಟ್ಟನೆ ಮೂಗು ಹೊಂದಿರುತ್ತಾಳೆ. ಇವಳು ಸ್ವಲ್ಪ ಕನ್ನಡ ಭಾಷೆ ಮಾತನಾಡುತ್ತಾಳೆ. ಮನೆಯಿಂದ ಹೋಗುವಾಗ ಗ್ರೇ ಕಲರ್ ಟಾಪ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ದು ಇರುತ್ತದೆ. ಈ ಭಾವಚಿತ್ರಗಳ ಮಗು ಹಾಗೂ ಯುವತಿ ಪತ್ತೆಯಾದಲ್ಲಿ ಸಮೀಪದ ಪೊಲೀಟಿಷಿಯನ್ ತಿಳಿಸಲು ಪ್ರಕಟಣೆ ಮೂಲಕ ಕೋರಲಾಗಿದೆ. ಸಮಯ 6:37 ಆಗುತ್ತಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆ, ತದನಂತರ 6:40 ಕ್ಕೆ ಪ್ರದೇಶ ಸಮಾಚಾರ ಕೇಳಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
4: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
3: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
4: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
5: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
6: ಕಷ್ಟದೊಳನ್ನವ ದುರಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
7: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
8: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
9: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
10: ಕೃಷಿ ಬಗ್ಗುವುದನ್ನು
11: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್.

0: ಮುಖ್ಯಾಂಶಗಳು. ಮೇಕೆದಾಟು, ಮಹದಾಯಿ ಸೇರಿದಂತೆ ರಾಜ್ಯದ ಬಾಕಿ ಯೋಜನೆಗಳಿಗೆ ಅನುಮತಿ ನೀಡುವಂತೆ ಕೇಂದ್ರ ಜಲಶಕ್ತಿ ಸಚಿವರಿಗೆ ಸರ್ಕಾರ ಮನವಿ. ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯ ಅಧಿಸೂಚನೆ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸುವಂತೆ ಕೇಂದ್ರವನ್ನು ಕೋರಿದ ಮುಖ್ಯಮಂತ್ರಿ. ಪೊಲೀಸ್ ಸೇವೆಗಳಲ್ಲಿ ಆಂತರಿಕ ಸುಧಾರಣೆಗೆ ಒತ್ತು, ತಜ್ಞರ ಸಮಿತಿ ರಚಿಸಿ ಗೃಹ ಇಲಾಖೆ ಆದೇಶ. ಇದೇ 30ರಿಂದ ರಾಜ್ಯದಲ್ಲಿ ಭಾರತ್ ಜೋಡೋ ಯಾತ್ರೆ 2.0 ನಡೆಸಲು ಕಾಂಗ್ರೆಸ್ ನಿರ್ಧಾರ. ಹಾಗೂ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ, ನ್ಯಾಯಾಲಯದಲ್ಲಿ ಇಂದು ಹೇಳಿಕೆ ನೀಡಿದ ಸಾಕ್ಷಿದಾರ ಪ್ರದೋಷ್. 16,745 ಕೋಟಿ ರೂಪಾಯಿ ವೆಚ್ಚದ ಮೇಕೆದಾಟು ಯೋಜನೆ ಮತ್ತು ರಾಜ್ಯದ ಪ್ರಮುಖ ಜಲಸಂಪನ್ಮೂಲ ಯೋಜನೆಗಳಿಗೆ ಅನುಮೋದನೆ ಪಡೆಯುವ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ನವದೆಹಲಿಯಲ್ಲಿಂದು ಜಲಶಕ್ತಿ ಸಚಿವರನ್ನು ಭೇಟಿ ಮಾಡಿ ಸಲ್ಲಿಸಿದ ಮನವಿ ಪತ್ರದಲ್ಲಿ ಕೃಷ್ಣಾ ಜಲವಿವಾದಗಳ ನ್ಯಾಯಮಂಡಳಿ ತೀರ್ಪಿನ ಕುರಿತು ಸುಪ್ರೀಂಕೋರ್ಟ್ನಲ್ಲಿ ಮಧ್ಯಪ್ರವೇಶಿಸಲು ಹಾಗೂ ಗೆಜೆಟ್ನಲ್ಲಿ ತೀರ್ಪನ್ನು ಶೀಘ್ರವಾಗಿ ಪ್ರಕಟಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. 2023-24 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಿದಂತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ಕೇಂದ್ರದ ನೆರವನ್ನು ಬಿಡುಗಡೆ ಮಾಡಲು 16ನೇ ಹಣಕಾಸು ಆಯೋಗಕ್ಕೆ ಶಿಫಾರಸು ಮಾಡುವಂತೆಯೂ ಕೋರಿದ್ದಾರೆ. ಇದೇ ವೇಳೆ ಗೋದಾವರಿ ಕಾವೇರಿ ಸಂಪರ್ಕ ಮತ್ತು ಬೇಡ್ತಿ ವರದಾ ಸಂಪರ್ಕ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕೆಲವು ಷರತ್ತುಗಳೊಂದಿಗೆ ಒಪ್ಪಂದ ಪತ್ರಕ್ಕೆ ಸಹಿ ಹಾಕುವುದಾಗಿ ರಾಜ್ಯ ಸರ್ಕಾರ ರಾಷ್ಟೀಯ ಜಲ ಅಭಿವೃದ್ಧಿ ಸಂಸ್ಥೆಗೆ ತಾತ್ವಿಕ ಒಪ್ಪಿಗೆ ನೀಡಿದೆ. ಕರಾವಳಿ ವಲಯ ನಿರ್ವಹಣಾ ಯೋಜನೆಯ ಪರಿಷ್ಕರಣೆ ಮತ್ತು ಪಶ್ಚಿಮ ಘಟ್ಟಗಳು ಪರಿಸರ ಸೂಕ್ಷ್ಮ ವಲಯ ಕುರಿತು ಪ್ರಸ್ತಾವಿತ ಅಧಿಸೂಚನೆಗೆ ಸಂಬಂಧಿಸಿದಂತೆ ರಾಜ್ಯದ ಆತಂಕಗಳನ್ನು ಪರಿಹರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಅವರನ್ನು ಕೋರಿದ್ದಾರೆ. ಸಿಜೆಡ್ ಎಂಪಿ ಯೋಜನೆಯಿಂದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರಿಕಾ ಕುಟುಂಬಗಳಿಗೆ ಸಂಕಷ್ಟ ಎದುರಾಗಲಿದೆ ಎಂದು ತಿಳಿಸಿದ್ದಾರೆ. ಸಿಆರ್ಜೆಡ್ ಚೌಕಟ್ಟಿನೊಳಗೆ ದುರಸ್ತಿ ಹಾಗೂ ಸುಧಾರಣೆಗೆ ಅವಕಾಶ ನೀಡುವ ಮೂಲಕ ಕರಾವಳಿ ವಸತಿ ಪ್ರದೇಶಗಳು ಮತ್ತು ಸಮುದಾಯ ರಚನೆಗಳಿಗೆ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯ ಕುರಿತ ಪ್ರಸ್ತಾವಿತ ಅಧಿಸೂಚನೆಗೆ ಸಂಬಂಧಿಸಿದಂತೆ ರಾಜ್ಯದ ಪ್ರಸ್ತಾವಿತ ಭೌತಿಕ ಸಮೀಕ್ಷೆ ಪೂರ್ಣಗೊಂಡ ಬಳಿಕ ಉನ್ನತ ಮಟ್ಟದ ಸಮಿತಿಯ ಶಿಫಾರಸುಗಳನ್ನು ಪರಿಗಣಿಸಿ ಹಾಗೂ ರಾಜ್ಯ ಸರ್ಕಾರಗಳೊಂದಿಗೆ ಚರ್ಚಿಸಿ ಅಂತಿಮಗೊಳಿಸಬೇಕು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿ ರಾಜ್ಯದ ವಿವಿಧ ಬೇಡಿಕೆಗಳ ಕುರಿತಂತೆ ಮನವಿ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಿಸಿದ ಭೂ ಸಂಬಂಧಿತ ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸಲು ಮಧ್ಯಸ್ಥಿಕೆ ನಡೆಸುವಂತೆ ರಕ್ಷಣಾ ಸಚಿವಾಲಯವನ್ನು ಕೋರಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು 5 ಬೆಂಗಳೂರು ನಗರ ಪಾಲಿಕೆಗಳಿಗೆ ರಕ್ಷಣಾ ಭೂ ಸಂಬಂಧಿತ ವಿಷಯಗಳಲ್ಲಿ ರಕ್ಷಣಾ ಸಚಿವಾಲಯ ನೀಡಿದ ಸಹಕಾರವನ್ನು ಶ್ಲಾಘಿಸಿದ್ದಾರೆ. ಒಟ್ಟು 7 ಪ್ರಸ್ತಾವನೆಗಳಿಗೆ ತ್ವರಿತವಾಗಿ ಅನುಮೋದನೆ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಕ್ಷಣಾ ಸಚಿವಾಲಯಕ್ಕೆ ಮನವಿ ಮಾಡಿದ್ದಾರೆ. ಇಬ್ಲೂರು ಫೈರಿಂಗ್ ರೇಂಜ್ ಬಳಿಯ ಸುಮಾರು 730 ಎಕರೆ ರಕ್ಷಣಾ ಭೂಮಿಯನ್ನು ಶಾಶ್ವತ ಸಾರ್ವಜನಿಕ ಉದ್ಯಾನವನವನ್ನಾಗಿ ಅಭಿವೃದ್ಧಿಪಡಿಸುವುದು ಪ್ರಮುಖ ಪ್ರಸ್ತಾಪಗಳಲ್ಲಿ ಒಂದಾಗಿದೆ. ಬೆಂಗಳೂರಿನ ಸುಮಾರು 43,838 ಎಕರೆ ರಕ್ಷಣಾ ಭೂಮಿಯಲ್ಲಿರುವ 10 ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಜನರಿಗೆ ಪ್ರಾಯೋಗಿಕ ಪರಿಹಾರವನ್ನು ಕೋರಿದ್ದಾರೆ. ಎಚ್ಎಎಲ್ ವಿಮಾನ ನಿಲ್ದಾಣ ಮತ್ತು ಯಲಹಂಕದ ವಾಯುಪಡೆ ನಿಲ್ದಾಣದ ಸುತ್ತಲೂ ಕಟ್ಟಡಗಳ ಮೇಲೆ ಹೇರಿರುವ ನಿರ್ಬಂಧಗಳನ್ನು ಸಡಿಲಿಸುವಂತೆ ಮನವಿ ಮಾಡಿದ್ದಾರೆ. ಹೆಬ್ಬಾಳದ ಬಳಿಯ ಪ್ರಸ್ತಾವಿತ ಬೆಂಗಳೂರು ನಗರ ವಾಹನ ಸುರಂಗ ಮಾರ್ಗ ಯೋಜನೆಗಾಗಿ ರ್ಯಾಂಪ್ ನಿರ್ಮಿಸಲು ರಾಜ್ಯ ಸರ್ಕಾರ 2,039 ಎಕರೆ ಭೂಮಿ ನೀಡುವಂತೆ ರಕ್ಷಣಾ ಇಲಾಖೆಯನ್ನು ಕೋರಿದೆ. ಜೊತೆಗೆ ಮೇಕ್ರಿ ವೃತ್ತದ ಸಮೀಪ ರಕ್ಷಣಾ ಪ್ರದೇಶಗಳ ಮೇಲ್ಮೈ ಭೂಮಿಗೆ ಯಾವುದೇ ಧಕ್ಕೆಯಾಗದಂತೆ ಸುರಂಗ ಮಾರ್ಗ ನಿರ್ಮಿಸಲು ಅನುಮತಿ ಕೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಪೊಲೀಸ್ ಇಲಾಖೆಯನ್ನು ಭವಿಷ್ಯದ ಸವಾಲುಗಳಿಗೆ ಸನ್ನದ್ದಗೊಳಿಸುವ ಹಾಗೂ ಆಧುನಿಕ ತಂತ್ರಜ್ಞಾನಗಳ ಸಮರ್ಪಕ ಬಳಕೆಯೊಂದಿಗೆ ಇಲಾಖೆಯ ಕಾರ್ಯಕ್ಷಮ

0: ಕ್ಷಮತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಪೊಲೀಸ್ ಆಧುನೀಕರಣ ಸಮಿತಿಯನ್ನು ರಚಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಸಮಿತಿಯು ಅಪರಾಧ ಸ್ವರೂಪದಲ್ಲಿ ಆಗುತ್ತಿರುವ ಬದಲಾವಣೆಗಳು, ತಂತ್ರಜ್ಞಾನದ ಕ್ಷಿಪ್ರ ಬೆಳವಣಿಗೆ, ಸೈಬರ್ ಅಪರಾಧಗಳ ಹೆಚ್ಚಳ ಸೇರಿದಂತೆ ಎಲ್ಲಾ ಆಯಾಮಗಳನ್ನು ಸಮಗ್ರವಾಗಿ ಪರಿಶೀಲಿಸುವ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಎಂಎನ್ ರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಪೊಲೀಸ್ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ ಪರಿಷ್ಕರಣೆಗೆ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಕಮಲ್ ಪಂತ್ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದೆ ಎಂದು ಹೇಳಿದ್ದಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಮ್ಮಿಕೊಂಡಿದ್ದ ಭಾರತ್ ಜೋಡೋ ಯಾತ್ರೆಯ ನೆನಪಲ್ಲಿ ಇದೇ 30ರಂದು ರಾಜ್ಯದಲ್ಲಿ ಭಾರತ್ ಜೋಡೋ ಯಾತ್ರೆ 2.0 ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಹುಲ್ ಗಾಂಧಿ ಯಾತ್ರೆ ಮಾಡಿದ 11 ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ 29 ಜಿಲ್ಲೆಗಳಲ್ಲಿ ಯಾತ್ರೆ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಸೋತಿರುವ 84 ಕ್ಷೇತ್ರಗಳಲ್ಲಿ ಯಾತ್ರೆ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಿಂದ ಯಾತ್ರೆ ಆರಂಭಿಸಲಾಗುತ್ತಿದ್ದು, ಚುನಾವಣಾ ಆಯೋಗದ ಬಗ್ಗೆ ಜನಜಾಗೃತಿ ಮೂಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿದಾರನಾಗಿ ಬದಲಾದ ಪ್ರದೋಷ್ನನ್ನು ಇಂದು ಬೆಂಗಳೂರಿನ 59ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ಮುಂದೆ ಬಿಗಿ ಭದ್ರತೆಯೊಂದಿಗೆ ಹಾಜರುಪಡಿಸಲಾಯಿತು. 3 ಗಂಟೆಗಳ ಹೇಳಿಕೆ ದಾಖಲಿಸಿಕೊಂಡ ಬಳಿಕ ವಿಚಾರಣೆಯನ್ನು ನಾಳೆಗೆ ಮುಂದೂಡಲಾಗಿದೆ. ಇದೇ ವೇಳೆ ಪ್ರದೋಷ್ ಹೇಳಿಕೆಯನ್ನು ಸಾಕ್ಷಿದಾರನನ್ನಾಗಿ ದಾಖಲಿಸುವುದನ್ನು ಮುಂದೂಡುವಂತೆ ಕೋರಿ ನಟ ದರ್ಶನ್ ಸಲ್ಲಿಸಿದ್ದ ಮನವಿಯನ್ನು ನ್ಯಾಯಾಲಯ ವಜಾಗೊಳಿಸಿದೆ. ವಿಚಾರಣಾ ಪ್ರಕ್ರಿಯೆಯು ಮುಂದುವರಿಯಬೇಕಾದ ಅಗತ್ಯವಿದೆ ಎಂದು ನ್ಯಾಯಾಲಯ ಪ್ರತಿಪಾದಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ. 2015ರಲ್ಲಿ ಪ್ರಾರಂಭವಾದ ಪಿಎಂ ಮುದ್ರಾ ಯೋಜನೆಯು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಬಲಪಡಿಸಲು ಸಹಾಯಕವಾಗಿದೆ. ಮುದ್ರಾ ಯೋಜನೆಯ ಫಲಾನುಭವಿ ಹಾಗೂ ಬೆಂಗಳೂರಿನ ಉದ್ಯಮಿ ವಿಜಯ ಕುಬುಟೂರು ಆಕಾಶವಾಣಿಯೊಂದಿಗೆ ಮಾತನಾಡಿ, ಮುದ್ರಾ ಯೋಜನೆಯು ಮಹಿಳೆಯರನ್ನು ಸ್ವಾವಲಂಬಿಯನ್ನಾಗಿಸಲು ಸಹಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಸ್ವ ಉದ್ಯೋಗ ಮಾಡುವವರು ಮುದ್ರಾ ಯೋಜನೆಯ ಲಾಭವನ್ನು ಪಡೆಯಬಹುದು ಎಂದು ಹೇಳಿದ ಅವರು, ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ.
1: ನನ್ನಂತಹ ಹೊಸ ಉದ್ಯಮಿಗಳಿರಬಹುದು, ವಿಶೇಷವಾಗಿ ಮಹಿಳೆಯರಿಗೆ ಸ್ವಂತ ಉದ್ಯಮ ಆರಂಭ ಮಾಡೋದಕ್ಕೆ ಮುದ್ರಾ ಯೋಜನೆ ಉತ್ತಮವಾದ ಅವಕಾಶವನ್ನ ನೀಡುತ್ತೆ. ದೊಡ್ಡ ಪ್ರಮಾಣದ ಬಂಡವಾಳ ಅಥವಾ ಹೆಚ್ಚಿನ ಭದ್ರತೆ ಇಲ್ಲದಿದ್ರೂ ಕೂಡ ಬ್ಯಾಂಕ್ಗಳ ಮೂಲಕ ಹಣಕಾಸಿನ ನೆರವು ಪಡೆಯೋದಕ್ಕೆ ಈ ಯೋಜನೆ ಸಹಾಯ ಮಾಡುತ್ತೆ. ನಾನು ಈ ಮುದ್ರಾ ಯೋಜನೆಯಡಿ ತಗೊಂಡಂತಹ ಸಾಲವನ್ನ ನನ್ನ ಉದ್ಯಮವನ್ನ ಆರಂಭ ಮಾಡೋದಕ್ಕೆ ಮತ್ತು ಅದನ್ನ ಹಂತ ಹಂತವಾಗಿ ಅಭಿವೃದ್ಧಿಪಡಿಸೋದಕ್ಕೆ ಬಳಸ್ಕೊಂಡೆ. ಸ್ವಂತ ಉದ್ಯಮ ಆರಂಭಿಸೋ ಕನಸಿರುವಂತಹ ಮಹಿಳೆಯರಿಗೆ ಇಂಥ ಯೋಜನೆಗಳು ಆತ್ಮವಿಶ್ವಾಸವನ್ನ ನೀಡುತ್ತೆ.
0: ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳಿಗೆ ಘೋಷಣೆಯಾದ ಎಲ್ಲಾ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಸರ್ಕಾರ ಬದ್ಧವಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆರ್ಥಿಕ ಇಲಾಖೆಯು ಪ್ರತಿ 3 ಅಥವಾ 6 ತಿಂಗಳಿಗೊಮ್ಮೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ನೀಡುವುದು ಆಡಳಿತಾತ್ಮಕ ಪ್ರಕ್ರಿಯೆ ಎಂದು ಹೇಳಿದ್ದಾರೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ 400 ಹೆಚ್ಚುವರಿ ಬೆಡ್ಗಳ ಬೇಡಿಕೆಯ ಮೇರೆಗೆ ಸರ್ಕಾರ ಪ್ರಾಥಮಿಕ ಹಂತದಲ್ಲಿ 200 ಬೆಡ್ಗಳನ್ನು ಮಂಜೂರುಗೊಳಿಸಿದೆ. ವೆನ್ಲಾಕ್ನಲ್ಲಿ ಉತ್ತಮ ಸೇವೆ ದೊರೆಯುತ್ತಿರುವುದರಿಂದ ಇಲ್ಲಿಗೆ ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವುದಾಗಿ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು, ಮಹದಾಯಿ ಸೇರಿದಂತೆ ರಾಜ್ಯದ ಬಾಕಿ ಯೋಜನೆಗಳಿಗೆ ಅನುಮತಿ ನೀಡುವಂತೆ ಕೇಂದ್ರ ಜಲಶಕ್ತಿ ಸಚಿವರಿಗೆ ಸರ್ಕಾರ ಮನವಿ. ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯ ಅಧಿಸೂಚನೆ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸುವಂತೆ ಕೇಂದ್ರವನ್ನು ಕೋರಿದ ಮುಖ್ಯಮಂತ್ರಿ. ಪೊಲೀಸ್ ಸೇವೆಗಳಲ್ಲಿ ಆಂತರಿಕ ಸುಧಾರಣೆಗೆ ಒತ್ತು, ತಜ್ಞರ ಸಮಿತಿ ರಚಿಸಿ ಗೃಹ ಇಲಾಖೆ ಆದೇಶ. ಇದೇ 30ರಿಂದ ರಾಜ್ಯದಲ್ಲಿ ಭಾರತ್ ಜೋಡೋ ಯಾತ್ರೆ 2.0 ನಡೆಸಲು ಕಾಂಗ್ರೆಸ್ ನಿರ್ಧಾರ. ಹಾಗೂ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ, ನ್ಯಾಯಾಲಯದಲ್ಲಿ ಇಂದು ಹೇಳಿಕೆ ನೀಡಿದ ಸಾಕ್ಷಿದಾರ ಪ್ರದೋಷ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಅಪ್ಪ ಕಾಲೇಜ್ ಫೀಸ್ ಜಾಸ್ತಿ ಇದೆ.
1: ಮಗಳೇ
2: ನೆನಪಿದ್ಯಾ, ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ.
1: ಎರಡು ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
3: ಈಗ ಬ್ಯಾಂಕ್ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವಾ?
0: ಎಲ್ಲಿಗೆ?
3: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಆಕಾಶವಾಣಿ ಬೆಂಗಳೂರು, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿ ರಂಗದಲ್ಲಿ ವಿಶ್ವ ರೇಬಿಸ್ ದಿನ ಕುರಿತು ಡಾಕ್ಟರ್ ಸಾಗರ್ RS ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು KV ಕೃಷ್ಣಪ್ಪ. ನಂತರ ಜನಪದ ಸಂಗೀತದಲ್ಲಿ ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡು ಪ್ರಸಾರವಾಗುವುದು.

0: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಕೇಳುಗರೆ, ಇಂದು ವಿಶ್ವ ರೇಬಿಸ್ ದಿನ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡಲು ದಕ್ಷಿಣ ಕನ್ನಡ ಜಿಲ್ಲೆ ಕೊಯ್ಲಾ ಇಲ್ಲಿನ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಾಗರ್ ಆರ್ಎಸ್ ಈಗ ನಮ್ಮ ಸ್ಟುಡಿಯೋದಲ್ಲಿ ಈಗ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸಾಗರ್ ಅವರೇ.
1: ನಮಸ್ಕಾರ. ಆಕಾಶವಾಣಿಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು. ವಿಶ್ವ ರೇಬಿಸ್ ದಿನದ ಈ ಸಂದರ್ಭದಲ್ಲಿ ನಮ್ಮ ಕೇಳುಗರೊಂದಿಗೆ ಈ ಮಹತ್ವವಾದ ವಿಷಯವನ್ನು ಬಗ್ಗೆ ಮಾತನಾಡಲು ನನಗೆ ಸಂತೋಷವಾಗುತ್ತಿದೆ. ಈ ರೋಗದ ಬಗ್ಗೆ ಮಾಹಿತಿ ಪ್ರತಿಯೊಬ್ಬ ಮನೆಯನ್ನು ತಲುಪುವುದು ನನ್ನ ಏಮಾಗಿದೆ.
0: ಡಾಕ್ಟರ್ ಸಾಗರ್ ಅವರೇ, ಇವತ್ತು ವರ್ಲ್ಡ್ ರೇಬಿಸ್ ಡೇ, ವಿಶ್ವ ರೇಬಿಸ್ ದಿನ. ಈ ಸಂದರ್ಭದಲ್ಲಿ ಈ ರೇಬಿಸ್ ರೋಗ ಹೇಗೆ ಬರುತ್ತೆ ಮತ್ತೆ ಯಾವ ಪ್ರಾಣಿಗಳಿಂದ ಇದು ನಮ್ಮ ಮನುಷ್ಯರಿಗೆ ಬರುತ್ತೆ, ಇದರ ಆರಂಭಿಕ ಲಕ್ಷಣಗಳನ್ನು, ಚಿಕಿತ್ಸೆ ಏನು, ಮತ್ತೆ ಈ ರೋಗದ ಒಂದು ನಿವಾರಣೆ ಹೇಗೆ ಮಾಡಿಕೊಳ್ಬೇಕು, ಮತ್ತೆ ರೋಗ ತೀವ್ರತೆ ಆದಾಗ, ಇದು ಮಾರಣಾಂತಿಕ ರೋಗ ಆಗಿರೋದ್ರಿಂದ ರೋಗದ ತೀವ್ರತೆ ಆದಾಗ ಮನಸ್ಸು ಸಾವನ್ನಪ್ಪುತ್ತಾನೆ, ಇಷ್ಟೆಲ್ಲ ಒಂದು ಸಮಸ್ಯೆಗಳಿರುವಂತಹ, ಇಷ್ಟೆಲ್ಲ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತಹ ಈ ಒಂದು ರೋಗದ ಬಗ್ಗೆ ನೀವು ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಳ್ಬೇಕು. ಆರಂಭದಲ್ಲಿ ನಿಮ್ಗೆ ಕೇಳೋದಾದ್ರೆ, ರೇಬಿಸ್ ಅಥವಾ ಹುಚ್ಚುನಾಯಿ ರೋಗ ಅಂದ್ರೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ?
1: ರೇಬಿಸ್ ಎಂದರೆ ಒಂದು ಮಾರಣಾಂತಿಕ ಸಾಂಕ್ರಾಮಿಕ ರೋಗ. ಇದು ರ್ಯಾಬ್ಡೋ ವೈರಸ್ ಎನ್ನುವ ಒಂದು ವೈರಸ್ ಇಂದ ಬರುವಂತ ರೋಗವಾಗಿದೆ. ಈ ವೈರಸ್ ಪ್ರಾಣಿಗಳ ಲಾಲಾರಸದಿಂದ ವಾಸಿಸುತ್ತದೆ ಮತ್ತು ಕಡಿತ, ಗಿಚ್ಚುವಿಕೆ ಮೂಲಕ ಮಾನವನ ದೇಹ ಪ್ರವೇಶಿಸುತ್ತದೆ. ಇದು ನರಮಂಡಲದ ಮೂಲಕ ಪ್ರಯಾಣಿಸಿ ಮೆದುಳನ್ನು ಆಕ್ರಮಿಸಿ ಎನ್ಸೆಫಲೈಟಿಸ್ ಅನ್ನು ಉಂಟು ಮಾಡುತ್ತದೆ.
0: ನಿಮ್ ಪ್ರಕಾರ ನಾಯಿ ಅಲ್ಲದೆ ಯಾವ್ಯಾವ ಪ್ರಾಣಿಗಳಿಂದ ಈ ಒಂದು ರೇಬಿಸ್ ರೋಗ ಮನುಷ್ಯರಿಗೆ ಹರಡುತ್ತೆ ಅಂತಿರತಾವು?
1: ಎಲ್ಲಾ ಬೆಚ್ಚಗಿನ ರಕ್ತದ ಪ್ರಾಣಿಗಳಲ್ಲಿ ರೇಬಿಸ್ ತುತ್ತಾಗಿ ಬರುತ್ತದೆ. ಮುಖ್ಯವಾಗಿ ನಾಯಿಗಳು, ನೀವು ಹೇಳದಂಗೆ ಬೆಕ್ಕುಗಳು, ಹಸುಗಳು, ಎಮ್ಮೆಗಳು, ಕುದುರೆ, ಕತ್ತೆ, ಕುರಿ, ಮೇಕೆ, ವನ್ಯಜೀವಿಗಳು. ಈ ವನ್ಯಜೀವಿಗಳು ಅಂದರೆ ನರಿ ಆಗಿರ್ಬೋದು, ತೋಳ, ಕೋತಿ, ಮುಂಗುಸಿ, ಬಾವಲಿಗಳು ಮುಂತಾದ ವಾರ್ಮ್ ಬ್ಲಡ್ಡೆಡ್ ಅನಿಮಲ್ಸ್ ಅಂತ ಏನ್ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಅದರಿಂದ ಎಲ್ಲಾನು ಬರ್ಬೋದು.
0: ಅಂದ್ರೆ ಬಿಸಿ ರಕ್ತದ ಪ್ರಾಣಿಗಳು ಯಾವ್ಯಾವಿದಾವೆ, ಎಲ್ಲಾದ್ರಿಂದ ಈ ರೇಬಿಸ್ ರೋಗ ಅನ್ನೋದು ಬರುತ್ತೆ.
1: ಹೌದು ಹೌದು, ಬರುತ್ತದೆ.
0: ವಿಶೇಷವಾಗಿ ರೇಬಿಸ್ ಅಂದ್ರೆ ನಾಯಿಯಿಂದ ಬರುವಂತದ್ದು ಅಂತ ನಾವು ಹೇಳ್ತೀವಿ. ಯಾಕೆ ನಾಯಿಯಿಂದನೇ ಜಾಸ್ತಿ ಬರುತ್ತೆ ಅಂತ?
1: ಇದು ಯಾಕಂದ್ರೆ ನಾವು ಈಗ ನಾವೇನ್ ಮಾಡ್ತಿದೀವಿ ಅಂತ ಅಂದ್ರೆ, ನಾಯಿ ನಮಗೆ ತುಂಬಾನೇ ಪ್ರೀತಿಯವಾದ ಒಂದು ಪ್ರಾಣಿ, ಅದತ್ರ ಹೋಗಿ ಮುಟ್ಟುವುದು, ಕಚ್ಚಿಸ್ಕೊಳ್ಳೋದು ಎಲ್ಲ ಜಾಸ್ತಿ, ಅದರಿಂದ ಬರುವಂತ ಸಾಧ್ಯತೆಗಳು ಜಾಸ್ತಿ ಆಗಿದೆ.
0: ಹೌದು ಡಾಕ್ಟ್ರೆ, ನಾಯಿ ಅಂದ ತಕ್ಷಣ ಮುದ್ದು ಪ್ರಾಣಿ ಅಂತ ಕರಿತೀವಿ, ಅದು ನಮ್ಮನ್ನ ಮುದ್ದಿಡ್ಲಿಕ್ಕೆ ದಿನ ಬರ್ತದೆ, ನಮ್ಮ ಜೊತೆಗೆ ಕೈ ನೆಕ್ಕುತ್ತೆ, ಕಾಲು ನೆಕ್ಕುತ್ತೆ. ಈ ಸಂದರ್ಭದಲ್ಲಿ ನಾಯಿಯಿಂದ ಇಷ್ಟೆಲ್ಲ ಒಂದು ಮಾರಣಾಂತಿಕ ರೋಗ ಹರಡುತ್ತೆ ಅನ್ನೋದಾದ್ರೆ, ಹೇಗೆ ಅದನ್ನ ನಾವು ಮುಂಜಾಗ್ರತೆ ಕ್ರಮವಾಗಿ ನೋಡ್ಬೇಕು ಅನ್ನೋದನ್ನ ನಾವು ಮುಂದೆ

0: ನೋಡ್ತಾ ಹೋಗೋಣ. ಎರಡನೇದಾಗಿ, ಈ ರೇಬಿಸ್ ರೋಗ ಹೇಗೆ ಹರಡುತ್ತೆ ಡಾಕ್ಟ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ?
1: ರೇಬಿಸ್ ವೈರಸ್ ಸೋಂಕಿತ ಪ್ರಾಣಿಯ ಲಾಲಾರಸದಿಂದ ಅತ್ಯಧಿಕ ಪ್ರಮಾಣದಲ್ಲಿರುತ್ತದೆ. ಹರಡುವ ವಿಧಾನಗಳು ಅಂತ ನೀವು ಕೇಳದ ಹೋದರೆ ಕಡಿತ ಮೊದಲು. ಒಂದು ನಾಯಿ ಅತ್ಯಂತ ಸಾಮಾನ್ಯ ಮಾರ್ಗ ಇದು. ಸೋಂಕಿತ ಪ್ರಾಣಿ ಕಚ್ಚಿದಾಗ ವೈರಸ್ ಲಾಲಾರಸ ಮೂಲಕ ಗಾಯದೊಳಗೆ ಪ್ರವೇಶಿಸುತ್ತದೆ. ಇನ್ನು ಒಂದು ಗಿಚ್ಚುವಿಕೆ, ಆರ್ ಸ್ಕ್ರಾಚ್ ಮಾಡಿದಾಗ. ಪ್ರಾಣಿ ಗೀಚಿದಾಗ ಅದರ ಉಗುರದಲ್ಲಿ ಲಾಲಾರಸವಿದ್ದರೆ ಸೋಂಕು ಹರಡಬಹುದು. ತೆರೆದ ಗಾಯಿ ಅಥವಾ ಲೋಳೆ ರಸದ ಮೇಲೆ ಲಾಲಾರಸ ಬಿದ್ದಾಗ ಏನ್ ಈ ಮ್ಯೂಕಸ್ ಮೆಂಬ್ರೇನ್ ಅಂತ ಏನ್ ಹೇಳ್ತೀವಿ ಅದರಿಂದ ಬರುತ್ತದೆ. ಜೊಲ್ಲಿಂದ ಬರುವಂತ ಇದು ಲಾಲಾರಸ ಅಂದರೆ ಜೊಲ್ಲು. ಈ ಜೊಲ್ಲು ಬಿದ್ದಾಗ ಗಾಯದ ಮುಖಾಂತರ ಅದು ಹೋಗುತ್ತೆ,
0: ಅಂದ್ರೆ
1: ನರ್ವಸ್ ಸಿಸ್ಟಮ್ ಅಫೆಕ್ಟ್ ಆಗುತ್ತೆ.
0: ಅಂದ್ರೆ ಈಗ ನಮ್ಗೆ ಅದು ಗಾಯ ಮಾಡೋ ರೀತಿಯಲ್ಲಿ ಕಚ್ಚಿದಾಗ ಅಥವಾ ಗೀಚಿದಾಗ ಅಥವಾ ನಮ್ಗೆ ಆಲ್ರೆಡಿ ಯಾವ್ದೋ ಬೇರೆ ಬೇರೆ ಕಾರಣಗಳಿಂದ ಗಾಯ ಆಗಿದ್ದಂತಹ ಜಾಗದಲ್ಲಿ ಇದರ ಒಂದು ಜೊಲ್ಲಿನ ಒಂದು ಪದಾರ್ಥ ಅದರ ಮೇಲೆ ಬಿದ್ದಾಗ ಅದಕ್ಕೆ ಒಂದು ಸಂಪರ್ಕಕ್ಕೆ ಬಂದಾಗ ಈ ರೋಗ ಹರಡುತ್ತೆ ಅಂತ ತಾವು ಹೇಳ್ತಿದ್ದೀರಾ?
1: ಹೌದು.
0: ಸಾಮಾನ್ಯವಾಗಿ ನಾವು ಈ ನಾಯಿ ಕದ್ದ ತಕ್ಷಣ ಹೆದರ್ಕೊಂಡು ಬಿಡ್ತೀವಿ, ನಮ್ಗೆ ಈ ರೇಬಿಸ್ ರೋಗ ಬಂದ್ಬಿಡುತ್ತಂತೆ, ನಿಜವೇ ಇದು?
1: ಇಲ್ಲ, ವೈರಸ್ ದೇಹವನ್ನು ಪ್ರವೇಶಿಸಿದ ನಂತರ ಕೆಲವು ದಿನಗಳಿಂದ ವರ್ಷದವರೆಗೆ ಯಾವುದೇ ಲಕ್ಷಣಗಳು ಕಂಡು ಬರುವುದಿಲ್ಲ. ಇದನ್ನು ನಾವು ಇನ್ಕ್ಯುಬೇಷನ್ ಪೀರಿಯಡ್ ಎನ್ನುತ್ತೇವೆ. ಸರಾಸರಿ ಅವಧಿ ಸಾಮಾನ್ಯವಾಗಿ 1-3 ತಿಂಗಳಾಗಬಹುದು, ಕೆಲವೊಮ್ಮೆ 5-7 ದಿನಗಳಲ್ಲಿ ಬರಬಹುದು, ಕೆಲವೊಮ್ಮೆ 1-6 ವರ್ಷದ ಆದ್ಮೇಲೂ ವೈರಸ್ ಇರೋ ಸಾಧ್ಯತೆ ಇರುತ್ತದೆ, ಹಾಗೂ ರೇಬಿಸ್ ಬರುವಂತ ಸಾಧ್ಯತೆ ಇದೆ. ಅವಧಿಯ ಮೇಲೆ ಪರಿಣಾಮ ಬೀರುವ ಅಂಶಗಳು ಏನು ಅಂತಂದರೆ, ಗಾಯ ಎಲ್ಲಾಗಿದೆ, ತಲೆ, ಕುತ್ತಿಗೆ, ಮುಖ, ಅತ್ಯಂತ ವೇಗವಾಗಿ ಹರಡುವಂತ ಇದು ರೋಗವಾಗಿದೆ 5-7 ದಿವಸದಲ್ಲಿ. ಕೈ ಬೆರಳು ಆದರೆ ಮಧ್ಯಮ, ಅಂದರೆ 2-3 ವಾರ. ಕಾಲುಗಳಿಗಾದರೆ ದೀರ್ಘಾವಧಿ, ಅಂದರೆ 2-3 ತಿಂಗಳಲ್ಲಿ ಈ ರೇಬಿಸ್ ಬರುವಂತ ಸಾಧ್ಯತೆ ಇದೆ.
0: ಮತ್ತೆ ಈ ನಾಯಿಯಲ್ಲಿ ರೇಬಿಸ್ ರೋಗ ಇದೆ ಅಂತ ನಾವು ಕಂಡುಹಿಡಿಯೋದು ಹೇಗೆ, ಮತ್ತೆ ಇದರ ಒಂದು ಆರಂಭಿಕ ಲಕ್ಷಣಗಳನ್ನು ನೋಡೋದಾದ್ರೆ ಯಾವ ತರ ನಾವು ಗಮನಿಸಬಹುದು ಡಾಕ್ಟ್ರೆ?
1: ರೇಬಿಸ್ ಬಂದ ನಾಯಿಯ ವರ್ತನೆಯನ್ನು 2 ರೀತಿಯಲ್ಲಿ ಬದಲಾವಣೆಗಳು ಕಾಣಬಹುದು.
0: ಯಾವ ರೀತಿ?
1: ಒಂದು ಫ್ಯೂರಿಯಸ್ ಫಾರ್ಮ್ ಆಫ್ ರೇಬಿಸ್, ಇನ್ನೊಂದು ಡಂಪ್ ಫಾರ್ಮ್ ಆಫ್ ರೇಬಿಸ್ ಅಂತ. ಈ ಫ್ಯೂರಿಯಸ್ ಫಾರ್ಮ್ ಅಂದ್ರೆ ಕೋಪೋದ್ರಿಕ್ತತೆ ರೇಬಿಸ್, ಅಂದರೆ ಅದಕ್ಕೆ ಜಾಸ್ತಿ ಕೋಪ ಬರುತ್ತದೆ, ವರ್ತನೆಯಲ್ಲಿ ಹಠಾತ್ತಾಗಿ ಬದಲಾವಣೆ ಕಾಣ್ತೀರ. ಸಾಮಾನ್ಯವಾಗಿ ಶಾಂತ ನಾಯಿ ಅತಿಯಾದ ಆಕ್ರಮಣಶೀಲತೆವಾಗುವುದು,
0: ಅಂದ್ರೆ ಕಚ್ಚಕ್ಕೆ ಬರೋದು.
1: ಹೌದು. ಪ್ರೀತಿಯ ನಾಯಿ ಬಹಳ ಕೋಪಿಷ್ಟವಾಗುವುದು, ವಿಚಿತ್ರ ವಸ್ತುಗಳನ್ನು ತಿನ್ನುವುದು, ಹೇಗೆ ಅಂದ್ರೆ ಮಣ್ಣು, ಕಲ್ಲು, ಮರದ ತುಂಡುಗಳು, ಪ್ಲಾಸ್ಟಿಕ್ ಇತ್ಯಾದಿಗಳು ತಿನ್ನಲು ಪ್ರಯತ್ನಿಸುವುದು, ಒಂಟಿಯಾಗಿ ಅಡಗಿಕೊಳ್ಳುವುದು, ಆಹಾರ ಸೇವಿಸುವುದನ್ನು ನಿಲ್ಲಿಸುವುದು, ಅತಿಯಾದ ಲಾಲಾರಸ ಸುರಿಸುವುದು, ಬಾಯಿ ತೆರೆದಿಡುವುದು, ವಿಚಿತ್ರ ಶಬ್ದಗಳು, ನೀರಿನ ಬಗ್ಗೆ ಅಸಹನೆ, ಹಠಾತ್ ಕೋಪ, ಇದೆಲ್ಲ ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಕೋಪೋದ್ರಿಕ್ತ ರೇಬಿಸ್, ಅಂದ್ರೆ ಫ್ಯೂರಿಯಸ್ ಫಾರ್ಮ್. ಇನ್ನೊಂದು ಫಾರ್ಮ್ ಇದೆ, ಸ್ತಬ್ಧತೆ ರೇಬಿಸ್ ಅಥವಾ ಪ್ಯಾರಲಿಟಿಕ್ ಆರ್ ಡಂಪ್ ಫಾರ್ಮ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ನಾಯಿ ತುಂಬಾ ಮೌನವಾಗಿರುತ್ತದೆ, ಆಹಾರ ನೀರು ಕುಡಿಯಲು ಕಷ್ಟ, ಸ್ವಲ್ಪ ದುಃಖಿತ ಭಾವ, ದವಡೆ ಜೊಲ್ಲು ಬೀಳುವುದು, ಹಿಂಗಾಲುಗಳಲ್ಲಿ ದುರ್ಬಲವಾಗಿರುವುದು, ಕೊನೆಗೆ ಪಾರ್ಶ್ವವಾಯು ಹಾಗೂ ಸಾವನ್ನಪ್ಪುತ್ತದೆ.
0: ಒಂದು ವಿಚಿತ್ರ ರೀತಿಯಲ್ಲಿ ಶಬ್ದ ಕೂಡ ಮಾಡುತ್ತಲ್ವಾ?
1: ಹೌದು.
0: ರೋಗ ಬಂದಂತಹ ನಾಯಿ
1: ಹೌದು,
0: ಯಾವ ತರ ಮಾಡಬಹುದು ಅಂತೇಳಿ?
1: ಅದೇನಾಗುತ್ತೆ ಅಂತಂದ್ರೆ ಪ್ಯಾರಲಿಸಿಸ್ ಆತ ಹೋಗುತ್ತೆ, ಈ ನರಗಳಿಂದ ಎಲ್ಲಾನು ಅದು ರೇಬಿಸ್ ರಾಬ್ಡೋ ವೈರಸ್ ಎಲ್ಲಾ ಕಡೆ ಪ್ಯಾರಲಿಸಿಸ್ ಮಾಡ್ತಾ ಹೋಗುತ್ತೆ. ಆಗ ಈ ಸೌಂಡ್ ಬಾಕ್ಸ್ ಏನಿರುತ್ತೆ ನಾಯಿಗಳಲ್ಲಿ ಅಥವಾ ಮನುಷ್ಯರಲ್ಲಿ, ಅದನ್ನ ಪ್ಯಾರಲಿಸಿಸ್ ಮಾಡಿದಾಗ ವಿಚಿತ್ರವಾಗಿ ಸೌಂಡ್ ಅನ್ನು ಮಾಡೋಕೆ
0: ಸ್ವಾಭಾವಿಕ ಶಬ್ದ ಬರೋದಿಲ್ಲ.
1: ಹೌದು.
0: ಮತ್ತೆ ಈ ಜೊಲ್ಲು ಸೋರಿಸೋದು ಕೂಡ ಒಂದು ಲಕ್ಷಣ ಅಂತಿರತ್ತವು.
1: ಹೌದು. ಅದೇನಾಗುತ್ತೆ, ನಾವು ಈಗ ನುಂಗುತ್ತೇವೆ ಏನಾದ್ರು ಅನ್ನ, ನೀರು, ಜೊಲ್ಲು ನಮಗೆ ಬಾಯಲ್ಲಿ ಬಂದ ತಕ್ಷಣ ನುಂಗುತ್ತೀವಿ. ನುಂಗು ಏನು ಇರುತ್ತದೋ ಸ್ಪೆಸಮ್ಸ್, ಅದನ್ನ ಸ್ಟಾಪ್ ಮಾಡ್ಬಿಡುತ್ತೆ. ಸೊ ಆ ಸ್ಪೆಸಮ್ಸ್ ಬಂದಾಗ ಅದು ನುಂಗುವ ರಿಫ್ಲೆಕ್ಸ್ ನೇ ಸ್ಟಾಪ್ ಮಾಡಿದಾಗ ಜೊಲ್ ಸುರಿತಾ ಹೋಗುತ್ತೆ, ಅದು ಒಳಗಡೆ ತೊಳಕಾಗಲ್ಲ ಜೊಲ್ನ.
0: ಈಗ ನಾವು ಸಾಮಾನ್ಯವಾಗಿ ನೋಡಿದ್ರೆ ಈ ರೇಬಿಸ್ ಕಾಯಿಲೆ ಬಂದಂತಹ ನಾಯಿ ಹಿಂದಿನ ಕಾಲಗಳಿಗೆ ಅದಕ್ಕೆ ಒಂದು ಪಾರ್ಶ್ವವಾಯು ಬಂದಂತ ರೀತಿಯಲ್ಲಿ ಸರಿಯಾಗಿ ನಿಂತ್ಕೊಳಕಾಗಲ್ಲ, ಸರಿಯಾಗಿ ಓಡಕ್ಕಾಗಲ್ಲ, ಸರಿಯಾಗಿ ನಡಿಯಕ್ಕಾಗಲ್ಲ, ಈ ತರ ಕೂಡ ಲಕ್ಷಣಗಳು ಇರುತ್ತಲ್ಲ ಅದರಲ್ಲಿ?
1: ಹೌದು ಹೌದು. ಇದೆಲ್ಲ ಪ್ಯಾರಲಿಸಿಸ್ ಆಗುವಂತ ಒಂದು ಲಕ್ಷಣಗಳು. ಲಾಸ್ಟಿಗೆ ಉಸಿರಾಡೋದಕ್ಕೆ ನಮ್ಗೇನ್ ಡಯಾಫ್ರಮ್ ಅಂತ ಹೇಳ್ತೀವಿ, ಆ ಡಯಾಫ್ರಮ್ಮನ್ನು ಪ್ಯಾರಲಿಸಿಸ್ ಆಗಿ ಸತ್ತೋಗುತ್ತೆ, ಕೋಮಾ ಆಗಿ ಡೆತ್ ಆಗುತ್ತೆ.
0: ಇದುವರೆಗೆ ರೇಬಿಸ್ ನಿಂದ ನಾಯಿಯಲ್ಲಿ ಕಂಡು ಬರುವಂತಹ ಲಕ್ಷಣಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಹಾಗೆ ನೋಡೋದಾದ್ರೆ ಹಸು, ಎಮ್ಮೆ ಮುಂತಾದಂತಹ ಜಾನುವಾರುಗಳಲ್ಲಿ ಈ ಒಂದು ರೇಬಿಸ್ ಕಂಡು ಬಂದ್ರೆ ಅದರಲ್ಲಿ ಹೇಗೆ ನಾವು ಗುರುತಿಡಿಯೋದು, ಹೇಗೆ ಲಕ್ಷಣಗಳನ್ನ ಹೇಗೆ ನಾವು ಕಂಡುಹಿಡಿಯಬಹುದು ಡಾಕ್ಟ್ರೆ?
1: ಇದು ರೈತರಿಗೆ ಅತ್ಯಂತ ಮುಖ್ಯವಾದ ಪ್ರಶ್ನೆ ಆಗುತ್ತದೆ. ಜಾನುವಾರುಗಳಲ್ಲಿ ರೇಬಿಸ್ ಗುರುತಿಸುವುದು ಸ್ವಲ್ಪ ಕಷ್ಟ, ಆದರೆ ಈ ಕೆಳಗಿನ ನಾನು ಏನ್ ಹೇಳ್ತಿದ್ದೀನಿ ಲಕ್ಷಣ

0: ಈ ಕೆಳಗೆ ಇರುವ ತುಂಬಾನೇ ಇಂಪಾರ್ಟೆನ್ಸ್ ಆಗುತ್ತದೆ. ಹಠಾತ್ ಹಾಲಿನ ಉತ್ಪಾದನೆ ಕಡಿಮೆ ಆಗೋದು ಸಾಮಾನ್ಯಕ್ಕಿಂತ 50% ಅಥವಾ ಅದಕ್ಕಿಂತ ಕಡಿಮೆ ಆಗೋದು. ವಿಚಿತ್ರವಾದ ಕೂಗು ಅರಚುವುದು, ಆಹಾರ ಸೇವನೆಯಲ್ಲಿ ನಿಲ್ಲಿಸುವುದು, ಲಾಲಾರಸ ಸುರಿಸುವುದು ಹಾಗೂ ವಿಚಿತ್ರ ವರ್ತನೆ ಇರುತ್ತದೆ. ಗೋಡೆಗೆ ಡಿಕ್ಕಿ ಹೊಡೆಯುವುದು, ವೃತ್ತದಲ್ಲಿ ಸುತ್ತುವುದು, ನೆಲವನ್ನು ಉಜ್ಜುವುದು, ಹಗ್ಗ ಕಂಬಿಯನ್ನು ಕಚ್ಚಲು ಪ್ರಯತ್ನಿಸುತ್ತದೆ. ಆಕ್ರಮಣಶೀಲತೆ ನಾಯಿಗಳಲ್ಲಿ ಏನ್ ನೋಡ್ತೀವಿ ಅದನ್ನು ನೋಡಬಹುದು. ಗಂಟಲಿನ ಸೆಳೆತ, ಹಿಂಗಾಲುಗಳ ಪಾಶ್ಚಾತ್ತಾಪ ಹಾಗೂ ಸೆಳೆತ, ಮತ್ತೆ ಇನ್ನು ಮಲಬದ್ಧತೆ ಅಥವಾ ಮೂತ್ರ ಧಾರಣ ಹಾಗೂ ಲಾಸ್ಟ್ ಅಲ್ಲಿ ಸಾವನ್ನು ನೋಡುತ್ತೇವೆ.
1: ಇದುವರೆಗೆ ನೀವು ಸಾಕು ಪ್ರಾಣಿಗಳಾದಂತಹ ಹಸು, ಎಮ್ಮೆ ಮತ್ತೆ ನಾಯಿ ಇವುಗಳಲ್ಲಿ ಕೂಡ ಅವುಗಳ ಒಂದು ಲಕ್ಷಣಗಳ ಬಗ್ಗೆ ತಾವು ಮಾತನಾಡಿದಿರಿ. ಅದೇ ರೀತಿ ಮನುಷ್ಯರಲ್ಲಿ ಈ ಒಂದು ರೇಬಿಸ್ ರೋಗ ಬಂದ್ರೆ ಮನುಷ್ಯರಲ್ಲಿ ಯಾವ ತರದ ಒಂದು ಲಕ್ಷಣಗಳನ್ನ ನಾವು ಗುರುತಿಸಬಹುದು ಅಂತೀರ?
0: ಮನುಷ್ಯರಲ್ಲಿ ರೇಬಿಸ್ ಲಕ್ಷಣಗಳು ಪ್ರಾರಂಭವಾದರೆ ಅದು ಬಹುತೇಕ ಸಾವಿನ ಸೂಚನೆ. ಆದ್ದರಿಂದ ಲಕ್ಷಣಗಳು ಗುರುತಿಸುವುದು ಅತ್ಯಂತ ಮುಖ್ಯವಾಗಿರುತ್ತದೆ. ಇದರಲ್ಲಿ 3 ಹಂತವಿರುತ್ತದೆ. ಮೊದಲನೇ ಹಂತ ಆರಂಭಿಕ ಲಕ್ಷಣಗಳು, 2 ರಿಂದ 10 ದಿನಗಳಲ್ಲಿ ಇರುತ್ತದೆ. ಅದರಲ್ಲಿ ಜ್ವರ ಬರುವುದು, ತಲೆನೋವು, ಸಾಮಾನ್ಯ ಅಸ್ತವ್ಯಸ್ತ ಆಗೋದು, ಗಾಯದ ಜಾಗದಲ್ಲಿ ವಿಚಿತ್ರವಾಗಿ ಸಂವೇದನಾ, ಆತಂಕ, ಚಡಪಡಿಕೆ, ಹಸಿವು ಕಡಿಮೆ ಆಗುವುದು. ಎರಡನೇ ಹಂತ ಹೋದರೆ ಹೈಡ್ರೋಫೋಬಿಯಾ ಅತ್ಯಂತ ಗುರುತಿಸುವಂತಹ ಲಕ್ಷಣವಾಗಿರುತ್ತದೆ. ನೀರು ಕಂಡರೆ ಕುಡಿಯಲು ಪ್ರಯತ್ನಿಸದೆ ಗಂಟಲಿನಲ್ಲಿ ತೀವ್ರ ಸೆಳೆತ, ಭಯ, ರೋಗಿಯ ಕುಡಿಯಲು ಸಾಧ್ಯವಾಗಲ್ಲ. ಏರೋಫೋಬಿಯಾ ಅಂದರೆ ಜೋರಾಗಿ ಗಾಳಿ ಬೀಸಿದ್ರೂ ಅವರಿಗೆ ಭಯ ಆಗ್ತಿರುತ್ತೆ. ಸ್ನಾಯು ಸೆಳೆತ, ಮೂತ್ರ ಮಲ ನಿಯಂತ್ರಣ ಕಳೆತ, ಹೃದಯ ಬಡಿತ ವೇಗವಾಗುತ್ತದೆ. ಹಾಗೂ 3ನೇ ಹಂತ ಪಾಶ್ಚಾತ್ಯ ಮತ್ತು ಸಾವು, 1-2 ದಿವಸದಲ್ಲಿ ಸಾವಾಗುತ್ತದೆ. ಸ್ನಾಯುಗಳು ಸಂಪೂರ್ಣವಾಗಿ ಲಕ್ವಾಗುವುದು, ಉಸಿರಾಟವಾದ ಸ್ನಾಯುಗಳು ಸ್ಥಗಿತ ಹಾಗೂ ಕೋಮಾ ಮತ್ತು ಸಾವನ್ನು ಅಪ್ಪುತ್ತಾರೆ.
1: ಡಾಕ್ಟರ್, ನಾವು ಕೂಡ ಈ ಒಂದು ರೇಬಿಸ್ ಬಂದಂತಹ ಏನು ರೋಗಿಗಳನ್ನ ನೋಡಿದೀವಿ. ನೀರು ಕಂಡ್ರೆ ಅವ್ರಿಗೆ ಭಯ ಆಗತ್ತೆ, ಆದ್ರೆ ನೀರು ಕುಡಿಬೇಕು ಅಂತ ಪರಿತಪಿಸ್ತಾರೆ. ಈ ಒಂದು ಸಂದಿಗ್ಧ ಪರಿಸ್ಥಿತಿ ಅವ್ರು ನೋಡಿದ್ರೆ ಅಪ್ಪ ಯಾಕಪ್ಪ ನಮ್ಗೆ ದೇವರು ಈ ಒಂದು ಮನುಷ್ಯನ ಜನ್ಮ ಕೊಟ್ಟರು ಅನ್ಸ್ಬಿಡುತ್ತೆ, ಅಷ್ಟೊಂದು ತೀವ್ರವಾಗಿರುತ್ತೆ ಈ ಒಂದು ರೋಗ. ಯಾಕೆ ಈ ತರ ನೀರನ್ನು ಕಂಡ್ರೆ ಅವ್ರಿಗೆ ಭಯ ಆಗತ್ತೆ, ಯಾಕೆ ಅಂತೀರ ತಾವು?
0: ರೇಬಿಸ್ ವೈರಸ್ ಗಂಟಲಿನ ಸ್ನಾಯುಗಳನ್ನು ಬಾಧಿಸುತ್ತದೆ. ನೀರು ಕುಡಿಯಲು ಪ್ರಯತ್ನಿಸಿದಾಗ ತೀವ್ರ ಸೆಳೆತ ಉಂಟಾಗುತ್ತದೆ. ಅದರಿಂದ ರೋಗಿಗೆ ನೀರಿನ ಬಗ್ಗೆ ಭಯ ಉಂಟಾಗುತ್ತದೆ. ಇದನ್ನು ಹೈಡ್ರೋಫೋಬಿಯಾ ಎಂದು ಕರೆಯುತ್ತಾರೆ. ಅದು ಕುಡಿಯುವಾಗ ಈ ಗಂಟಲಲ್ಲಿ ತುಂಬಾ ಪೇನ್ ಆಗುತ್ತೆ, ಸೊ ಆ ಪೇನ್ ಇಂದ ಅವರಿಗೆ ಭಯ ಆಗುತ್ತೆ. ಅದರಿಂದ ಹೈಡ್ರೋಫೋಬಿಯಾ ಅಂತ ಹೇಳಿ.
1: ನೀರನ್ ಕಂಡ್ರೆ ಭಯ?
0: ಹೌದು, ಕುಡಿಯಲು ಹೋದರೆ.
1: ಮತ್ತೆ ಈಗ ಸಾಮಾನ್ಯವಾಗಿ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ, ಮಕ್ಕಳನ್ನ ವಿಶೇಷವಾಗಿ ಟಾರ್ಗೆಟ್ ಮಾಡಿ ಬೀದಿ ನಾಯಿಗಳು ಎಳೆದಾಡಿ ಕಚ್ಚಾಡಿ ಎಲ್ಲ ಗಾಯಪಡಿಸುವಂತದ್ದು, ಮತ್ತೆ ಯಾರನ್ನ ಕಂಡ್ರೆ ಅವ್ರನ್ನೆಲ್ಲ ಹೋಗಿ ಅಟ್ಯಾಕ್ ಮಾಡಿ ಕಚ್ಚಿ ಬಿಡುವಂತದ್ದು, ಮನೆಯಲ್ಲಿ ಸಾಕಿರುವಂತಹ ಸಾಕು ನಾಯಿಗಳು ಕೂಡ ಕೆಲವೊಂದು ಕಚ್ಚುವಂತಹ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರ್ತವೆ ಅಪರಿಚಿತರನ್ನ. ನಾಯಿ ಅಕಸ್ಮಾತ್ ಕಚ್ಚಿದ ತಕ್ಷಣ ಏನ್ ಮಾಡ್ಬೇಕು ಅಂತಿರತಾವು ಪ್ರಥಮವಾಗಿ?
0: ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆ. ನಾಯಿ ಕಚ್ಚಿದ ತಕ್ಷಣ ತೆಗೆದುಕೊಳ್ಳಬೇಕಾದ ಗೋಲ್ಡನ್ ಅವರ್ ಕ್ರಮಗಳು ಅಂತ ನಾವು ಹೇಳ್ತೀವಿ. ಏನು ಅಂತಂದರೆ, ಗಾಯವನ್ನು ತಕ್ಷಣವಾಗಿ ಹರಿಯುವ ನೀರಿನಲ್ಲಿ ಮತ್ತು ಸಾಬೂನಿನಿಂದ ಕನಿಷ್ಠವಾಗಿ 15 ನಿಮಿಷ ತೊಳೆಯಬೇಕು. 15 ನಿಮಿಷ ತೊಳೆದ ಮೇಲೆ ಪೌಡಿನ್ ಐಡಿನ್ ಅಥವಾ ಕ್ಲೋರೆಕ್ಸಿಡಿನ್ ಎನ್ನುವ ಆಂಟಿಸೆಪ್ಟಿಕ್ ಅನ್ನು ಹಚ್ಚಬೇಕಾಗುತ್ತದೆ. ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕಾಗುತ್ತದೆ. ತಕ್ಷಣ ರೇಬಿಸ್ ಲಸಿಕೆಯನ್ನು ಹಾಕಿಸಿಕೊಳ್ಬೇಕಾಗುತ್ತೆ. ಏನಾದರೂ ಜಾಸ್ತಿ ಬ್ಲಡ್ ಬಂದು ತುಂಬಾ ದೊಡ್ಡ ಗಾಯ ಆಗಿದ್ರೆ ರಿಗ್ ಅಂತ ಹೇಳ್ತೀವಿ, ರೇಬಿಸ್ ಇಮ್ಯುನೋಗ್ಲೋಬುಲಿನ್ಸ್ ಅಂತ, ಅದನ್ನ ಹಾಕಿಸ್ಕೋಬೇಕಾಗುತ್ತೆ. ಅದು ಗಾಯದ ಸುತ್ತನು ಹಾಕುತ್ತಾರೆ, ಅದನ್ನ ಹಾಕಿಸ್ಕೋಬೇಕಾಗುತ್ತೆ.
1: ಸಾಮಾನ್ಯವಾಗಿ ನಾಯಿ ಕಚ್ಚಿದ ತಕ್ಷಣ ನಾಗರಿಕರು ಏನ್ ಮಾಡ್ತಾರೆ, ಯಾವುದೋ ಒಂದು ಮರದ ಒಂದು ಎಲೆಯ ತೊಟ್ಟಿಂದ ಬರುವಂತಹ ಹಾಲನ್ನು ಹಾಕುವುದು ಅಥವಾ ಅರಿಶಿನ ಹಾಕೋದು, ಈ ತರ ಬೇರೆ ಬೇರೆ ತರದ ಕ್ರಮಗಳೆಲ್ಲ ಪಾಲಿಸ್ತಾರೆ. ಇವುಗಳಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತಿರತಾವು?
0: ಇವೆಲ್ಲ ಮಾಡಬಾರ್ದು, ಅರಿಶಿನ ಹಚ್ಚೋದು, ಹಾಲನ್ನು ಹಚ್ಚೋದು ಇವೆಲ್ಲ. ಈಗ ತುಂಬಾನೇ ಜನರಲ್ಲಿ ಆಡುವ ಸಾಮಾನ್ಯ ತಪ್ಪುಗಳು ಯಾವುವು ಅಂತ ಹೇಳ್ತೀನಿ. ಸ್ವಲ್ಪ ಗಿಚ್ಚಿದೆ ಏನೂ ಆಗಲ್ಲ, ನಿರ್ಲಕ್ಷಿಸುವುದು, ನಾಯಿ ನನ್ನ ಸಾಕು ಪ್ರಾಣಿಯಾಗಿದೆ ಅದಕ್ಕೆ ರೇಬಿಸ್ ಬಂದಿಲ್ಲ ಅಂತ ತಾವೇ ಅಸಂಪ್ಷನ್ ಮಾಡೋದು, ನಾಯಿ 10 ದಿನ ಬದುಕಿದ್ದರೆ ಅದಕ್ಕೆ ರೇಬಿಸ್ ಇಲ್ಲ ಅನ್ನುವುದು, ಈಗ 5 ದಿನ ಆಯಿತು ಈಗ ಲಸಿಕೆಯಿಂದ ಪ್ರಯೋಜನವಿಲ್ಲ ಬಿಟ್ಬಿಡೋಣ ಅನ್ನೋದು, ಈ ಮಾತ್ರಕ್ಕೆ ತೈಲ ಮೂಲಿಕೆ ಏನ್ ಅವೆಲ್ಲ ಹಾಕ್ತಾರೋ ಅವನ್ನೆಲ್ಲ ಹಾಕಬಾರ್ದು, ಒಂದೇ ಲಸಿಕೆ ಸಾಕು ಅನ್ನುವುದು ಇವನ್ನೆಲ್ಲ ಮಾಡಬಾರ್ದು. ಆದಷ್ಟು ನೀವು ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಏನ್ ಆಂಟಿ ರೇಬಿಸ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ ಅದನ್ನ ಹಾಕ್ಸ್ಕೋಬೇಕು, ಅಥವಾ ಜಾಸ್ತಿ ಆಗಿದ್ರೆ ರೇಬಿಸ್ ರಿಗ್ ಅಂತ ಹೇಳ್ತೀವಿ ಅದನ್ನ ಹಾಕ್ಸ್ಕೋಬೇಕಾಗುತ್ತೆ.
1: ಈ ಕಚ್ಚಿದ ನಾಯಿಯನ್ನ ಏನ್ ಮಾಡ್ಬೇಕಂತೀರ? ಈಗ ನೀವು ಕಚ್ಚಿದ ಮೇಲೆ ಮನುಷ್ಯರನ್ನ ಯಾವ ತರ ಒಂದು ಮುಂಜಾಗ್ರತೆ ಗೊಳಿಸಬೇಕು, ಯಾವ ತರ ಚಿಕಿತ್ಸೆ ಮಾಡ್ಬೇಕು ಅಂತ ತಾವು ಹೇಳಿದ್ರಿ. ಅದೇ

0: ಸರ, ಖಚಿತ ನಾಯಿಯನ್ನು ಕೂಡ ಏನನ್ನ ಮಾಡೋದಿರತ್ತ ಖಚಿತ ಸಂದರ್ಭದಲ್ಲಿ?
1: ಹೌದು, ಮುಖ್ಯವಾದುದು ನಾಯಿಯನ್ನು ಕೊಲ್ಲಬಾರದು, ಅದನ್ನು 10 ದಿನಗಳ ಕಾಲ ಸುರಕ್ಷಿತವಾಗಿ ಗಮನಿಸಬೇಕಾಗುತ್ತದೆ. ಈ ಅವಧಿಯಲ್ಲಿ ಅದು ಆರೋಗ್ಯವಾಗಿದ್ದರೆ ರೇಬಿಸ್ ಸಾಧ್ಯತೆ ಆದಷ್ಟು ಕಡಿಮೆ ಇರುತ್ತದೆ. ಆದರೆ ಈ ನಿರ್ಧಾರವನ್ನು ವೈದ್ಯರು ಮತ್ತು ಪಶು ವೈದ್ಯರು ತೆಗೆದುಕೊಳ್ಳಬೇಕಾಗುತ್ತದೆ. ಈ ನಾಯಿ ಏನಾದರೂ ಸತ್ತು ಹೋಯಿತು ಅಂತಾರೆ, ಅದರಲ್ಲಿರುವ ಬ್ರೈನ್ ಸ್ಯಾಂಪಲ್ ಅನ್ನು ಕಳಿಸ್ಬಿಟ್ಟು ಅದಕ್ಕೆ ರೇಬಿಸ್ ಇತ್ತ ಅಂತ ನೋಡುವುದು ಪಶು ವೈದ್ಯರ ಕೆಲಸವಾಗಿರ್ತದೆ. ಇದನ್ನ ನೀವು ಫಸ್ಟ್ ಹೋಗಿ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಸಂಪರ್ಕಿಸಿ, ಅಲ್ಲಿಂದ ಮೇಲೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಕಾಲೇಜ್ ಅವ್ರಿಗೂ ತಗೊಂಡು ಹೋಗ್ಬೇಕು ಸ್ಯಾಂಪಲ್.
0: ಡಾಕ್ಟ್ರೆ, ದುರದೃಷ್ಟವಶಾತ್ ಈ ರೋಗ ಬಂದೇ ಬಿಡ್ತು ಅನ್ನೋದಾದ್ರೆ ಅದಕ್ಕೇನು ಚಿಕಿತ್ಸೆ ಇದೆಯಾ ಇಲ್ವಾ?
1: ಇಲ್ಲ, ಲಕ್ಷಣಗಳು ಕಾಣಿಸಿಕೊಂಡ ನಂತರ ಪರಿಣಾಮಕಾರಿ ಚಿಕಿತ್ಸೆ ಇಲ್ಲ. ಇದು ಏಕೆ ಅಂದರೆ ಒಮ್ಮೆ ವೈರಸ್ ಮೆದುಳು ತಲುಪಿದರೆ ಅದರ ನರಕೋಶಗಳನ್ನು ನಾಶಪಡಿಸುತ್ತದೆ. ಮೆದುಳಿನ ರಕ್ತ ಮೆದುಳು ತಡೆಗೋಡೆ ಅಂದರೆ ನಾವೇನು ಬ್ಲಡ್ ಬ್ರೈನ್ ಬ್ಯಾರಿಯರ್ ಇರುವ ಕಾರಣ ಔಷಧಿಗಳು ಮೆದುಳಿನ ತಲುಪುವುದು ತೀರಾ ಕಡಿಮೆ ಆಗುತ್ತದೆ. ಯಾವುದೇ ಆಂಟಿವೈರಲ್ ಔಷಧಿ ಆಗಲಿ ರೇಬಿಸ್ ವೈರಸ್ ಅನ್ನು ವಿರುದ್ಧ ಪರಿಣಾಮಕಾರಿ ಆಗಲ್ಲ. ಸೊ ಇದರಲ್ಲಿ ಒಂದು ಮಿಲ್ಕಿ ಪ್ರೋಟೋಕಾಲ್ ಅಂತ ಇದೆ ನಮ್ಮ ಹತ್ರ, ಅಪರೂಪದ ಯಶಸ್ಸು. ಇದು ಇಡೀ ವರ್ಲ್ಡ್ ಅಲ್ಲಿ ಒಬ್ಬರೇ ಒಬ್ರು ಇದರಿಂದ ಉಳಿದಿರೋ ಸಾಧ್ಯತೆ ಇದೆ. ಇದು ಸೈಂಟಿಫಿಕ್ ವೇ ಅಂತ ಹೇಳ್ತಾರೆ, ಬಟ್ ಇದು 2004 ಒಬ್ಬರೇ ಒಬ್ರು ಉಳಿದಿದ್ದಾರೆ ಈ ಪ್ರೋಟೋಕಾಲ್ ಕೊಟ್ಟ ಹಾಗೆ. ಇಲ್ಲವರೆಗೂ ಯಾರನ್ನು ಉಳಿಸ್ಕೊಳಕ್ ಆಗಿಲ್ಲ ಒಂದ್ಸತಿ. ಆದ್ರಿಂದ ನಾವೇನ್ ಹೇಳ್ತೀವಿ ಅಂದ್ರೆ ರೇಬಿಸ್ ಚಿಕಿತ್ಸೆ ಇದೆಯಾ ಎಂಬುದಕ್ಕೆ ಉತ್ತರ, ಲಕ್ಷಣ ಕಾಣಿಸುವ ಮುನ್ನ 100% ಚಿಕಿತ್ಸೆ ಇದೆ. ಹೇಗೆ ಅಂತ ಕೇಳಿದ್ರೆ ಲಸಿಕೆ ಮೂಲಕ. ಒಂದು ಸತಿ ನಾವೇನಾದ್ರು ಲಕ್ಷಣ ಕಾಣಿಸಿದ್ರೆ ಇದಕ್ಕೆ ಏನು ಮಾಡಕ್ಕಾಗಲ್ಲ.
0: ಈಗ ಸಾಕು ಪ್ರಾಣಿಗಳಿಗೆ ಯಾವಾಗ ಲಸಿಕೆಯನ್ನು ಹಾಕಬೇಕು, ಯಾವ ಒಂದು ಹಂತದಲ್ಲಿ ಹಾಕ್ಸ್ಬೇಕು ಅನ್ನೋದು, ಈಗ ಮರಿನಲ್ಲಿ ಹಾಕ್ಸ್ಬೇಕಾ ಅಥವಾ 6 ತಿಂಗಳಿಗೊಮ್ಮೆ ಹಾಕ್ಸ್ಬೇಕಾ ಅಥವಾ ವರ್ಷ ವರ್ಷ ಹಾಕ್ಸ್ಬೇಕಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ ಸಾಮಾನ್ಯರಲ್ಲಿ. ಹೇಗೆ ಲಸಿಕೆಯನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು, ಎಲ್ಲಿ ಅದನ್ನ ಅಂತ್ಯ ಮಾಡಬೇಕು ಅಂತೀರ ತಾವು?
1: ಸಾಕು ನಾಯಿಗಳಿಗೆ ನಿಯಮಿತ ರೇಬಿಸ್ ಲಸಿಕೆ ನೀಡುವುದು ಅತ್ಯಂತ ಮುಖ್ಯವಾಗಿರುತ್ತದೆ. ಮೊದಲನೆಯ ಲಸಿಕೆ 3 ತಿಂಗಳಿದ್ದಾಗ ಫಸ್ಟ್ ಡೋಸ್ ಅಂತ ಏನ್ ಹೇಳ್ತೀವಿ ಅದನ್ನ ಹಾಕ್ಸ್ಕೋಬೇಕಾಗುತ್ತೆ. ಕ್ರಮೇಣ 21 ದಿವಸ ಆದ್ಮೇಲೆ ಸೆಕೆಂಡ್ ಡೋಸ್ ಅನ್ನು ಹಾಕ್ತೀವಿ. ಅದಾದ್ಮೇಲೆ ಎವ್ರಿ ವರ್ಷಕ್ಕೊಂದ್ಸತಿ ಲೈಫ್ ಲಾಂಗ್ ಹಾಕ್ಸ್ಕೋಬೇಕಾಗುತ್ತೆ ಆಂಟಿ ರೇಬಿಸ್ ವ್ಯಾಕ್ಸಿನ್. ಇದನ್ನ ಇಂಡಿಯಾದಲ್ಲಿ ನಾವು ನೋಡುತ್ತಿರುವ ಒಂದು ಶೆಡ್ಯೂಲ್.
0: ಅದೇ ರೀತಿ ಮುಖ್ಯವಾದಂತಹ ಮತ್ತೊಂದು ಸಾಕು ಪ್ರಾಣಿ ನಮ್ಮ ಮನೆಗಳಲ್ಲಿ ನಮ್ಮ ಜೊತೆಗಿರುವಂತಹದ್ದು ಬೆಕ್ಕು, ಇವುಗಳಿಗೂ ಕೂಡ ಈ ಒಂದು ಲಸಿಕೆ ಅಗತ್ಯ ಇರುತ್ತಾ ಇರಲ್ವಾ?
1: ಹೌದು, ಅತ್ಯಂತ ಅಗತ್ಯ. ಬೆಕ್ಕುಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಕಡಿಮೆ ಇರುತ್ತದೆ. ಇದನ್ನು ಸೇಮ್ ವ್ಯಾಕ್ಸಿನೇಷನ್ ಪ್ರೋಟೋಕಾಲ್ ಅನ್ನ ನಾವು ಮಾಡಬೇಕಾಗುತ್ತೆ. ಫಸ್ಟ್ ಟೈಮ್ ವ್ಯಾಕ್ಸಿನ್ ಮಾಡಿಸೋದು ಹೇಗೆ ಲಸಿಕೆ ಅಂತ ಅಂದರೆ 3 ತಿಂಗಳಿದ್ದಾಗ, ಅದಾದ್ಮೇಲೆ ನೆಕ್ಸ್ಟ್ 21 ದಿವಸ ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಡೋಸ್ ಹಾಕಿಸ್ಕೋಬೇಕು. ಆಮೇಲೆ ಎವ್ರಿ ಇಯರ್ ಒನ್ಸ್ ಬೂಸ್ಟರ್ ಡೋಸ್ ಅಂತ ಏನ್ ಹೇಳ್ತೀವಿ ಅದನ್ನ ಹಾಕಿಸ್ಕೊಳ್ತಾ ಹೋಗ್ಬೇಕಾಗುತ್ತದೆ.
0: ಡಾಕ್ಟ್ರೆ, ನಾಯಿಗಳಿಗೆ ಬೆಕ್ಕುಗಳಿಗೆ ಲಸಿಕೆ ಅನ್ನೋದು ತಾವು ಹೇಳ್ತಾ ಇದ್ದೀರಿ, ಅದೇ ರೀತಿ ಏನು ಸಾಕು ಪ್ರಾಣಿಗಳಿಗೆ ಹಸು, ಎಮ್ಮೆ, ಮೇಕೆ ಅವುಗಳಿಗೂ ಕೂಡ ನಾವು ಈ ತರ ಒಂದು ಏನು ವ್ಯಾಕ್ಸಿನ್ ಕೊಡಬೇಕಾ ಕೊಡಬಾರ್ದ?
1: ಸರ್, ಲಸಿಕೆಗಳು ಹಾಕ್ಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಏನು ಅಂತಂದ್ರೆ ಕೆಲವು ಓನರ್ಸ್ ಈ ಸಾಕು ಪ್ರಾಣಿಗಳಾಗಿ ಹಸು ಎಮ್ಮೆಗಳಿಗೆ ಹಾಕ್ಸ್ಕೊಳ್ಳಲ್ಲ, ಅದಕ್ಕೆ ಏನ್ ಮಾಡ್ತೀವಿ ಪೋಸ್ಟ್ ಬೈಟ್ ವ್ಯಾಕ್ಸಿನೇಷನ್ ಅಂತ ಹಾಕಿಸ್ತೀವಿ. ಈಗ ಹಸುಗಳು, ಕುರಿಗಳು, ಮೇಕೆಗಳು ಇವಕ್ಕೆಲ್ಲ ಏನ್ ಮಾಡ್ತೀವಿ ಒಂದು ಸತಿ ನಾಯಿ ಕಚ್ಚಿದ ಆದ್ಮೇಲೆ ಹಾಕಿಸ್ಕೊಳ್ಳೋ ಅಂತ ವಿಧಾನವಿದೆ. ಅದ್ರಲ್ಲಿ ಹೆಂಗೆ ಅಂದ್ರೆ ಮನುಷ್ಯರಾಗ್ಲಿ ಹಸುಗಳಾಗ್ಲಿ ಒಂದು ಸತಿ ಕಚ್ಚಿಸ್ಕೊಂಡ್ಮೇಲೆ 0th day
0: ಅವತ್ತೆ
1: ಕಚ್ಚಿಸ್ಕೊಂಡಿರೋ ದಿವಸ, 3ನೇ ದಿವಸ, 7ನೇ ದಿವಸ, 14ನೇ ದಿವಸ, 28ನೇ ದಿವಸ. ಸೊ ಇದು ವ್ಯಾಕ್ಸಿನೇಷನ್ ಪ್ರೋಟೋಕಾಲ್. ಮನುಷ್ಯರಲ್ಲೂ ಇದೇ ಪ್ರೋಟೋಕಾಲ್ ಇದ್ ಮಾಡ್ತೀವಿ, ಪ್ರಾಣಿಗಳಲ್ಲೂ ಇದೇ ಪ್ರೋಟೋಕಾಲ್ನ ಫಾಲೋ.
0: ಈ ಒಂದು ನಾಯಿ ಮನುಷ್ಯರು ಕಚ್ಚಿದಾಗ ನಾವು ಕೊಡುವಂತಹ ಒಂದು ಏನು ಚುಚ್ಚುಮದ್ದು ಅಥವಾ ಏನು ಚಿಕಿತ್ಸೆ ಕೊಡಬೇಕಾದ್ರೆ ಈ ಹೊಕ್ಕಳು ಸುತ್ತಲೂ ಹಾಕ್ತಾರಲ್ಲ, ಯಾಕೆ ಆ ತರ ಮಾಡ್ತಾರೆ ಅಂತ?
1: ಅದು ಮುಂಚೆ ಹಾಕ್ತಿದ್ರು, ಯಾಕಂದ್ರೆ ಅದು ಅಷ್ಟು ಕಾನ್ಸಂಟ್ರೇಷನ್ ಇರ್ತಿರ್ಲಿಲ್ಲ ಸರ್. ಇವಾಗ ಎಲ್ಲ ಏನ್ ಸೈಂಟಿಫಿಕ್ ಆಗಿ ಎಲ್ಲ ಓದ್ಬಿಟ್ಟು ಎಲ್ಲ ರಿಸರ್ಚ್ ಮಾಡಿ ಇವಾಗ ಡೆವಲಪ್ ಆಗಿರೋದಕ್ಕೆ ಬರೀ 5 ಸತಿ ಹಾಕ್ಸ್ಕೊಂಡ್ರೆ ಆಗೋಯ್ತು.
0: ಡಾಕ್ಟರ್ ಸಾಗರ್ ಅವರೇ, ಈ ಹುಚ್ಚುನಾಯಿ ಅಂತ ಏನ್ ಕರಿತೀವಿ, ಈ ನಾಯಿಗೆ ಹುಚ್ಚು ಬಂದಾಗ ಅದು ತನ್ನ ಜೊತೆಗಿರುವಂತಹ ನಾಯಿಗಳನ್ನು ಕಚ್ಚುತ್ತೆ, ಜೊತೆಗೆ ನಮ್ಮ ಸಾಕು ಪ್ರಾಣಿಗಳಾದಂತಹ ಹಸು, ಎಮ್ಮೆ, ಎತ್ತು, ಏನು ಕುರಿ, ಮೇಕೆ, ಬೆಕ್ಕು ಯಾವ ಸಿಕ್ಕಿದ್ರೆ ಅದನ್ನೆಲ್ಲ ಕಚ್ಚುತ್ತಾ ಹೋಗುತ್ತೆ ಮನುಷ್ಯರನ್ನು ಕೂಡ ಸೇರ್ಕೊಂಡು. ಈಗ ಒಂದು ಭಯ ಏನಂದ್ರೆ ಹುಚ್ಚುನಾಯಿ ನಮಗೆ ಕಚ್ಚಿದೆ ಅಂದ್ರೆ ಶತಸಿದ್ಧ ಅದು ನಮಗೆ ರೋಗ ಬಂದೇ ಬಿಡುತ್ತೆ, ಅದರ ರೋಗ ನಮಗೆ ಬರುತ್ತೆ ಅಂತ. ಆ ಒಂದು ಹುಚ್ಚುನಾಯಿ ರೋಗ, ರೇಬಿಸ್ ರೋಗ ನಮ್ಗೆ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದೇ ರೀತಿ ಸಾಕು ಪ್ರಾಣಿಗಳಿಗೆ ಕಚ್ಚಿದಾಗ ಅವುಗಳಿಗೂ ಕೂಡ ರೋಗ ಬರುತ್ತಾ ಬರಲ್ವಾ?
1: ಬರುತ್ತೆ ಸರ್. ಇವಾಗ ಲಾಲಾ ರಸದಲ್ಲಿ ಹೇಗೆ ಅಂದ್ರೆ ಒಂದು ಸತಿ ಅದಕ್ಕೆ ಕಚ್ಚಿದಾಗ ಯಾವ್ದಾದ್ರು ಒಂದು ನಾಯಿಗೆ, ಆ ನಾಯಿಯಲ್ಲಿರುವಂತ ವೈರಸ್ ಬ್ರೈನ್ ಹೋಗ್ಬೇಕು, ಬ್ರೈನ್ ಇಂದ ಲಾಲಾ ರಸಕ್ಕೆ ಬರ್ಬೇಕು. ಇದು ಆದಷ್ಟು 5 ದಿವಸಗಳು ತೊಗೊಳುತ್ತೆ, 5-7 ದಿವಸ ಇನ್ಕ್ಯುಬೇಷನ್ ಪೀರಿಯಡ್.

0: ಆದ್ಮೇಲೆ ಆ ವೈರಸ್ ಏನಿದೆ ಲಾಲಾ ರಸದಿಂದ ಹೊರಗಡೆ ಬರ್ತದೆ. ಸೊ ಈ 7 ದಿವಸ ಆದ್ಮೇಲೆ ಏನಾದ್ರು ಕಚ್ಚಕ್ಕೆ ಸ್ಟಾರ್ಟ್ ಮಾಡಿ ಹುಚ್ಚು ನಾಯಿ ಕಚ್ಚಿದ್ರೆ ಬೇರೆ ನಾಯಿಗಳಿಗೆ ಬರುವ ಸಾಧ್ಯತೆ ಇದೆ. ಅದಕ್ಕೆ ಕಚ್ಚಿ ಅದಾದ್ಮೇಲೆ ಇನ್ಕ್ಯುಬೇಷನ್ ಪೀರಿಯಡ್ ಮುಗಿದು ಅದೇನಾದ್ರೂ ಈ ಏನು ನ್ಯೂರಾಲಜಿಕಲ್ ಸಿಂಪ್ಟಮ್ಸ್ ಅಂದ್ರೆ ಹುಚ್ಚು ನಾಯಿ ತರ ಆಡಕ್ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೂ ಬಂದಿದೆ ಅಂತ.
1: ಇಷ್ಟೊಂದು ಭಯಾನಕ, ಇಷ್ಟೊಂದು ಡೇಂಜರಸ್ ಇದೊಂದು ಡಿಸೀಸ್ ರೇಬಿಸ್. ಇಂತಹ ಒಂದು ರೋಗಕ್ಕೆ ತಾವು ಹೇಳಿದಾಗೆ ಒಂದು ನಿಖರವಾದಂತಹ ಒಂದು ಚಿಕಿತ್ಸೆ ಅನ್ನೋದಿಲ್ವಾ ಹೇಗೆ ಅಂತ?
0: ಸರ್, ಇದೇನಾಗುತ್ತೆ, ಇದು ಬರೀ ನರಗಳಿಂದ ಹೋಗುವಂತ ವೈರಸ್ ರೋಗವಾಗಿದೆ. ಇದು ನಮ್ಮ ಹತ್ರ ಇರೋ ಯಾವುದು ಆಂಟಿವೈರಲ್ ಡ್ರಗ್ಸ್ ನರಗಳ ಮೇಲೆ
1: ಪರಿಣಾಮ ಬೀರಲ್ಲ.
0: ಇದು ಡೈರೆಕ್ಟ್ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಏನಿದೆ ನಮ್ಮ ತಲೆಯಲ್ಲಿ ಮೆದುಳಲ್ಲಿ, ಅದನ್ನ ಮುಖಾಂತರ ಒಳಗಡೆಗೆ ಹೋಗ್ಬಿಡುತ್ತೆ, ದಾಟಿ ಮುಖಾಂತರ
1: ಒಳಗಡೆ ಹೋಗಿ ಸೇರ್ಕೊಂಡ್ ಬಿಡುತ್ತೆ.
0: ಅವಾಗ ನಮ್ಮ ಹತ್ರ ಏನೇ ಇದ್ರು ಅದು ಒಳಗಡೆ ಹೋಗಕ್ ಆಗಲ್ಲ,
1: ಅಂದ್ರೆ ಅಲ್ಲಿ ಹೋಗಿ ಕೆಲಸ ಮಾಡಕ್ ಆಗೋದಿಲ್ಲ
0: ಅಷ್ಟೇ, ಅಲ್ಲಿಗೆ ಲಾಸ್ಟ್. ಇದು ಎನ್ಸೆಫಲೈಟಿಸ್ ಅಂತ ಕಾಯಿಲೆಯನ್ನು ಮಾಡುತ್ತೆ. ಈ ಎನ್ಸೆಫಲೈಟಿಸ್ ಅಂದ್ರೆ ಇನ್ಫ್ಲಮೇಷನ್. ಈಗ ನಿಮ್ಗೆ ಯಾರು ಹೊಡೆದ್ರೆ ಅಲ್ಲಿ ಊತ ಆಗುತ್ತಲ್ವಾ, ಅದೇ ತರ ಊತ ತಲೆಯಲ್ಲಿ ಈಗ ಮೆದುಳಲ್ಲಿ ಈ ವೈರಸ್ ಹೋದಾಗ ಊತ ಆಗುತ್ತೆ, ಎನ್ಸೆಫಲೈಟಿಸ್ ಅಂತ ಕಾಸ್ ಮಾಡುತ್ತೆ. ಅವಾಗ ಇದು ಏನಾಗುತ್ತೆ ಅಂತಂದ್ರೆ ಅಲ್ಲಿ ಪೇನ್, ಸಿವಿಯರ್ ಪೇನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ತಿರ್ಗಾ ಅವ್ರಿಗೆ ಒಂಥರ ಚಡವಡಿಕೆ, ತಿರ್ಗಾ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಒಂಥರ ಅವರಿಗೆ ಒಂದತ್ರ ಕೂತ್ಕೊಳಕ್ ಆಗಲ್ಲ.
1: ನಂತರ ಡಾಕ್ಟ್ರೆ, ಈ ರೈತರು ವಿಶೇಷವಾಗಿ ಸಾಕು ಪ್ರಾಣಿಗಳನ್ನ ಸಾಕ್ತಾ ಇರ್ತಾರೆ, ಇವರು ಯಾವ ತರ ಈ ಒಂದು ರೋಗದ ವಿರುದ್ಧ ಮುನ್ನೆಚ್ಚರಿಕೆ ಕ್ರಮಗಳನ್ನ ಪಾಲಿಸಬೇಕು ಅಂತಿರ್ತಾವ?
0: ನಾವ್ ಏನ್ ಹೇಳೋದು ಅಂದ್ರೆ, ರೈತರಿಗೆ ಅಪರಿಚಿತ ಪ್ರಾಣಿಗಳನ್ನ ಮುಟ್ಟಬಾರದು. ಈ ಹೊಲ ಹಟ್ಟಿಗೆ ಬಂದ ಅಪರಿಚಿತ ನಾಯಿ, ನರಿಗಳು, ಮುಂಗುಸಿಗಳು ಎಂದಿಗೂ ಸ್ಪರ್ಶಿಸಬೇಡಿ. ಅವು ಸ್ನೇಹಶೀಲವಾಗಿ ಕಂಡರೂ ಅವು ರೇಬಿಸ್ ಸೋಂಕಿತವಾಗಿರಬಹುದು,
1: ಗೊತ್ತಾಗಲ್ಲ ನಮ್ಗೆ.
0: ಹೌದು, ಹುಚ್ಚು ವರ್ತನೆಯ ಪ್ರಾಣಿಗಳಿಂದ ದೂರವಿರಿ. ವಿಚಿತ್ರವಾಗಿ ನಡೆಯುವ, ಅತಿಯಾದಿ ಜೊಲ್ಲು ಸುರಿಸುವ, ಆಕ್ರಮಣಶೀಲವಾಗಿರುವುದು ಅಥವಾ ಕುಂಟುತ್ತಿರುವುದು ಪ್ರಾಣಿಗಳಿಂದ ದೂರವಿರಬೇಕು. ಈಗ ನಾಯಿ ಕಚ್ಚಿದಾಗ ಅವ್ರಿಗೆ ಎದುರಿಕೆಯಲ್ಲಿ ಅಪ್ಪ ಅಮ್ಮನಿಗೆ ಹೇಳಲ್ಲ,
1: ಬೈತಾರೆ
0: ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬಿಟ್ಬಿಟ್ಟು ನಾಯಿ ಕಚ್ಚಿದ ತಕ್ಷಣ ಅಪ್ಪ ಅಮ್ಮನಿಗೆ ಹೇಳೋದು ಬಲು ಮುಖ್ಯವಾದ ಒಂದು ಇದಾಗ.
1: ಜೊತೆಗೆ ಪೋಷಕರು ಕೂಡ ತತ್ಕ್ಷಣ ಕಾರ್ಯಪ್ರವೃತ್ತರಾಗಿ ಅವ್ರಿಗೆ ಚಿಕಿತ್ಸೆ ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು.
0: ಹೌದು, ನಾಯಿ ಕಚ್ಚಿದೆ, ಯಾವ್ದಾದ್ರು ಹಸು, ಎಮ್ಮೆ, ಏನೋ ಲಾಲಾರಸ ಬಿದ್ದಿದೆ ಅಂತ ಅಂದ್ರೆ ನಮ್ಮ ಆದಷ್ಟು ನೀವು ಕಾರ್ಯನಿರ್ವೃತ್ತವಾಗಿ ಹೋಗಿ ವ್ಯಾಕ್ಸಿನೇಷನ್ ಅಂತ ಹಾಕಿಸ್ಕೋಬೇಕಾಗುತ್ತೆ. ಈ ಆಂಟಿ ರೇಬಿಸ್ ವ್ಯಾಕ್ಸಿನ್ ಅಂತ ಅಂದ್ರೆ ವರ್ಷಕ್ಕೊಮ್ಮೆ ಮಾಡಿಸ್ಕೋಬೇಕಾಗಿರೋ, ನಿಮ್ಮ ನಾಯಿಗಳಿಗೆ ಮಾಡಿಸ್ಕೋಬೇಕಾಗಿರೋ ಅಂತ ಒಂದು ವ್ಯಾಕ್ಸಿನ್ ಆಗುತ್ತೆ. ನಮ್ಮ ಗೌರ್ಮೆಂಟ್ ಈಗ ಇಲ್ಲಿ ಬೆಂಗಳೂರಲ್ಲಿ ಮಾತಾಡೋದಾದ್ರೆ BBMP ಅಂತ ಇದೆ, ಈಗ ಅದನ್ನ GBA ಅಂತ ಇದೆ, ಗ್ರೇಟರ್ ಬೆಂಗಳೂರು ಅಂತ. ಅವ್ರು ಏನ್ ಮಾಡ್ತಾರೆ, ಎವ್ರಿ ಲೋಕಲ್ ಲೈಟ್ ಅಂದ್ರೆ ಎವ್ರಿ ಏರಿಯಾಗ ಹೋಗ್ಬಿಟ್ಟು ವ್ಯಾಕ್ಸಿನೇಷನ್ ಮಾಡ್ತಾರೆ. ಸೊ ವರ್ಷಕ್ಕೊಂದ್ಸತಿ ಹೋಗಿ ಮಾಡ್ತಾರೆ. ಕೆಲವೊಮ್ಮೆ ನಾವೆಲ್ಲ ಕೆಲ್ಸಕ್ಕೆ ಹೋಗಿರ್ತೀವಿ ಗೊತ್ತಿರಲ್ಲ, ಬೀದಿ ನಾಯಿಗಳಿಗೆ ಮಾಡಿ ಹೋಗ್ತಾರೆ. ಇಲ್ಲ ಅಂತಂದ್ರೆ ಇನ್ನೊಂದು ABC, ಈಗ ಆನಿಮಲ್ ಬರ್ತ್ ಕಂಟ್ರೋಲ್ ಅಂತ ಏನು, ಇದು ಅವರು ಬಂದು ಕರ್ಕೊಂಡು ಹೋಗ್ತಾರೆ ನಾಯಿಗಳನ್ನ. ಆನಿಮಲ್ ಬರ್ತ್ ಕಂಟ್ರೋಲ್ ಅಂದ್ರೆ ಯೂಟ್ರಸ್ ಅನ್ನು ತೆಗೆದ್ಬಿಟ್ಟು ಹೆಣ್ಣು ನಾಯಿಗಳಲ್ಲಿ ಅಥವಾ ಗಂಡು ನಾಯಿಗಳಲ್ಲಿ ಟೆಸ್ಟಿಕಲ್ಸ್ ಅಂತ ಏನಿರುತ್ತೆ ಅದನ್ನ ತೆಗೆದ್ಬಿಟ್ಟು ಅದೇ ಲೊಕ್ಯಾಲಿಟಿಗೆ ಅಥವಾ ಏರಿಯಾಗೆ
1: ಬಿಡ್ತಾರೆ.
0: ಅವಾಗ ಏನಾಗಿರುತ್ತೆ, ಅಲ್ಲಿ ಆಂಟಿಬಯೋಟಿಕ್ಸು ಕೊಟ್ಟಿರ್ತಾರೆ, ಆಂಟಿ ರೇಬಿಸ್ ವ್ಯಾಕ್ಸಿನು ಕೊಟ್ಟಿರ್ತಾರೆ ಅವ್ರು. ಸೊ ಬಂದ್ಬಿಟ್ಟು ಬಿಟ್ಟಿರ್ತಾರೆ. ಅದೇ ರೀತಿ ವರ್ಷಕ್ಕೊಂದ್ಸತಿ ಬಂದು ವ್ಯಾಕ್ಸಿನೇಷನ್ ಮಾಡಿಕೊಂಡು ಹೋಗುತ್ತಾರೆ. ನಿಮ್ಮ ನಾಯಿಗಳಲ್ಲಿ ಇದು ಆಂಟಿ ರೇಬಿಸ್ ವ್ಯಾಕ್ಸಿನ್ ಅಂದ್ರೆ ನಿಮ್ಮ ಸಾಕು ಪ್ರಾಣಿಗಳು ಅಂದ್ರೆ ಈಗ ನಾಯಿ ಬೆಕ್ಕು ಮಾಡಿಸ್ಕೊಳ್ಬೇಕು ಅಂತಂದ್ರೆ ಎಲ್ಲಾ ಪ್ರೈವೇಟ್ ಕ್ಲಿನಿಕ್ಗಳಲ್ಲಿ ಇದು ಆಂಟಿ ರೇಬಿಸ್ ವ್ಯಾಕ್ಸಿನ್ ಅಂತ ಇದೆ,
1: ಸಿಗುತ್ತೆ
0: ನಿಮಗೆ. 400 ರುಪೀಸ್ ಇಂದ 800 ರುಪೀಸ್ ವರ್ಗುನು ಬೇಸ್ಡ್ ಆನ್ ದ ಕಂಪನಿ ಯಾವ್ದು ಯೂಸ್ ಮಾಡ್ತಿದ್ದಾರೆ ಅದನ್ನ ಮಾಡಿಸ್ಕೋಬಹುದು. ಗೌರ್ಮೆಂಟ್ ಅಲ್ಲೂ ಇದೆ, 300 ರುಪೀಸ್ ಇಂದ 800 ರುಪೀಸ್ ವರ್ಗೂ ನಿಮಗೆ ಖರ್ಚು ಬರುತ್ತೆ.
1: ಅಂದ್ರೆ ಈಗ ಸರ್ಕಾರದವರು ಕೂಡ ಅದಕ್ಕೆ ಚಾರ್ಜ್ ಮಾಡ್ತಾರೆ.
0: ಹೌದು, ಅದು ಸಾಕು ಪ್ರಾಣಿ ಆಯ್ತು. ಬೀದಿ ನಾಯಿಗಳಿಗಾದ್ರೆ ಅಲ್ಲೇ ಬಂದು BBMP ಅವರು ಮಾಡಿ ಹೋಗ್ತಾರಲ್ಲ ಅವಾಗ ಮಾಡ್ತಾರೆ, ಅದು ಫ್ರೀ ಆಫ್ ಕಾಸ್ಟ್. ನಿಮ್ಮ ಸಾಕು ಪ್ರಾಣಿಗಳಿಗೆ ಮಾಡಿಸ್ಕೋಬೇಕು ಅಂತಂದ್ರೆ ಎಲ್ಲೇ ಹೋದ್ರು ಇದನ್ನ ಕೊಡ.
1: ಈಗ ತಾಲೂಕು ಮಟ್ಟದಲ್ಲಿ ಅಥವಾ ಒಂದು ಹಳ್ಳಿ ಮಟ್ಟದಲ್ಲಿ ನೋಡೋದಾದ್ರೆ ಅಲ್ಲಿ ಯಾರು ಕೂಡ ವಿಶೇಷವಾಗಿ ನಾಯಿಗಳಿಗೆ ಬಂದು ಅದು ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡುವುದು ಅಥವಾ ಇತರ ವ್ಯಾಕ್ಸಿನ್ ಮಾಡುವುದನ್ನ ನಾವು ನೋಡಿಲ್ಲ. ಈಗ ಇಂತಹ ಒಂದು ಸಂದರ್ಭಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಈ ಒಂದು ವ್ಯಾಕ್ಸಿನೇಷನ್ ಅನ್ನ ನಾವೇ ಮಾಡಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿ ಇದೆ. ಈ ಒಂದು ಸಂದರ್ಭದಲ್ಲಿ ನನಗೆ ಒಂದು ಪ್ರಶ್ನೆ ಮೂಡುತ್ತೆ, ವರ್ಷದಲ್ಲಿ ಯಾವುದನ್ನ ಒಂದು ತಿಂಗಳು ಅಥವಾ ಒಂದು ಡೇಟು ಒಂದು ಫ್ರೀ ವ್ಯಾಕ್ಸಿನ್ ಅಥವಾ ವ್ಯಾಕ್ಸಿನ್ ಕ್ಯಾಂಪ್ ಅನ್ನು ಮಾಡ್ತಾ ಇದೀವಿ ಅನ್ನೋದನ್ನ ಏನನ್ನ ಸರ್ಕಾರ ನಿಗದಿ ಮಾಡಿದ್ಯಾ? ಹೇಗೆ
0: ರಾಜ್ಯಾದ್ಯಂತ ಅಂತ ಯಾವುದು ಇಲ್ಲ. ಯೂಶುವಲಿ September 28 ಅಂದ್ರೆ ಇವತ್ತು ಕೆಲವು ಕಡೆ ವರ್ಲ್ಡ್ ರೇಬಿಸ್ ಡೇ ಆಗಿರೋದ್ರಿಂದ ವ್ಯಾಕ್ಸಿನೇಷನ್ ಫ್ರೀ ಆಫ್ ಕಾಸ್ಟ್ ಮಾಡ್ತಾರೆ. ಕೆಲವು ಡಾಕ್ಟರ್

0: ನಮ್ ಕಡೆಯಿಂದ ಏನಾದ್ರು ಒಂದು ಮಾಡೋಣ, ಹೆಲ್ಪ್ ಮಾಡೋಣ ಅಂತ,
1: ಸಮಾಜಕ್ಕೆ ಒಂದು ಒಳ್ಳೇದ್ ಮಾಡೋಣ,
0: ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಫ್ರೀ ಆಗಿ ಮಾಡಿಕೊಡ್ತಾರೆ. ಸೊ ಆತರ ಎಲ್ಲಾದ್ರೂ ಮಾಡೋರ್ ಇದ್ರೆ ಅಲ್ಲಿ ಮಾಡಿಸ್ಕೋಬಹುದು.
1: ಡಾಕ್ಟ್ರೆ, ನಾವು ಸಾಮಾನ್ಯವಾಗಿ ಎಲ್ಲಾ ಬೀದಿಗಳಲ್ಲೂ ನಾವು ನಾಯಿಗಳನ್ನ ನೋಡ್ತೀವಿ, ಸಾಕು ನಾಯಿ ಆಗಿರಬಹುದು ಅಥವಾ ಬೀದಿ ನಾಯಿ ಆಗಿರಬಹುದು, ಒಟ್ಟಿನಲ್ಲಿ ನಮ್ಗೆ ನಾಯಿಗಳಂತ ಕಾಣಿಸುತ್ತೆ. ಇದರ ಒಂದು ಪಾತ್ರ ಈ ರೇಬಿಸ್ ರೋಗ ಹರಡುವುದರಲ್ಲಿ ಏನಿದೆ ಅಂತಿರತಾವು?
0: ಭಾರತದಲ್ಲಿ ಸುಮಾರು 3.5 ಕೋಟಿಯಷ್ಟು ಬೀದಿ ನಾಯಿಗಳು, ಸುಮಾರು 30-40% ಬೀದಿ ನಾಯಿಗಳು ರೇಬಿಸ್ ವೈರಸ್ ವಾಹಕಗಳಾಗಿರಬಹುದು.

0: ಹರಡಿಕೊಳ್ಳುತ್ತವೆ. ಇದಕ್ಕೆ ಒಂದೇ ಪರಿಹಾರ ಅಂತ ಏನಿಲ್ಲ. ಒಂದು ಪರಿಹಾರ ಅಂದ್ರೆ ಮಾಸ್ ವ್ಯಾಕ್ಸಿನೇಷನ್. 70% ಅಥವಾ ಅದಕ್ಕಿಂತ ಹೆಚ್ಚು ಬೀದಿ ನಾಯಿಗಳು ಲಸಿಕೆ ನೀಡಿದರೆ ರೋಗದ ಹರಡುವಿಕೆ ತಡೆಯಬಹುದು. ಇದನ್ನು ಹರ್ಡ್ ಇಮ್ಯುನಿಟಿ ಎನ್ನುತ್ತಾರೆ. ಇತರೆ ಮಧ್ಯಸ್ಥಿತಿಗಳು ನಾನು ಅವಾಗಲೇ ಹೇಳಿದೆ, ABC ಅಂದ್ರೆ ಆನಿಮಲ್ ಬರ್ತ್ ಕಂಟ್ರೋಲ್, ಅದು ಯಾವಾಗ ಮಾಡ್ತಾರೋ ಅವಾಗ ಆಂಟಿ ರೇಬಿಸ್ ವ್ಯಾಕ್ಸಿನ್ ಮಾಡಿಬಿಡ್ತಾರೆ. ಬೀದಿ ನಾಯಿಗಳಲ್ಲಿ ಸಂಖ್ಯಾ ನಿಯಂತ್ರಿಸುವುದು ಹೇಗೆ ಅಂದ್ರೆ ಅನಿಮಲ್ ಬರ್ತ್ ಕಂಟ್ರೋಲ್ ಅಂದ್ರೆ ಯೂಟ್ರಸ್ ತೆಗೆಯೋದು, ಅದ್ರ ಟೆಕ್ಸ್ಟಿಕಲ್ಸ್ ತೆಗೆಯೋದು, ಇದನ್ನೆಲ್ಲ ಮಾಡಿದಾಗ ಅದ್ರದ್ದು ಏನ್ ಪಾಪ್ಯುಲೇಷನ್ ಇದೆ ಕಡಿಮೆ ಆಗ್ತಾ ಹೋದಾಗ ಕ್ರಮೇಣ ರೇಬಿಸ್ ಅನ್ನು ಕಡಿಮೆ ಆಗುತ್ತೆ. ನಾವೇನ್ ಮಾಡಬಾರ್ದು, ಬೀದಿ ನಾಯಿಗಳನ್ನ ಕೊಲ್ಲುವುದು ನೋಡಿದ ತಕ್ಷಣ, ಇದೊಂದು ಸರ್ಕಾರಿ ಉತ್ತೇಜನ ಇಲ್ಲ, ಇದು ಪರಿಸರ ವ್ಯವಸ್ಥೆಯಲ್ಲಿ ಹಾಳು ಮಾಡುತ್ತದೆ, ಸೊ ಇವನ್ನೆಲ್ಲ ಮಾಡಬಾರ್ದು.
1: ನಾನೊಬ್ಬ ನಾಗರಿಕನಾಗಿ ನಾನು ನಾಯಿ ಸಾಕ್ತೀನಿ ಅಥವಾ ಬೀದಿ ನಾಯಿಗಳು ನನ್ನ ಮನೆ ಸುತ್ತಮುತ್ತ ಇದಾವೆ ಅಂದಾಗ ಪ್ರಥಮವಾಗಿ ಯಾವ ತರ ಒಂದು ಮುನ್ನೆಚ್ಚರಿಕೆಯನ್ನು ತಗೊಂಡು ಇದಕ್ಕೆ ವ್ಯಾಕ್ಸಿನ್ಗೆ ಮುಂದಾಗಬೇಕು ಅಂತೀರಂತ ತಾವು ಹೇಳ್ತಿದ್ರಿ. ರೇಬಿಸ್ ರೋಗಕ್ಕೆ ಒಂದೇ ಒಂದು ಪರಿಹಾರ ಅಂದ್ರೆ ಮೊದಲನೇದಾಗಿ ವ್ಯಾಕ್ಸಿನ್ ಮಾಡಿಸುವಂತದ್ದು ಅಂತ. ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಬಂದಾಗ ನಾವು ನಾಯಿಗಳನ್ನ ಓಡಿಸ್ಬಿಡೋದು, ಅವ್ರ ಕೈಗೆ ಸಿಗದಂಗೆ ಮಾಡುವಂತದ್ದು, ಅವ್ರು ತಗೊಂಡೋಗಿ ಏನೋ ಸಾಯಿಸ್ಬಿಟ್ಟು ಎಲ್ಲ ಬಿಸಾಕ್ಬಿಡ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆಗಳು ನಮ್ಮಲ್ಲಿ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಒಬ್ಬ ನಾಗರಿಕನಾಗಿ ನಾವು ಏನ್ ಮಾಡಬೇಕು?
0: ಸೊ ಫಸ್ಟ್ ಥಿಂಗ್ ಏನ್ ಮಾಡ್ತಾರೆ ಅಂದ್ರೆ ಆ ನಾಯಿಗಳನ್ನ ಕರ್ಕೊಂಡು ಹೋಗ್ತಾರೆ, ಒಂದು ದಿವಸ ಅಲ್ಲೇ ಇಟ್ಕೋತಾರೆ. ಸೆಕೆಂಡ್ ಅದಕ್ಕೆ ಏನ್ ಮಾಡ್ತಾರೆ, ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಇನ್ನೆರಡು ದಿವಸ ಅದಕ್ಕೆ ಆಂಟಿಬಯೋಟಿಕ್ ಕೊಡ್ತಾರೆ, ಮತ್ತೆ ಮೂರನೇ ದಿವಸ ಅದಕ್ಕೆ ಪೇನ್ ಕಿಲ್ಲರ್ಸ್ ಎಲ್ಲ ನೋಡ್ಕೊಂಡು ಕರೆಕ್ಟ್ ಆಗಿದ್ರೆ ಅದನ್ನ ಏಳನೇ ದಿವಸದವ್ರಿಗೆ ಇಟ್ಕೊಂಡು ಬಿಡ್ತಾರೆ. ಆ ಏಳನೇ ದಿವಸ ಏನು ಬಿಡೋ ದಿವಸ ಇರುತ್ತೋ ಅವತ್ತು ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಮಾಡಿ ಬಿಡ್ತಾರೆ. ಹೌದು, ಈಗ ಬೀದಿ ನಾಯಿಗಳು ತುಂಬಾ ಫೆರೋಷಿಯಸ್ ಆಗಿರ್ತವೆ. ಏನಾಗ್ತವೆ, ತನಗ್ ತಾವ ಈ ಹೊಲಿಗೆ ಹಾಕಿರೋದನ್ನ ಕಚ್ಚಾಡ್ಕೊಂಡು ಬಿಚ್ಕೊಂಡು
1: ಕೆರ್ಕೊಂಡು
0: ಅದೆಲ್ಲ ಆದಾಗ ಸತ್ತೋಗ್ತವೆ. ಇದು ಎಲ್ಲಾರು ಡಾಕ್ಟರ್ ಮಾಡೋ ತಪ್ಪು ಅಂತ ಹೇಳ್ತಾರೆ. ಹಂಗೆ ಅದಕ್ಕೆ ಹೊಲಿಗೆ ಹಾಕಿರೋವಾಗ ಇರಿಟೇಷನ್ ಆದಾಗ ಅದನ್ನ
1: ತೆಗೆದು
0: ಸಹಜವಾಗಿ ಕೆರ್ಕೊಳ್ಳುತ್ತೆ. ಅವಾಗ ಅದು ಓಪನ್ ಆದಾಗ ಎಲ್ಲೋ ಒಂದೊಂದು ಆಗಿರುತ್ತೆ, ಅದು ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಾಗಿ ಇದೆಲ್ಲ ಬಂದಿರೋದು. ಸೊ ನಾವು ಪ್ರಜೆಗಳಾಗಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಇದೇನಿದೆಯೋ ಮಾಡಿಸಿದ್ರೆ ಆದಷ್ಟು ನಮಗೆ ರೇಬಿಸ್ ಅನ್ನೋದು ಪೂರ್ತಿಯಾಗಿ ನಿರ್ಮೂಲನೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ.
1: ಡಾಕ್ಟರ್ ಸಾಗರ್ ಅವರೇ, ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ಇದೆ ನಿಮಗೆ. ಈ ರೇಬಿಸ್ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯವೇ ಅಥವಾ ಸಾಧ್ಯ ಇಲ್ಲ ಅಂತೀರ ತಾವು?
0: ಖಂಡಿತವಾಗಿಯೂ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದು. ಒಂದು ಪರಿಣಾಮಕಾರಿ ಲಸಿಕೆ, ಇದಕ್ಕೆ ಪರಿಣಾಮಕಾರಿ ಲಸಿಕೆ ಇದೆ. ಮಾನವರಿಗೆ ರೇಬಿಸ್ ಲಸಿಕೆ 100% ಪರಿಣಾಮಕಾರಿ, ಪ್ರಾಣಿಗಳಲ್ಲಿ ರೇಬಿಸ್ ಲಸಿಕೆ ಸಹ ಪರಿಣಾಮಕಾರಿಯಾಗಿದೆ. ರೋಗವನ್ನು ನಿಯಂತ್ರಿಸುವುದು ಕಚ್ಚಿದ ತಕ್ಷಣ ಸರಿಯಾದ ಚಿಕಿತ್ಸೆ ಸಾವು ತಡೆಯುತ್ತದೆ. ವಿಶ್ವದ ಹಲವು ದೇಶಗಳಲ್ಲಿ ಜಪಾನ್, UK, ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಸ್ಕಾಟ್ಲ್ಯಾಂಡ್ ದೇಶಗಳಲ್ಲಿ ರೇಬಿಸ್ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿದೆ. ನಮಗೆ ಇದು ಅಡೆತಡೆಗಳು ಏನಂದ್ರೆ ಜಾಗೃತಿಯ ಕೊರತೆ ಆಗಿದೆ.
1: ಈಗ
0: ಅವೇರ್ನೆಸ್ ಈಗ ಶಾಲೆ, ಕಾಲೇಜು, ಗ್ರಾಮ ಸಭೆಗಳಲ್ಲಿ ಅರಿವು ಕಾರ್ಯಕ್ರಮಗಳನ್ನು ಮೂಡಿಸಬೇಕು. ಮತ್ತೆ ಲಸಿಕೆ ಲಭ್ಯತೆ, ನೀವು ಕೇಳಿದ್ರಿ ಈಗ ಹಳ್ಳಿಗಳಲ್ಲಿ ಹೇಗೆ ಮಾಡೋದು ಅಂತ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮನುಷ್ಯರಿಗೆ ಉಚಿತ ಕಡಿಮೆ ವೆಚ್ಚದಲ್ಲಿ ಲಸಿಕೆ ಇದೆ. ತಿರುಗ ಬೀದಿ ನಾಯಿಗಳ ಸಂಖ್ಯೆ, ಸಾಮೂಹಿಕ ಲಸಿಕಾಕರಣ ಮತ್ತು ABC ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ ಏನ್ ಹೇಳಿದ್ವಿ ಮಾಡಿದ್ರೆ ಬೀದಿ ನಾಯಿಗಳ ಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತದೆ. ಮೂಢನಂಬಿಕೆಗಳು, ಸತ್ಯವಾದ ಮಾಹಿತಿಯನ್ನು ತಲುಪಿಸುವುದು, ಇವೆಲ್ಲ ಮಾಡಿಕೊಂಡು ಹೋದ್ರೆ ಅತಿ ಶೀಘ್ರದಲ್ಲಿ ನಾವು ಬೇರೆ ದೇಶಗಳ ಹಾಗೆ ಯಶಸ್ಸನ್ನು ಕಾಣಬಹುದು.
1: ಮನುಷ್ಯರಿಗೆ ಸಾಮಾನ್ಯವಾಗಿ ಈ ನಾಯಿ ಕಚ್ಚಿದ ಮೇಲೆ ಏನು ಲಸಿಕೆ ತಗೋಬೇಕಾ ಅಥವಾ ಮೊದಲೇ ನಾವು ನಾಯಿ ಸಾಕ್ತಾ ಇದೀವಿ ಅದ್ರ ಜೊತೆಗೆ ನಾವು ಇದ್ದೀವಿ ಅಥವಾ ಅದು ನಮ್ಮ ಜೊತೆಗೆ ನಮ್ಮ ಮನೆಯಲ್ಲಿ ನಮ್ಮ ಮನೆ ಸುತ್ತಮುತ್ತ ನಾಯಿ ಇದೆ ಅದ್ರ ಜೊತೆಗೆ ನಾವು ದಿನ ಸಂಪರ್ಕಕ್ಕೆ ಬರ್ತೀವಿ ಅಂದಾಗ ನಾವು ಕೂಡ ಮುಂಜಾಗ್ರತಾ ಕ್ರಮವಾಗಿ ನಾವು ಮೊದಲೇ ನಾವು ಕೂಡ ಹಾಕಿಸ್ಕೋಬೇಕಾ ಹೇಗಂತಿರತಾವು?
0: ಇದೊಂದು ಮುಖ್ಯವಾದ ಪ್ರಶ್ನೆ ಆಗಿದೆ. ಯಾಕಂದ್ರೆ ಎಲ್ಲರೂ ಇವತ್ತು ಎಲ್ಲರ ಮನೆಗಳಲ್ಲಿ ನಾಯಿಗಳು ನೋಡ್ತಾ ಇದ್ದಾರೆ ಅಥವಾ ಬೆಕ್ಕುಗಳಾಗಿರ್ಬೋದು. ಇವತ್ತೆಲ್ಲ ಪೆಟ್ಸ್ ಅಂತ ಏನ್ ಹೇಳ್ತೀವಿ, ಎಲ್ಲರ ಮನೆಯಲ್ಲೂ ಪೆಟ್ಸ್ ಇದೆ. ಸೊ ಇದರಲ್ಲಿ ನಾವೇನ್ ಹೇಳ್ತೀವಿ ಅಂತಂದ್ರೆ, ಆಸ್ ಅ ವೆಟನೇರಿಯನ್ ನಾನು ಡಾಕ್ಟರ್ ಸಾಗರ್ RS ಅಂತ ಏನ್ ಇದೀವಿ ಸಹಾಯಕ ಪ್ರಾಧ್ಯಾಪಕ ಅವರು, ನಾನು ದಿವಸ ನಾಯಿಗಳ ಜೊತೆ ಟ್ರೀಟ್ಮೆಂಟ್ ಮಾಡ್ತೀನಿ, ಅವಕ್ಕೆ ಚಿಕಿತ್ಸೆ ಮಾಡ್ತಾ ಇರ್ತೀನಿ. ನಾವೇನ್ ಮಾಡ್ತೀವಿ, ಎವ್ರಿ ಇಯರ್ ಒನ್ಸ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಇದು ಮುಂಜಾಗ್ರತೆ. ಈ ರೇಬಿಸ್ ಅನ್ನೋದು ಒಂದು ಸತಿ ಬಂದ್ರೆ ಟ್ರೀಟ್ಮೆಂಟ್ ಇಲ್ಲ, ಅದ್ರ ಬದಲು ನಾವೇನ್ ಮಾಡ್ಬೋದು, ಎವ್ರಿ ಇಯರ್ ಒಂದು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರೆ ಆಗೋಯ್ತು ಕೆಲಸ.
1: ಈಗ ನೀವು ಡಾಕ್ಟರ್ ಆಗಿ ನೀವು ಹಾಕಿಸ್ಕೊಂತೀರಿ, ಯಾಕಂದ್ರೆ ದಿನ ಪ್ರಾಣಿಗಳ ಸಂಪರ್ಕದಲ್ಲಿ ಇರ್ತೀರ. ಈಗ ನಾವು ನಾಗರಿಕರಾಗಿ ನಾವು ಯಾವ ತರ ಮುಂಜಾಗ್ರತೆಯನ್ನು ವಹಿಸಬೇಕು ಅಂತಿರತ್ತ?

0: ಎಲ್ಲರೂ ಹಾಕಿಸ್ಕೊಳ್ಳೋದು ಒಳ್ಳೇದೆ. ರೇಬಿಸ್ ವ್ಯಾಕ್ಸಿನ್ ಒಂಥರ ಎಲ್ಲರೂ ಹಾಕಿಸ್ಕೊಳ್ಳೋದು ಒಳ್ಳೇದೆ, ಯಾಕಂದ್ರೆ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಇಲ್ಲ. ಮುಂಜಾಗ್ರತೆ ವಹಿಸೋದು ಒಳ್ಳೇದು. ಒಂದು ಸತಿ ಕಚ್ಚುತ್ತಾ, ಕಚ್ಚಿದ ಮೇಲೆ ಒಂದು 5 ವ್ಯಾಕ್ಸಿನ್ ತಿರುಗಾ ಪೋಸ್ಟ್ ಬೈಟ್ ಆಂಟಿ ರೇಬಿಸ್ ವ್ಯಾಕ್ಸಿನ್ ಅಂತ ಏನಿದೆ ಅದನ್ನ ಹಾಕಿಸ್ಕೋಬೇಕಾಗತ್ತೆ. ನಾವು ಹಾಕಿಸ್ಕೊಂತಿರೋದು ಒಂದು ಪ್ರೀ ಎಕ್ಸ್ಪೋಷರ್, ಎವ್ರಿ ಇಯರ್ ನಾವು ಒಂದ್ಸತಿ ಹಾಕಿಸ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ನಾವು ಎವ್ರಿ ಡೇ ಟ್ರೀಟ್ಮೆಂಟ್ ಮಾಡ್ತಿರ್ತೀವಿ, ಅದ್ರ ಜೊಲ್ಲನ್ನ ಕೈಯಿಂದ ಮುಟ್ಟಿರ್ತೀವಿ, ಎಲ್ಲೋ ಒಂದ್ ಹತ್ರ ಅದ್ರ ಜೊತೆ ಇದಾಗಿ ಬಂದಿರ್ತೀವಿ.
1: ಸೊ
0: ಹೌದು, ಸೊ ರಿಸ್ಕ್ ತಗೋಬಾರ್ದು ಯಾರಾದ್ರೂ, ಮಾಡಿಸ್ಕೊಳ್ಳೋದು ಒಳ್ಳೇದು.
1: ಡಾಕ್ಟರ್ ಸಾಗರ್ ಅವರೇ, ಇದುವರೆಗೆ ವಿಶ್ವ ಏನು ರೇಬಿಸ್ ದಿನದ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬಂದು ಈ ರೇಬಿಸ್ ರೋಗದ ಒಂದು ಮಹತ್ವವೇನು, ಇದರ ಒಂದು ಆರಂಭಿಕ ಲಕ್ಷಣಗಳೇನು, ಈ ರೋಗವನ್ನ ಯಾವ ತರ ನಾವು ನಿಯಂತ್ರಿಸಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹಂಚಿಕೊಂಡಿದ್ದೀರಾ. ನಮ್ಮ ಎಲ್ಲಾ ಕೇಳುಗರ ಪರವಾಗಿ ತಮಗೆ ಈ ಕಾರ್ಯಕ್ರಮ ನೀಡಿದ್ದಕ್ಕೆ, ಈ ರೇಬಿಸ್ ರೋಗದ ಬಗ್ಗೆ ಎಲ್ಲಾ ಮಾಹಿತಿಯನ್ನ ನಮಗೆ ಸಂಪೂರ್ಣವಾಗಿ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ಕೃಷಿ ರಂಗದಲ್ಲಿ ವಿಶ್ವ ರೇಬಿಸ್ ದಿನ ಕುರಿತು ಡಾಕ್ಟರ್ ಸಾಗರ್ ಆರ್ ಎಸ್ ಅವರ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಕೆವಿ ಕೃಷ್ಣಪ್ಪ. ಈಗ ಕೇಳಿ ಜನಪದ ಸಂಗೀತದಲ್ಲಿ ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡು.

0: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:22. ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ.
5: ಮೇಡಮ್
6: ಹೇಳಿ.
5: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
6: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸ್ಬೇಕು.
5: ಆದ್ರೆ ಇದನ್ನು ಹೇಗ್ ಮಾಡೋದು?
6: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
5: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
6: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
5: ಅಷ್ಟೇ?
6: ಅಷ್ಟೇ.
5: ಗೊತ್ತಾಯ್ತು.
6: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
5: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.

ಬರುವಾಗ ಸಂಗಾಟಿತ್ತೇನೋ ಇಟ್ಟ ಮಂದೆಯ ತಮ್ಮ ಯಾವಲ್ಲಿಂದ ಬಂದಿ ನೀ ಬರುವಾಗ ಸಂಗಾಟಿತ್ತೇನೋ.

0: ಸ್ನೇಹಿತರೆ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಿಳಿ ತಾಲೂಕು ಸೋನ ಗ್ರಾಮದ ಹಣಮಂತ್ ಮಹಾರಾಜ್ ಭಜನಾ ಮಂಡಳಿ ಇವರಿಂದ ಭಜನಾ ಪದಗಳನ್ನು ಕೇಳ್ತಾ ಇದ್ರಿ. ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ತದನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. $1 ಟ್ರಿಲಿಯನ್ ರಫ್ತು ಗುರಿ ಸಾಧನೆಗೆ ಭಾರತ ದಿಟ್ಟ ಹೆಜ್ಜೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಇಂಧನ ಭದ್ರತೆ ಕಾಯ್ದುಕೊಳ್ಳುವಲ್ಲಿ ಭಾರತ ಯಶಸ್ವಿ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. 2,000 ರೂಪಾಯಿ ಮೇಲ್ಪಟ್ಟ ಯುಪಿಐ ವಹಿವಾಟು ಶುಲ್ಕ ಮಧ್ಯಂತರ ತಡೆ ನಿರಾಕರಿಸಿದ ಸುಪ್ರೀಂಕೋರ್ಟ್, ಕೇಂದ್ರ ಸರ್ಕಾರಕ್ಕೆ ನೋಟಿಸ್. ಹಾಗೂ ಏಷ್ಯನ್ ಗೇಮ್ಸ್ ಅಥ್ಲೆಟಿಕ್ಸ್ ಶೂಟಿಂಗ್ ಹಾಗೂ ಕುರಾಶ್ನಲ್ಲಿಂದು ಭಾರತದಿಂದ 8 ಪದಕ ಬೇಟೆ. ವಾರ್ತೆಗಳ ವಿವರ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಸರಕು ಮತ್ತು ಸೇವಾ ರಫ್ತು ಪ್ರಸಕ್ತ ಸಾಲಿನಲ್ಲಿ $1 ಟ್ರಿಲಿಯನ್ ತಲುಪುವ ಗುರಿ ಹೊಂದಿದ್ದು, ಪ್ರಸಕ್ತ ಹಣಕಾಸು ವರ್ಷದ ಮೊದಲ 6 ತಿಂಗಳಲ್ಲಿ ಸರಕು ರಫ್ತು 15%ಕ್ಕಿಂತ ಹೆಚ್ಚು ಪ್ರಗತಿ ಕಂಡಿದೆ ಎಂದು ಕೇಂದ್ರ ವಾಣಿಜ್ಯ

0: ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಭಾರತ ಯುಎಇ ಉನ್ನತ ಮಟ್ಟದ ಕಾರ್ಯಪಡೆ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ದ್ವಿಪಕ್ಷೀಯ ವ್ಯಾಪಾರವು $100 ಬಿಲಿಯನ್ಗೆ ತಲುಪಿದ್ದು 2032ರ ವೇಳೆಗೆ ಇದನ್ನು $200 ಬಿಲಿಯನ್ಗೆ ಏರಿಸುವ ಗುರಿ ಹೊಂದಲಾಗಿದೆ ಎಂದರು. ಭಾರತದಲ್ಲಿ ಈಗಾಗಲೇ $25 ಬಿಲಿಯನ್ ಹೂಡಿಕೆ ಮಾಡಿರುವ ಯುಎಇ ದೀರ್ಘಾವಧಿಯಲ್ಲಿ ಒಟ್ಟು $100 ಬಿಲಿಯನ್ ಹೂಡಿಕೆ ಮಾಡಲು ಆಸಕ್ತಿ ವಹಿಸಿದೆ. ಬಾಹ್ಯಾಕಾಶ ತಂತ್ರಜ್ಞಾನ, ನೌಕಾ ನಿರ್ಮಾಣ, ಆಹಾರ ಭದ್ರತೆ, ಕೃತಕ ಬುದ್ದಿಮತ್ತೆ ಮತ್ತು ಇಂಧನ ವಲಯಗಳಲ್ಲಿ ಸಹಭಾಗಿತ್ವ ವಿಸ್ತರಿಸುತ್ತಿದೆ ಎಂದು ಸಚಿವರು ವಿವರಿಸಿದರು. ಇದಕ್ಕೂ ಮುನ್ನ ಸಚಿವರು ನವದೆಹಲಿಯಲ್ಲಿ ಅಬುಧಾಬಿ ಹೂಡಿಕೆ ಪ್ರಾಧಿಕಾರ ಎಡಿಐಎನ ವ್ಯವಸ್ಥಾಪಕ ನಿರ್ದೇಶಕ ಶೇಖ್ ಹಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಮತ್ತು ಯುಎಇ ವಿದೇಶಿ ವ್ಯಾಪಾರ ಸಚಿವ ಡಾ ಥಾನಿ ಬಿನ್ ಅಹಮದ್ ಅಲ್ ಝಯೂದಿ ಅವರೊಂದಿಗೆ ಫಲಪ್ರದ ಮಾತುಕತೆ ನಡೆಸಿದರು. ಜಾಗತಿಕ ಬಿಕ್ಕಟ್ಟು ಮತ್ತು ಪೂರೈಕೆ ಸರಪಳಿ ಅಡಚಣೆಗಳ ನಡುವೆ ಭಾರತ ನಿರಂತರ ಇಂಧನ ಆಮದನ್ನು ಖಚಿತಪಡಿಸಿಕೊಂಡು ಇಂಧನ ಭದ್ರತೆ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ವ್ಯಾಪಾರಿಗಳ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಸವಾಲುಗಳ ನಡುವೆ ದೇಶದ ಆರ್ಥಿಕತೆಯನ್ನು ಸಾಗಿಸುವಲ್ಲಿ ದಕ್ಷ ಇಂಧನ ರಾಜತಾಂತ್ರಿಕತೆ ಪ್ರಮುಖ ಪಾತ್ರ ವಹಿಸಿದೆ. ಕಳೆದ ದಶಕದಲ್ಲಿ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುವ ದೇಶಗಳ ಸಂಖ್ಯೆಯನ್ನು 27ರಿಂದ 41ಕ್ಕೆ ಹೆಚ್ಚಿಸಲಾಗಿದ್ದು, ತೈಲ ಸಂಸ್ಕರಣಾ ಸಾಮರ್ಥ್ಯವನ್ನು 267 ದಶಲಕ್ಷ ಮೆಟ್ರಿಕ್ ಟನ್ಗಳಿಗೆ ಏರಿಸಲಾಗಿದೆ ಎಂದು ತಿಳಿಸಿದರು. 2,000 ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ನಿರ್ದಿಷ್ಟ ಯುಪಿಐ ವಹಿವಾಟುಗಳ ಮೇಲೆ ಎಂಡಿಆರ್ ದರ ವಿಧಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಎನ್ಪಿಸಿಐಗೆ ನೋಟಿಸ್ ಜಾರಿ ಮಾಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಹೊಸ ನಿಯಮಾವಳಿ ಜಾರಿಗೆ ಮಧ್ಯಂತರ ತಡೆ ನೀಡಲು ನಿರಾಕರಿಸಿದ್ದು, ವಿವರಣೆ ನೀಡಲು 4 ವಾರಗಳ ಕಾಲಾವಕಾಶ ನೀಡಿದೆ. ಕೇಂದ್ರ ಸರ್ಕಾರದ ಪರವಾಗಿ ವಾದ ಮಂಡಿಸಿದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎನ್ ವೆಂಕಟರಾಮನ್, ಅಕ್ಟೋಬರ್ 15ರಿಂದ ಜಾರಿಗೆ ಬರಲಿರುವ ಈ ನಿಯಮದಿಂದ ಶೇಕಡ 96ರಷ್ಟು ವಹಿವಾಟುಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಹಾಗೂ ಸಾಮಾನ್ಯ ಗ್ರಾಹಕರು ಮತ್ತು ವೈಯಕ್ತಿಕ ಪಾವತಿಗಳು ಸಂಪೂರ್ಣ ಉಚಿತವಾಗಿರಲಿವೆ ಎಂದು ಸ್ಪಷ್ಟಪಡಿಸಿದರು. ಡಿಜಿಟಲ್ ಪಾವತಿ ವ್ಯವಸ್ಥೆಯ ಸುಸ್ಥಿರತೆ ಹಾಗೂ ಮೂಲಸೌಕರ್ಯ ಬಲಪಡಿಸಲು ಈ ಕ್ರಮ ಅಗತ್ಯವೆಂದು ಸರ್ಕಾರ ಸಮರ್ಥಿಸಿಕೊಂಡಿದ್ದು, ಸರ್ವೋಚ್ಚ ನ್ಯಾಯಾಲಯ ಮುಂದಿನ ವಿಚಾರಣೆಯನ್ನು 4 ವಾರಗಳ ನಂತರ ನಿಗದಿಪಡಿಸಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಎದುರಾಗಿರುವ ಭೀಕರ ಬರ ಪರಿಸ್ಥಿತಿಯ ಸಮಗ್ರ ಪರಾಮರ್ಶೆ ಮತ್ತು ಅಧ್ಯಯನಕ್ಕಾಗಿ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಉನ್ನತ ಮಟ್ಟದ ಅಧ್ಯಯನ ತಂಡಗಳನ್ನು ಕಳುಹಿಸಲಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಮತ್ತು ಮಹಾರಾಷ್ಟ ಸರ್ಕಾರಗಳು ತಮ್ಮ ರಾಜ್ಯಗಳ ವ್ಯಾಪಕ ಪ್ರದೇಶಗಳಲ್ಲಿ ಬರ ಪರಿಸ್ಥಿತಿಯನ್ನು ಅಧಿಕೃತವಾಗಿ ಘೋಷಿಸಿದೆ. ಪರಿಸ್ಥಿತಿ ಪರಿಶೀಲನೆಗೆ ಅಧ್ಯಯನ ತಂಡಗಳು ಅಕ್ಟೋಬರ್ 3ರಂದು ಕರ್ನಾಟಕಕ್ಕೆ ಭೇಟಿ ನೀಡಲಿವೆ. ಕೇಂದ್ರ ಸರ್ಕಾರ ಉಭಯ ರಾಜ್ಯಗಳ ರೈತರ ನೆರವಿಗೆ ದೃಢವಾಗಿ ನಿಂತಿದ್ದು, ಎಲ್ಲಾ ರೀತಿಯ ಸಹಕಾರ ನೀಡಲಿದೆ ಎಂದು ಭರವಸೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕುರಿತ ಒಂದು ನೋಟ ಇಲ್ಲಿದೆ. 2015ರಲ್ಲಿ ಪ್ರಾರಂಭವಾದ ಪಿಎಂ ಮುದ್ರಾ ಯೋಜನೆಯು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಬಲಪಡಿಸಲು ನಿಧಿಯಿಲ್ಲದವರಿಗೆ ಹಣಕಾಸು ಒದಗಿಸುತ್ತದೆ. ಈ ಉಪಕ್ರಮ

0: ಮವು ಸಣ್ಣ ಉದ್ಯಮಿಗಳಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು, ಉಳಿಸಿಕೊಳ್ಳಲು ಮತ್ತು ಬೆಳೆಸಲು ಬಂಡವಾಳ ಒದಗಿಸುತ್ತದೆ. ಮೇಲಾಧಾರ ಮುಕ್ತ ಸಾಲ ಕೋಟ್ಯಂತರ ಸಣ್ಣ ಉದ್ಯಮಿಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಗೆ ಒಳಪಡಿಸಲಾಗಿದೆ. ಶೇಕಡಾ 68% ಸಾಲಗಳು ಮಹಿಳೆಯರಿಗೆ ಮತ್ತು ಶೇಕಡಾ 51% ಸಾಲಗಳು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದ ಸಣ್ಣ ಉದ್ಯಮಿಗಳಿಗೆ ನೀಡಲಾಗಿದೆ. ಧಾರವಾಡದಲ್ಲಿ ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರ ನಡೆಸುತ್ತಿದ್ದ ವೀರಪ್ಪ ಅರಳಿ ಅವರು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 5 ಲಕ್ಷ ರೂಪಾಯಿ ಸಾಲ ಪಡೆದು ತಮ್ಮ ಉದ್ಯೋಗವನ್ನು ಯಶಸ್ವಿಯಾಗಿ ವಿಸ್ತರಿಸಿಕೊಂಡಿದ್ದಾರೆ. ಆಕಾಶವಾಣಿಯೊಂದಿಗೆ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಮೊದಲ ನಮ್ ಸರ್ ಕೂಡ ನಮಗ್ ಬಂದ ಹಿಂಗ ಮುದ್ರಾ ಯೋಜನೆದಾಗ ಹಿಂಗ ನಿಮ್ಗೆ ಸ್ಕೀಮ್ ಐತಿ ತಗೋರಿ ಅಂತ ಹೇಳಿದ್ರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದಿಲ್ಲ ಸರ್. ಬ್ಯಾಂಕಿಗೆ ಬಂದ್ ವಿಸಿಟ್ ಮಾಡ ಅಂತ ಹೇಳಿದ್ರು ಸರ್. ವಿಸಿಟ್ ಮಾಡಿದ್ರೆ ಅವ್ರು ಹೇಳಿದ್ರು ಇಲ್ಲ ಹಿಂಗ ಪ್ರಧಾನ ಮಂತ್ರಿ ಅವರಿಂದ ಮುದ್ರಾ ಯೋಜನೆ ಒಳಗ ಹಿಂಗ ಬೀದಿ ಬದಿ ವ್ಯಾಪಾರಸ್ಥರಿಗೆ 5 ಲಕ್ಷ ಮಟ ಲೋನ್ ಸಿಗುದೈತಿ, ಮತ್ತೆ ನೀವು ನಿಮ್ ಅಂಗಡಿಗಳನ್ನ ಏನ್ರ ಸುಧಾರಣೆ ಮಾಡ್ಕೋಬಹುದು ಅಂತ ಹೇಳಿದ್ರು ಸರ್. ಅದರಿಂದ ನಾನು ಅಪ್ಲಿಕೇಶನ್ ಹಾಕಿಂದ ನನ್ಗೆ 5 ಲಕ್ಷ ರೂಪಾಯಿ ಬಂತು. ಮೊದಲ ತಗಡಿನ ಅಂಗಡಿ ಇತ್ತು ಸರ್, ಅದನ್ನೆಲ್ಲ ಚೇಂಜ್ ಮಾಡಿ ಸ್ಟೇನ್ಲೆಸ್ ಸ್ಟೀಲ್ ಕೌಂಟರ್ ತರ್ತೀನಿ, ಆಮೇಲೆ ಸ್ಪೂನ್ ಆಗ್ಲಿ ಪ್ಲೇಟ್ಸ್ ಆಗ್ಲಿ ಟೇಬಲ್ಸ್ ಆಗ್ಲಿ ಕಸ್ಟಮರ್ಗೆ ಸೇವೆಯನ್ನು ನಡೀತಾ ಇದ್ದೀನಿ ಸರ್. ಮೊದಲು ನಾವು ಕಡು ಬಡವ್ರಿ, ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯಿಂದ ನನಗೆ ಬಹಳ ಅನುಕೂಲ ಆಗಿದೆ ಸರ್.
0: ಭಾರತ ಮತ್ತು ಫ್ರಾನ್ಸ್ ನಡುವೆ ಶಿಕ್ಷಣ, ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಫ್ರಾನ್ಸ್ನ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಚಿವ ಫಿಲಿಪ್ ಬ್ಯಾಪ್ಟಿಸ್ಟ್ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಉಭಯ ರಾಷ್ಟಗಳ ವಿದ್ಯಾರ್ಥಿಗಳು ಮತ್ತು ಬೋಧಕರ ವಿನಿಮಯ ಕಾರ್ಯಕ್ರಮಗಳನ್ನು ವಿಸ್ತರಿಸುವುದು, ಶೈಕ್ಷಣಿಕ ಸಂಸ್ಥೆಗಳ ನಡುವಿನ ಪಾಲುದಾರಿಕೆಯನ್ನು ಹೆಚ್ಚಿಸುವುದು ಸೇರಿದಂತೆ ಹಲವು ವಿಷಯಗಳ ಕುರಿತು ವಿಸ್ತೃತವಾಗಿ ಸಮಾಲೋಚಿಸಲಾಯಿತು. ಮಾನವ ಸಹಿತ ಬಾಹ್ಯಾಕಾಶಯಾನ, ನವೋದ್ಯಮಗಳು ಹಾಗೂ ಹೊಸ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಗೆ ಒತ್ತು ನೀಡುವ ಮೂಲಕ ಭಾರತ ಫ್ರಾನ್ಸ್ ಬಾಹ್ಯಾಕಾಶ ಸಹಕಾರ ಹೊಸ ಹಂತ ಪ್ರವೇಶಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಫ್ರಾನ್ಸ್ನ ಉನ್ನತ ಶಿಕ್ಷಣ, ಸಂಶೋಧನೆ ಮತ್ತು ಬಾಹ್ಯಾಕಾಶ ಸಚಿವ ಫಿಲಿಪ್ ಬ್ಯಾಪ್ಟಿಸ್ಟ್ ನೇತೃತ್ವದ ನಿಯೋಗದೊಂದಿಗೆ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಏಷ್ಯನ್ ಗೇಮ್ಸ್ ಪಂದ್ಯಾವಳಿಯಲ್ಲಿ ಭಾರತ ಕ್ರೀಡಾಪಟುಗಳು ತಮ್ಮ ಉತ್ತಮ ಪ್ರದರ್ಶನವನ್ನು ಮುಂದುವರಿಸಿದ್ದು, ಅಥ್ಲೆಟಿಕ್ಸ್, ಶೂಟಿಂಗ್ ಮತ್ತು ಕುರಾಶ್ ವಿಭಾಗದಲ್ಲಿ ಇಂದು ಒಟ್ಟು 8 ಪದಕಗಳನ್ನು ಗೆದ್ದುಕೊಂಡಿದ್ದಾರೆ. ಪುರುಷರ ಜಾವೆಲಿನ್ ಎಸೆತದಲ್ಲಿ ಯಶವೀರ್ ಸಿಂಗ್ ಬೆಳ್ಳಿ, ರೋಹಿತ್ ಯಾದವ್ ಕಂಚು ಪದಕ ಜಯಿಸುವ ಮೂಲಕ ಭಾರತಕ್ಕೆ ಯಶಸ್ಸು ತಂದುಕೊಟ್ಟರು. ಇನ್ನು ಪುರುಷರ ಉದ್ದಜಿಗಿತದಲ್ಲಿ ಶ್ರೀಶಂಕರ್ ಮುರಳಿ ಮತ್ತು 1500 ಮೀಟರ್ ಓಟದಲ್ಲಿ ಗುಲ್ವೀರ್ ಸಿಂಗ್ ಬೆಳ್ಳಿ ಪದಕ ಮುಡಿಗೇರಿಸಿಕೊಂಡರೆ, ಶೂಟಿಂಗ್ನ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ವಿಭಾಗದಲ್ಲಿ ಇಶಾ ಸಿಂಗ್ ಬೆಳ್ಳಿ ಪದಕ ಗೆದ್ದರು. ಜೊತೆಗೆ ಮಹಿಳಾ 5000 ಮೀಟರ್ ಓಟದಲ್ಲಿ ಪೌರುಲ್ ಚೌಧರಿ, 400 ಮೀಟರ್ ಹರ್ಡಲ್ಸ್ನಲ್ಲಿ ವಿದ್ಯಾ ರಾಮರಾಜ್ ಹಾಗೂ ಕುರಾಶ್ ಕ್ರೀಡೆಯಲ್ಲಿ ಪಿಂಕಿ ಬಲ್ಹಾರ ಕಂಚು ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಇದೇ ವೇಳೆ ವಿದ್ಯಾ ರಾಮರಾಜ್ ಅವರು ಪಿಟಿ ಉಷಾ ಅವರ 4 ದಶಕಗಳ ಹಳೆಯ ರಾಷ್ಟೀಯ ದಾಖಲೆಯನ್ನು ಮುರಿದರು. ಮತ್ತೊಂದೆಡೆ ಬಾಕ್ಸಿಂಗ್ನಲ್ಲಿ ಲವ್ಲಿನಾ ಬರ್ಗೊಹೇನ್, ಪ್ರಿಯಾ ಗಂಗಾಸ್ ಅವರು ಕಪಿಲ್ ಪೋಖರಿಯಾ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ 3 ಪದಕಗಳನ್ನು ಖಚಿತಪಡಿಸಿದ್ದಾರೆ. ಭಾರತೀಯ ಪುರುಷರ ಹಾಕಿ ತಂಡ ಬಾಂಗ್ಲಾದೇಶ ವಿರುದ್ದ 10-0 ಗೋಲುಗಳ ಭರ್ಜರಿ ಗೆಲುವು ಸಾಧಿಸಿ ಸೆಮಿಫೈನಲ್ ತಲುಪಿದ್ದು, ಅಕ್ಟೋಬರ್ 1ರಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಮಳೆಯಿಂದಾಗಿ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ ಪಂದ್ಯ ರದ್ದಾಗಿದ್ದರೂ, ಐಸಿಸಿ ಶ್ರೇಯಾಂಕದ ಆಧಾರದ ಮೇಲೆ ಭಾರತೀಯ ಪುರುಷರ ಕ್ರಿಕೆಟ್ ತಂಡವು ನೇರವಾಗಿ ಸೆಮಿಫೈನಲ್ಗೆ ಅರ್ಹತೆ ಗಿಟ್ಟಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. $1 ಟ್ರಿಲಿಯನ್ ರಫ್ತು ಗುರಿ ಸಾಧನೆಗೆ ಭಾರತ ದಿಟ್ಟ ಹೆಜ್ಜೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಇಂಧನ ಭದ್ರತೆ ಕಾಯ್ದುಕೊಳ್ಳುವಲ್ಲಿ ಭಾರತ ಯಶಸ್ವಿ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. 2000 ರೂಪಾಯಿ ಮೇಲ್ಪಟ್ಟ ಯುಪಿಐ ವಹಿವಾಟು ಶುಲ್ಕ ಮಧ್ಯಂತರ ತಡೆ ನಿರಾಕರಿಸಿದ ಸುಪ್ರೀಂಕೋರ್ಟ್, ಕೇಂದ್ರ ಸರ್ಕಾರಕ್ಕೆ ನೋಟಿಸ್. ಹಾಗೂ ಏಷ್ಯನ್ ಗೇಮ್ಸ್ ಅಥ್ಲೆಟಿಕ್ಸ್ ಶೂಟಿಂಗ್ ಹಾಗೂ ಕುರಾಶ್ನಲ್ಲಿಂದು ಭಾರತದಿಂದ 8 ಪದಕ ಬೇಟೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
2: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:45, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಸ್ನೇಹಿತರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ ಸರಿಯಾಗಿ 8 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಕೇಳಿ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಊರಿಗೆ ಉಪಕಾರಿ ಚಿತ್ರದ ಗೀತೆ.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಸ್ನೇಹಿತರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ 8:30 ಆಗುತ್ತಲಿದೆ. ಇನ್ನು ಮುಂದೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಆಕಾಶವಾಣಿ ಬೆಂಗಳೂರು, ಸಮಯ 9:30.08. ಈಗ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಚಿನ್ಮಯ್ ಜೋಶಿ ಅವರ ಗಾಯನ. ತಬಲಾ ಆದರ್ಶ ಶೆಣೈ, ಹಾರ್ಮೋನಿಯಂ ಮಧುಸೂದನ್ ಭಟ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿನ್ಮಯ್ ಜೋಶಿಯವರ ಗಾಯನ ಕೇಳಿದಿರಿ. ತಬಲಾ ಆದರ್ಶ ಶೆಣೈ, ಹಾರ್ಮೋನಿಯಂ ಮಧುಸೂದನ್ ಭಟ್. ಆಕಾಶವಾಣಿ ಬೆಂಗಳೂರು, ಸರಿಯಾಗಿ 10 ಗಂಟೆಗೆ ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಗೀತ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿಬರಲಿದೆ. ಕೆಹತಾ ಹೈ ದಿಲ್ ಬಾರ್ ಬಾರ್ ಚಿತ್ರದಿಂದ ಹಾಡಿದ್ದಾರೆ ಉದಿತ್ ನಾರಾಯಣ್, ಸಾಧನಾ ಸರ್ಗಾಮ್.

ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಗೀತ ಚಂದ್ರಿಕೆ. ಉದಿತ್ ನಾರಾಯಣ್ ಹಾಗೂ ಅಲಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ಕ್ಯಾ ದಿಲ್ ನೇ ಕಹಾ ಚಿತ್ರದ ಗೀತೆ.

ಗೀತ ಚಂದ್ರಿಕೆ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ವೀರ ಪುಲಕೇಶಿ ಚಿತ್ರದಿಂದ ಹಾಡಿದ್ದಾರೆ ನಕುಲ್, ಲಕ್ಷ್ಮೀ, ಮನಮೋಹನ್. ಸಾಹಿತ್ಯ ಚಂದನ್, ಸಂಗೀತ ಚಂದನ್ ವಿಜೀತ್.

ಮುಂದಿನ ಗೀತೆ ಮೂಡಿಬರಲಿದೆ. ದಿಲ್ವಾಲೆ ಚಿತ್ರದಿಂದ ಹಾಡಿದ್ದಾರೆ ಅಮಿತ್ ಮಿಶ್ರಾ, ಅನುಷ್ಕಾ ಮನ್ಚಂದನ್ ಅಂತರ ಮಿತ್ರ.

ಇದುವರೆಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.